ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ವೈಶಾಖ ಮಾಸದ 22ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 12ನೇ ತಾರೀಕು ಮಂಗಳವಾರ. ಸಮಯ 5:58:39. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಿ ಸುಜಲಾದೇವಿಯ ನಮಸ್ಕಾರಗಳು.

ನೀತಿ ನಿಯಮಗಳ ಬೆಲೆ ಇಲ್ಲದ ಸಮಾಜ ಜೀವನ ಅಸಾಧ್ಯ, ಹೀಗೆಂದಿದ್ದಾರೆ ಎಂ ಗೋಪಾಲಕೃಷ್ಣ ಅಡಿಗ. ಮನೆಯ ನೊಣದಂತೆ ಅಸಹ್ಯ ಜೀವನ ಬೇಡ, ಜೇನು ನೊಣದಂತೆ ಉಪಕಾರಿಯಾಗಿ ಬಾಳೋ. ರಾಮಕೃಷ್ಣ ಪರಮಹಂಸರ ನುಡಿ.

ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇಂದಿನ ಈ ಬೆಳಗಿನ ಪ್ರಸಾರದಲ್ಲಿ 6:10 ಭಕ್ತಿ ರಚನೆಗಳ ಕಾರ್ಯಕ್ರಮ ಸ್ತುತಿ ಮಲ್ಲಿಕ, 6:30 ಚಿಂತನ ದಿವಾಕರ್ ಡೋಗ್ರೆ ಅವರಿಂದ, 6:35 ಹಾಗೂ 6:50 ಭಾವಗೀತೆಗಳು, 6:45 ರೈತರಿಗೆ ಸಲಹೆ, 7:15 ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪಾರಿಜಾತ, ಪ್ರಸ್ತುತಿ ಸುಜಾತಾ ಎಫ್ ತಳವಾರ್, 7:45 ಸವಿಗಾನ, 8:30 ಸೊಬಗಿನ ಶಾಲೆ, ಚಿಕ್ಕಮಗಳೂರು ನಗರದ ಕಂಪನಹಳ್ಳಿಯ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಮಾಹಿತಿ ಕುರಿತ 2ನೇ ಭಾಗ, ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ, 9:00 ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮದಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿ ಡಿವಿತಾ ಡೇವಿಡ್ ಅವರ ಪೋಷಕರಾದ ಜೆ ಡೇವಿಡ್ ಕುಮಾರ್ ಹಾಗೂ ಜೆ ಪುಷ್ಪಲತಾ ಅವರೊಂದಿಗಿನ ಸಂದರ್ಶನ, ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್, ಪ್ರಾಯೋಜಕರು ದ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮೀ ಲೇಔಟ್ ಮತ್ತು ಉತ್ತರ ಬಡಾವಣೆ ಹಾಸನ. 9:15 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ, 10:00 ನೇರ ಫೋನ್ಇನ್ ಕಾರ್ಯಕ್ರಮ ಪದ ಸಂಪದ, 10:30 ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ ಹಲೋ ಗೆಳೆಯರೆ, 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದಯಾಶಂಕರ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ, 12:05 ವನಿತಾ ವಿಹಾರ ನಾಟಕ ಭುವನದ ಭಾಗ್ಯ, ಅಹಲ್ಯಾಬಾಯಿ ಹೋಳ್ಕರ್ ರಚನೆ ಶ್ರೀ ಲಲಿತಾ ಬಾಳಿಗ, ಪ್ರಸ್ತುತಿ ಸಮುದ್ಯತಾ ಶ್ರೋತೃಬಳಗ ಮೈಸೂರು, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಸ್ವಸ್ಥ ಸುರಕ್ಷಾ ಯೋಜನೆ, 1:20 ಭಾವಗೀತೆಗಳು, 1:30 ಮತ್ತು 2:40 ಚಿತ್ರಗೀತೆಗಳು, 3:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಲಿ, 4:00 ಏಕ್ ಜೂತೆ ಥಿಯೇಟರ್, 5:00 ನಿಮ್ಮ ಸಂದೇಶ ಮೇಘ ಸಂಗೀತ, 5:45 ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ, ಇಂದಿನ ಸರಣಿಯಲ್ಲಿ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪಾ ಹಾಗೂ ಪಲ್ಲವಿಯವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಅರಕಲಗೂಡು ವಿಮಧುಸೂದನ್, ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮೀ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಕೃಷಿ ಪರಿಕರಗಳ ಮಾರಾಟದಲ್ಲಿನ ಅನುಭವ ಕುರಿತು ಚನ್ನರಾಯನಪಟ್ಟಣ ತಾಲೂಕು ಅಗ್ರಹಾರ ಗೇಟ್ನ ಕೃಷಿಕ ಡಿ ಕಿರಣ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿಮಧುಸೂದನ್, 7:45 ಕನ್ನಡ ಚಿತ್ರಗೀತೆಗಳು, 8:00 ವನಿತಾ ವಿಹಾರ, ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್, 8:30 ಗಜಲ್ಸ್, 9:15

ಸ್ಪಾಟ್ಲೈಟ್ 9:30 ಕರಪಾಲ ಮೇಳ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ ತಾಲೂಕಿನ ಕೆಂಕೆರೆ ಗ್ರಾಮದ ಶಿವಣ್ಣ ಮತ್ತು ತಂಡದಿಂದ ಕರಪಾಲ ಮೇಳ. 10:00 ಮಧುರಗಾನ, 10:30 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್.

0: key sea route for global oil supplies, leading to fuel shortages in several countries. In a social media post, Trump said that he has read the response from Iran's so-called representatives and he didn't like it, calling the response totally unacceptable. In IPL cricket, Delhi Capitals defeated Punjab Kings by 3 wickets at the Himachal Pradesh Cricket Association Stadium in Dharamshala last night. Today, Gujarat Titans will take on Sunrisers Hyderabad at the Narendra Modi Stadium, Ahmedabad. The match will start at 7:30 p.m. And that is the end of this news bulletin.
1: Akashwani, Hasan FM, Samaya 6:04. Yava Kalada Shastravenu Helidareno. ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನೋ, ಹೀಗೆಂದಿದ್ದಾರೆ ಕುವೆಂಪು. ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶೃಂಗಾರ ಸಿಯು ಎಂದೆಂದು ಮನತುಂಬಿ ಮನೆಯಲ್ಲಿ ಚಿರಕಾಲ ನಲಿದಾಡಲಿ. ವಿಜಯನಾರಸಿಂಹ ಅವರ ರಚನೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ.

ಕೇಳಿ ಇನ್ನು ಮುಂದೆ ಬಾಹುಬಲೀಶನ ಪಾದಕಮಲಗಳ ಸಂತಸದಳು ಭಜಿಸೆ, ರತ್ನಾಕರ ವರ್ಣಿಯವರ ರಚನೆ, ಸಮೂಹಗಾನದಲ್ಲೇ

ಕೇಳುಗರೆ, ಹಾಸನ ಆಕಾಶವಾಣಿ ಕೇಂದ್ರದಿಂದ ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕೇಳಿ ಇನ್ನು ಮುಂದೆ. ಇಂದಿರೆ ನಾನಿನ್ನ ವಂದಿಸಿ ಬೇಡುವೆ, ಬಂದು ನೀ ಪಾಲಿಸೆ ಚಂದದಿ ವದನೆ. ವಿದ್ಯಾರತ್ನಾಕರ ತೀರ್ಥರ ರಚನೆ, ಎಂಡಿ ಪಲ್ಲವಿಯವರ ಸ್ವರದಲ್ಲೇ.

ಸ್ತುತಿ ಮಲ್ಲಿಕಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬಸವಣ್ಣನವರ ವಚನ ಬಿಕೆ ಸುಮಿತ್ರಾ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ. ಜಂಗಮವಿಲ್ಲದ ಮಾಟ, ಕಂಗಳಿಲ್ಲದ ನೋಟ, ಹೆಂಗಿತ್ತು ಶಿವಲೋಕ.

ಇವರಿಗೆ ಸ್ತುತಿ ಮಲ್ಲಿಕಾ ಭಕ್ತಿ ರಚನೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

0: 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ದಿವಾಕರ್ ಡೋಗ್ರೆ ಅವರಿಂದ.
1: ಬೆಟ್ಟದಲ್ಲಿರುವ ಎಲ್ಲ ಕಲ್ಲುಗಳು ದೇವರ ವಿಗ್ರಹಗಳಾಗುವುದಿಲ್ಲ. ಮೂರ್ತಿಯ ರಚನೆಗೆ ಬೇಕಾದ ಸಂಲಕ್ಷಣವಿರುವ ಕಲ್ಲಷ್ಟೇ ಗರ್ಭಗುಡಿಯ ಒಳಗಿನ ಆರಾಧನಾ ಮೂರ್ತಿಯಾಗಿ ಸ್ಥಾಪಿಸಲ್ಪಡುತ್ತದೆ. ಉಳಿದಂತೆ ಆ ಕಲ್ಲುಗಳು ಗರುಡಗಂಬವಾಗಿ, ದ್ವಾರಪಾಲಕರಾಗಿ, ತೀರ್ಥಮಂಟಪದ ಕಂಬಗಳಾಗಿ, ಗರ್ಭಗೃಹದ ಸುತ್ತಲ ಹಾಸುಕಲ್ಲುಗಳಾಗಿ, ದೇವಾಲಯದ ಬಳಿಯ ಪುಷ್ಕರಣಿಯ ಮೆಟ್ಟಲುಗಳಾಗಿ, ಗುಡಿಯ ಪ್ರವೇಶದ್ವಾರದ ಮೆಟ್ಟಲುಗಳಾಗಿಯೇ ಉಳಿಯಬಹುದು. ಹಾಗೆಂದು ಕಲ್ಲುಗಳು ತಮ್ಮ ಸ್ಥಿತಿಗೆ ಮರುಗಿವೆಯೇ? ಖಂಡಿತ ಇಲ್ಲ. ತಾವು ಈ ಪರೆಯಲ್ಲಾದರೂ ದೇವನ ಸೇವೆಗೆ ಒದಗಿ ಬಂದೆವಲ್ಲ ಅನ್ನುವ ಸಾರ್ಥಕ ಭಾವವನ್ನು ಅವು ಹೊಂದಿವೆ. ಯಾಕೆ ಹೀಗೆ? ಉತ್ತರ ಬಹಳ ಸುಲಭವಿದೆ. ಕಲ್ಲಿನ ಲಕ್ಷಣ ಗಡಸುತನ, ಮೆದುತನಗಳನ್ನು ಹೊಂದಿಕೊಂಡು ಅದು ವಿವಿಧ ನಿರ್ಮಿತಿಗಳಿಗೆ ಬಳಸಲ್ಪಡುತ್ತದೆ. ಶಿಲ್ಪಕ್ಕೊದಗಿ ಬರುವ ಕಲ್ಲಿನ ಗುಣಲಕ್ಷಣಗಳೇ ಬೇರೆ. ಅದು ಮೆದುವಾಗಿರಬೇಕು. ಶಿಲ್ಪಿಯ ಚಾಣದ ಪೆಟ್ಟನ್ನು ಸಹಿಸಿಯೂ ಶಿಲ್ಪವಾಗುವ ಗುಣವನ್ನು ಹೊಂದಿರಬೇಕು. ಎಲ್ಲೋ ಬೆಟ್ಟದಲ್ಲಿ ಮಳೆ, ಬಿಸಿಲು, ಗಾಳಿಯ ಹೊಡೆತಗಳನ್ನು ಸಹಿಸುತ್ತ ಅನಾಥವಾಗಿ ಬಿದ್ದ ಕಲ್ಲು ಶಿಲ್ಪಿಯ ಕಣ್ಣಿಗೆ ಬಿದ್ದಾಗ ಅದರ ಅದೃಷ್ಟ ಕುದುರಿತೆಂದೇ ಹೇಳಬೇಕು. ಅದು ದೇವಮೂರ್ತಿಯಾಗಿ ಗರ್ಭಗೃಹದಲ್ಲಿಯೇ ರಾರಾಜಿಸಲ್ಪಡುತ್ತದೆ, ದೇವಾಲಯಕ್ಕೆ ಬಂದ ಭಕ್ತರಿಂದ ವಂದಿಸಲ್ಪಡುತ್ತದೆ. ಒಂದು ಕ್ಷಣ ಸಾಮಾಜಿಕ ಬದುಕಿನಲ್ಲಿ ಹೇಗೆಲ್ಲ ಮನುಷ್ಯ ಒದಗಿ ಬರುತ್ತಾನೆ, ಹೇಗೆಲ್ಲ ಬಳಸಲ್ಪಡುತ್ತಾನೆ ಅನ್ನುವುದನ್ನು ಯೋಚಿಸಿದಾಗ ಕಲ್ಲಿನ ಬಳಕೆಯ ಉದಾಹರಣೆ ನಮಗೆಲ್ಲ ಅರ್ಥವಾಗಬೇಕು. ಕಲ್ಲಿನ ಮಾತು ಬಿಡಿ, ಅದು ತನ್ನ ಪ್ರಕೃತಿದತ್ತ ಗುಣವನ್ನು ಬದಲಿಸಲಾಗದು. ಆದರೆ ನಾವು ಮನುಷ್ಯರು ಹಾಗಲ್ಲವಲ್ಲ. ನಮ್ಮಲ್ಲಿ ವಿದ್ಯೆ ಇದೆ, ವಿವೇಕವಿದೆ, ವಿವೇಚನೆ ಇದೆ. ನಾವು ಏನಾಗಬೇಕು ಅನ್ನುವುದರ ನಿರ್ಧಾರವೂ ಇದೆ. ನಾವು ಮನಸ್ಸು ಮಾಡಿದರೆ ಮೆಟ್ಟಿಲು, ಕಂಬ, ದ್ವಾರಪಾಲಕರಾಗದೆ ಎಲ್ಲರೂ ಕೈ ಮುಗಿಯುವ ಮೂರ್ತಿ ರೂಪವಾಗಬಹುದು. ಏನಾಗಬೇಕೆಂಬುದು ನಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ನಾವು ಏನೇ ಆದರೂ ಸಮಾಜ ರೂಪಿ ಭಗವಂತನ ಸೇವೆಗೆ ಹಿರಿದು ಕಿರಿದೆನ್ನದೆ ಅನುವಾಗೋಣ. ಶಿಲ್ಪಿ ಹೇಗೆ ಶಿಲೆಯ ಗುಣ ಸ್ವಭಾವಗಳನ್ನರಿತು ತನ್ನ ಚಾಣದಿಂದ ತನ್ನ ಕಲ್ಪನೆಯ ಆಕಾರವನ್ನು ಕೊಟ್ಟು ಅದನ್ನು ಒಂದು ಶಿಲ್ಪವಾಗಿ ಮಾಡುತ್ತಾನೋ, ಅಂತೆಯೇ ಗುರುವು ಕೂಡ ಶಿಷ್ಯನ ಗುಣಸ್ವಭಾವ, ಕಲಿಕೆಯ ಮೇಲಿನ ಆಸಕ್ತಿ, ಅವನಲ್ಲಿರುವ ವಿನಯ ವಿಧೇಯತೆಗಳನ್ನು ಗಮನಿಸಿ ಅವನನ್ನು ರೂಪಿಸುತ್ತಾನೆ. ಈ ನೆಲೆಯಲ್ಲಿ ಗುರುವೇ ನಮ್ಮನ್ನು ರೂಪಿಸುವ ಶಿಲ್ಪಿ. ಗುರುವಿನ ಬಗೆಗೆ ಸಂಸ್ಕೃತದಲ್ಲಿ ಹೀಗೊಂದು ಶ್ಲೋಕವಿದೆ: ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರುನ್ಮೀಳಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಅಜ್ಞಾನ ಅವಿವೇಕಗಳಿಂದ ಕುರುಡಾಗಿರುವ ನಮ್ಮ ಕಣ್ಣುಗಳನ್ನು ಸುಜ್ಞಾನ ವಿವೇಕಗಳೆಂಬ ಅಂಜನವನ್ನು ಹಚ್ಚಿ ತೆರೆಸುತ್ತಾನೆ. ದಾಸರು ಕೂಡ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಎಂದಿಲ್ಲವೇ? ಇನ್ನು ನಮ್ಮ ಬದುಕಿನಲ್ಲಿ ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವ ಕವಿತೆಯ ಸಾಲುಗಳೇ ಇವೆಯಲ್ಲ. ಎಳವೆಯಲ್ಲಿ ನಮ್ಮ ತೊದಲು ನುಡಿಗಳನ್ನು ತಿದ್ದಿ ತೀಡಿ ನಮಗೆ ಸಂಸ್ಕಾರವನ್ನು, ಬದುಕಿನ ಚೆಲು ನಡೆ ನುಡಿಗಳನ್ನು ಕಲಿಸಿದವಳು ನಮ್ಮ ಹೆತ್ತ ತಾಯಿ. ಮುಂದೆ ಗುರುವಾಗುವ ಸರದಿ ನಾವು ಬೆಳೆದಂತೆ ನಮ್ಮನ್ನು ಸಾಕಿ ಸಲಹಿ ವಿದ್ಯೆ ಇತ್ತು ಪೊರೆದ ತಂದೆಯದು. ಮುಂದೆ ಶಾಲಾ ಕಾಲೇಜುಗಳಲ್ಲಿ ಅಧ್ಯಾಪಕರ ಸರದಿ. ಈ ಕಾರಣಕ್ಕಾಗಿಯೇ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯದೇವೋ ಭವ ಅನ್ನುವ ಮಾತು. ನಮ್ಮ ಬದುಕಿನ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಕೂಡ ಬದುಕಿನಲ್ಲಿ ಗುರುವೇ ಆಗುವುದಿದೆ. ಬದುಕಿನಲ್ಲಿ ನಾವು ಎಡವಿದೊಂದೊಂದು ಪರಿಯು ನಮ್ಮ ಗುರುವಾಗಿ ಜೀವನದ ಪಾಠವನ್ನು ನಮಗೆ ಕಲಿಸುತ್ತದೆ. ಬದುಕು ಮುಗಿಯದ ಕಲಿಕೆ. ಈ ಕಲಿಸುವಿಕೆಯಲ್ಲಿ ಗುರುಸ್ವರೂಪರಾದ ಎಲ್ಲರನ್ನೂ ಸ್ಮರಿಸುತ್ತ ಬಾಳ ಪಥವನ್ನು ಕ್ರಮಿಸೋಣ.
0: ಇದುವರೆಗೆ ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ಇಂದು 2026 ಮೇ ತಿಂಗಳ 12 ತಾರೀಕು ಮಂಗಳವಾರ. ವಾಣಿಜ್ಯ ಪ್ರಕಟಣೆ.

ಇವತ್ತು ಮಳೆ ಹೊಯ್ ಎಂಥ ಮಳೆ, ನೆಲವೇ ನಡುಗಿದೆ ಅಂಥ ಮಳೆ. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, ಮೇಘನಾ ಭಟ್ ಅವರ ಸ್ವರದಲ್ಲೇ.

0: ಈವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಮತ್ತೆ ಭಾವಗೀತೆಯನ್ನ 6:50 ಕೇಳಬಹುದು.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ.

0: साला है।
1: ದನಕರುಗಳನ್ನ ಸಾಕಿಕೊಂಡಿರತಕ್ಕಂತಹ ಕೃಷಿಕರಿಗೆ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಯಾವ ಭಾಗ ಅಂತ ಹೇಳಿದರೆ, ಈ ಜಾನುವಾರುಗಳಿಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಹೊಂದಿಸಲಿಕ್ಕೆ ಹೆಚ್ಚು ಹಣ ಖರ್ಚಾಗುತ್ತೆ. ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದರೆ, ಶೇಕಡ 60-80% ಆಹಾರದ ಖರ್ಚು ಆಗ್ತಾ ಇದೆ. ಆದ್ದರಿಂದ ಕಡಿಮೆ ಖರ್ಚಿನಲ್ಲಿ ಜಾನುವಾರುಗಳಿಗೆ ಆಹಾರವನ್ನು ನೀಡೋದ್ರಿಂದ ಹೈನುಗಾರಿಕೆಯಲ್ಲಿ ಆರ್ಥಿಕ ನಷ್ಟ ಉಂಟಾಗದಂತೆ ನೋಡಿಕೊಳ್ಳಬಹುದು. ಈ ಆಹಾರ ಪದಾರ್ಥಗಳಲ್ಲಿಯೂ ಅನೇಕ ವಿಧದ ಪದಾರ್ಥಗಳನ್ನು ನೀಡ್ತೇವೆ. ಹಸಿಹುಲ್ಲು, ಒಣಹುಲ್ಲು, ದಾಣಿ ಮಿಶ್ರಣ ಹಾಗೂ ಹಿಂಡಿ, ಈ ತರಹದ ಪದಾರ್ಥಗಳನ್ನು ನೀಡ್ತೇವೆ. ಇದರಲ್ಲಿ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು ದಾಣಿ ಮಿಶ್ರಣಕ್ಕೆ. ಒಣಹುಲ್ಲಿಗೆ ಸಾಮಾನ್ಯವಾಗಿ 15-20 ರೂಪಾಯಿ ಕೆಜಿಗೆ ಇದೆ. ಹಸಿರು ಹುಲ್ಲಾದರೆ 5 ರೂಪಾಯಿ ಇದೆ. ಆದರೆ 1 ಕೆಜಿ ದಾಣಿ ಮಿಶ್ರಣವನ್ನು ತಯಾರು ಮಾಡಲಿಕ್ಕೆ 25-32 ರೂಪಾಯಿ ಖರ್ಚಾಗುತ್ತೆ. ಪ್ರತಿ ಲೀಟರ್ ಹಾಲಿಗೆ 35-39 ರೂಪಾಯಿ ನಮಗೆ ದೊರೆತರೆ, ಇದರಲ್ಲಿ ಆಹಾರ ಪದಾರ್ಥಕ್ಕೆ ಖರ್ಚಾಗ್ತಕ್ಕಂಥದ್ದು ಸುಮಾರು 25-28 ರೂಪಾಯಿಯಷ್ಟು ಹಣ ದಾಣಿ ಮಿಶ್ರಣಕ್ಕೆ ಅಥವಾ ಆಹಾರಕ್ಕೆ ಖರ್ಚಾಗುತ್ತೆ. ಇಷ್ಟೊಂದು ದುಬಾರಿಯಾಗಿರ್ತಕ್ಕಂತಹ ದಾಣಿ ಮಿಶ್ರಣವನ್ನು ಕಡಿಮೆ ಖರ್ಚಿನಲ್ಲಿಯೂ ಕೂಡ ನಾವು ತಯಾರನ್ನು ಮಾಡಿಕೊಳ್ಳಬಹುದು. ಹೇಗೆ ಅಂತ ಹೇಳಿದರೆ, ನಾವು ಈ ದಾಣಿ ಮಿಶ್ರಣಕ್ಕೆ ಬೇಕಾದಂತಹ ಮೆಕ್ಕೆಜೋಳ, ತೌಡು, ಹಿಂಡಿ, ಖನಿಜ ಮಿಶ್ರಣ ಮತ್ತು ಉಪ್ಪು ಇವುಗಳನ್ನು ಅಂಗಡಿಯಲ್ಲಿ ಖರೀದಿ ಮಾಡೋದಕ್ಕಿಂತನೂ ನೇರವಾಗಿ ರೈತರಿಂದ ಅಥವಾ ಹೋಲ್ಸೇಲ್ ಮಾರಾಟಗಾರರಿಂದ ಖರೀದಿ ಮಾಡುವ ಮೂಲಕ ನಮ್ಮ ಖರ್ಚನ್ನು ಕಡಿಮೆಯನ್ನು ಮಾಡಿಕೊಳ್ಳಬಹುದು. ನೋಡಿ, ಈಗ ಮೆಕ್ಕೆಜೋಳ ಸಾಮಾನ್ಯವಾಗಿ ಮಾರುಕಟ್ಟೆ ದರ ನಮಗೆ 25 ರೂಪಾಯಿ ಇದ್ದರೆ ರೈತರ ಸಮೀಪ 14-20 ರೂಪಾಯಿಗೆ ದೊರೆಯುತ್ತೆ. ತೌಡು 20-22 ರೂಪಾಯಿ ಮಾರುಕಟ್ಟೆ ದರ ಆದರೆ ರೈತರಿಂದ 18-19 ರೂಪಾಯಿಗೆ ದೊರಕುತ್ತೆ. ಹಿಂಡಿ ಮಾರುಕಟ್ಟೆ ದರ 48-50 ರೂಪಾಯಿ ಆದರೆ ನಮಗೆ ರೈತರಲ್ಲಿ ಇನ್ನೂ ಕಡಿಮೆಗೆ ದೊರೆಯುತ್ತೆ. ಖನಿಜ ಮಿಶ್ರಣಗಳು ಸಾಮಾನ್ಯವಾಗಿ ನಾವು ಮಾರುಕಟ್ಟೆಯಲ್ಲೇ ಇದನ್ನು ಕೊಂಡುಕೊಳ್ಳಬೇಕು. ಇದು 40-120 ರೂಪಾಯಿವರೆಗೆ ದೊರಕುತ್ತೆ ಪ್ರತಿ ಕೆಜಿಗೆ. ಇನ್ನು ಉಪ್ಪನ್ನು ಮಾರುಕಟ್ಟೆ ದರದಲ್ಲಿ 10 ರೂಪಾಯಿಗೆ ಖರೀದಿಸಬೇಕು. ನಾವು ಹೋಲ್ಸೇಲ್ ದರದಲ್ಲಿ 7-16 ರೂಪಾಯಿ ಒಳಗೆ ಖರೀದಿಯನ್ನು ಮಾಡಬಹುದು. ದಾಣಿ ಮಿಶ್ರಣವನ್ನು ತಯಾರು ಮಾಡಲಿಕ್ಕೆ ಅವಶ್ಯಕವಾದಂತಹ ಆಹಾರ ಪದಾರ್ಥಗಳನ್ನು ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳುವ ಮೂಲಕ ಈ ದಾಣಿ ಮಿಶ್ರಣಕ್ಕೆ ತಗಲ್ತಕ್ಕಂತಹ ಹೆಚ್ಚಿನ ಖರ್ಚನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು. ಸ್ಥಳೀಯವಾಗಿ ದೊರಕತಕ್ಕಂತಹ ಅನೇಕ ಪದಾರ್ಥಗಳನ್ನು ಕೂಡ ಬಳಕೆಯನ್ನು ಮಾಡಬಹುದು. ಮೆಕ್ಕೆಜೋಳದ ದಿಂಡು ಮತ್ತು ಕಾಫಿ ಹೊಟ್ಟನ್ನು ಬಳಕೆ ಮಾಡುವ ಮೂಲಕ ನಾವು ಇನ್ನೂ ಕೂಡ ಖರ್ಚನ್ನು ಕಡಿಮೆ ಮಾಡಬಹುದು. ಹಸಿರು ಮೇವಿಗೆ ಎಂತಹ ಶಕ್ತಿ ಇದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಗಮನಿಸಿರ್ತೇವೆ, ಈ ಮಳೆಗಾಲ ಯಾವಾಗ ಪ್ರಾರಂಭ ಆಗುತ್ತೋ ಹಾಲಿನ ಉತ್ಪಾದನೆ ಹೆಚ್ಚಳ ಆಗುತ್ತೆ. ಇದಕ್ಕೆ ಕಾರಣ ಹಸಿರು ಮೇವಿನ ಲಭ್ಯತೆ. ಮಳೆಗಾಲದಲ್ಲಿ ಹೆಚ್ಚು ಹಸಿರು ಮೇವು ದೊರಕುತ್ತೆ. ಆ ಕಾರಣಕ್ಕಾಗಿ ಹಾಲಿನ ಉತ್ಪಾದನೆಯೂ ಕೂಡ ಹೆಚ್ಚಾಗುತ್ತೆ. ನಮಗೆ ಹಾಲನ್ನು ಹೆಚ್ಚು ಮಾಡತಕ್ಕಂತಹ ಹಾಗೂ ಉತ್ತಮ ಗುಣಮಟ್ಟದ ಮೇವಾಗಿರ್ತಕ್ಕಂತಹ ಹಸಿರು ಮೇವನ್ನು ವರ್ಷಪೂರ್ತಿ ಬೆಳೆದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಇದು ನಮ್ಮ ಖರ್ಚನ್ನು ಕಡಿಮೆ ಮಾಡುತ್ತೆ, ಹೆಚ್ಚು ಆದಾಯವನ್ನು ತಂದುಕೊಡುತ್ತೆ.
0: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರದ ಕಾರ್ಯಕ್ರಮಗಳನ್ನು. ಇದೀಗ ಭಾವಗೀತೆ. ರಂಜನಿ ಪ್ರಭು ಅವರ ರಚನೆ, ಮಂಗಳಾರವಿಯವರ ಸ್ವರದಲ್ಲಿ. ಬಾನ ನೀಲಿಯಲ್ಲಿ ಬಣ್ಣದೋ ಕುಳಿ ಕೃಷ್ಣನ ರಂಗಿನಾಟ.

0: 7:02 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು.

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ. ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಈಗ ವಾರ್ತೆಗಳ ವಿವರ. ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮಗಳು ದೇಶದ ವಿವಿಧ ರಾಜ್ಯಗಳ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಅಭಿವೃದ್ಧಿ ವೈಶಿಷ್ಟ್ಯಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ರಾಷ್ಟೀಯ ಏಕತೆಯನ್ನು ಬಲಪಡಿಸುತ್ತವೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಯುವ ಸಂಗಮ ಕಾರ್ಯಕ್ರಮದ ಅಂಗವಾಗಿ ರಾಜ್ಯಕ್ಕೆ ಭೇಟಿ ನೀಡಿದ ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಯುವ ಸಂಗಮ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಭಾರತದ ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ವೇದಿಕೆಯಾಗಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಎಂದರು. ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, ದೇಶವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಯುವಕರು ಶ್ರಮ ಮತ್ತು ಸಮರ್ಪಣೆಯಿಂದ ಕಾರ್ಯನಿರ್ವಹಿಸಬೇಕು, ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ಪಡೆದು ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ವಿದ್ಯಾರ್ಥಿಗಳಿಗೆ ರಾಜ್ಯಪಾಲರು ಸಲಹೆ ನೀಡಿದರು. ಬೆಂಗಳೂರು ನಗರದ ಸಂಚಾರ ದಟ್ಟಣೆಗೆ ಮುಕ್ತಿ ನೀಡಲಿರುವ ಬಹು ನಿರೀಕ್ಷಿತ ಬೆಂಗಳೂರು ಉಪನಗರ ಸಾರಿಗೆ ಯೋಜನೆ ಬಿಎಸ್ಟಿಪಿಗೆ ಮಹತ್ವದ ವೇಗ ದೊರಕಿದ್ದು, 153 ಮೆಟ್ರೋ ಕೋಚ್ಗಳ ಖರೀದಿಗೆ ಐಸಿಎಫ್ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಯೋಜನೆಯ ಕಾರಿಡಾರ್ 2 ಮತ್ತು ಕಾರಿಡಾರ್ 4ಕ್ಕೆ ಅಗತ್ಯವಿರುವ 153 ಹವಾನಿಯಂತ್ರಿತ ಬ್ರಾಡ್ಗೇಜ್ ಮೆಟ್ರೋ ಮಾದರಿಯ ಬೋಗಿಗಳನ್ನು ಪೂರೈಸುವಂತೆ ಚೆನ್ನೈನ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿ ಐಸಿಎಫ್ಗೆ ಬೈರೈಡ್ ಸಂಸ್ಥೆ ಅಧಿಕೃತವಾಗಿ ಕಾರ್ಯಾದೇಶ ನೀಡಿದೆ. ಈ ಬೃಹತ್ ಕಾರ್ಯಾದೇಶದ ಒಟ್ಟು ಮೊತ್ತ 1513.75 ಕೋಟಿಗಳಾಗಿದ್ದು, ಭವಿಷ್ಯದಲ್ಲಿ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಜನತೆಗೆ ಇದೊಂದು ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯಾಗಿ ಹೊರಹೊಮ್ಮಲಿದೆ. 2026 ಮೇ 6ರಂದು ನೀಡಲಾದ ಈ ಗುತ್ತಿಗೆಯ ಅನ್ವಯ ಮುಂದಿನ 18 ತಿಂಗಳೊಳಗೆ ಐಸಿಎಫ್ ಸಂಸ್ಥೆ ಬೋಗಿಗಳ ಪೂರೈಕೆಯನ್ನು ಕಡ್ಡಾಯವಾಗಿ ಆರಂಭಿಸಬೇಕಿದೆ. ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚುತ್ತಿರುವ ಹಿನ್ನೆಲೆ ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುತ್ತಿದ್ದು, ಸಮಸ್ಯೆ ನಿವಾರಣೆ ಉದ್ದೇಶದಿಂದ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಯಾದಗಿರಿ ಜಿಲ್ಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ನೀರು ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿಗಳು ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು. ಕೆಟ್ಟು ನಿಂತಿರುವ ಆರ್ಒ ಪ್ಲಾಂಟ್ಗಳನ್ನು ತ್ವರಿತವಾಗಿ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಶುದ್ಧ ನೀರು ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಸೂಚಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆ ಪರಿಗಣಿಸಿ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ, 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಮಾಹಿತಿ ನೀಡಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ನೈರುತ್ಯ ರೈಲ್ವೆ ಪ್ರಮುಖ ವಿಶೇಷ ರೈಲುಗಳನ್ನು ಇಂದಿನಿಂದ ನಿಯಮಿತ ಸೇವೆಗಳನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಹುಬ್ಬಳ್ಳಿ ವಿಜಯಪುರ ಮಧ್ಯೆ ಸಂಚರಿಸುವ

0: ಯಾಗಿದ್ದು ಉತ್ತರ ಭಾರತಕ್ಕೆ ತೆರಳುವ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರಿಗೆ ವರ್ಷಪೂರ್ತಿ ಸುಲಭ ಪ್ರಯಾಣ ಒದಗಿಸಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ವಿಕಸಿತ ಭಾರತ್ ರೋಜ್ಗಾರ್ ಮತ್ತು ವಿಬಿಜಿ ರಾಮ್ಜಿ ಕಾಯ್ದೆ 2025 ಅನುಷ್ಠಾನಕ್ಕೆ ಅಧಿಸೂಚನೆ ಹೊರಡಿಸಿದ್ದು ಈ ವರ್ಷ ಜುಲೈ 1 ದೇಶಾದ್ಯಂತ ಜಾರಿಗೆ ಬರಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಈ ಕುರಿತು ಅಧಿಸೂಚನೆ ಹೊರಡಿಸಿರುವ ಸಚಿವಾಲಯ ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆ ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ, ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಮಹಿಳಾ ಕಾರ್ಮಿಕರ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಕೆಲಸದ ಸ್ಥಳಗಳಲ್ಲಿ ಮಕ್ಕಳ ಆರೈಕೆ ಬೆಂಬಲಕ್ಕಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಒಂದು ಪ್ರಮುಖ ನಿಬಂಧನೆಯನ್ನು ಒಳಗೊಂಡಿದೆ. 5 ಕಡಿಮೆ ವಯಸ್ಸಿನ 5 ಹೆಚ್ಚಿನ ಮಕ್ಕಳು ಇರುವಲ್ಲೆಲ್ಲ ಮಕ್ಕಳನ್ನು ನೋಡಿಕೊಳ್ಳಲು ಮಹಿಳಾ ಕೆಲಸಗಾರರನ್ನು ನೇಮಿಸಲಾಗುತ್ತದೆ ಎಂದು ಅಧಿಸೂಚನೆ ತಿಳಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದಿನಿಂದ ಇದೇ 22 ಕೊಪ್ಪಳದಲ್ಲಿ 10th ಮಾವು ಮೇಳ ಮತ್ತು ಪ್ರದರ್ಶನ ನಡೆಯಲಿದೆ. ರೈತರಿಂದ ಖರೀದಿಸಿ ರೈತರನ್ನು ಪ್ರೋತ್ಸಾಹಿಸಿ ಎಂಬ ಘೋಷವಾಕ್ಯದೊಂದಿಗೆ ತೋಟಗಾರಿಕಾ ಇಲಾಖೆ ಮೇಳ ಆಯೋಜಿಸಿದೆ. 10 ಮಾವು ಮೇಳದಲ್ಲಿ ಜಿಲ್ಲೆಯ ಬಹುಬೇಡಿಕೆಯ ಕೊಪ್ಪಳ ಕೇಸರಿ ಮತ್ತು ಆಪೂಸ್ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ವಿಶೇಷವಾಗಿ ಜಗತ್ತಿನ ದುಬಾರಿ ಮಾವು ಜಪಾನ್ ತಳಿಯ ಮಿಯೋ ಝಾಕಿ ಮಾವಿನ ಹಣ್ಣನ್ನು ಕೊಪ್ಪಳ ಜಿಲ್ಲೆಯ ರೈತರು ಬೆಳೆದಿದ್ದು ಇದು ಸಹ ಈ ವರ್ಷದ ಮಾವು ಮೇಳದಲ್ಲಿ ಮಾರಾಟಕ್ಕೆ ಲಭ್ಯವಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ವಕ್ಕುಂದ ಅವರು.
4: ಕೊಪ್ಪಳ ಜಿಲ್ಲೆಯಲ್ಲಿ ಈಗ 10th ಮಾವು ಮೇಳವನ್ನು ಏರ್ಪಡಿಸ್ತಾ ಇದ್ದೇವೆ. ಈಗ ಪ್ರತಿ ವರ್ಷ 2016-17 ಪ್ರಾರಂಭವಾಗಿ ಈಗ 2026-27 ಸಾಲಿನವರೆಗೂ ನಡೆದು ಬಂದಿದೆ. ಪ್ರತಿ ವರ್ಷನೂ ಇದು ಹೆಚ್ಚಾಕ್ಯಂತ ಹೋಗ್ತಾ ಇದೆ. ಮಾರಾಟ ಮಾಡಕ್ಕೆ ಉತ್ಸಾಹ ತೋರಿಸ್ತಾ ಇದಾರೆ. ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಈ ಮೇಳ ಪ್ರತಿ ವರ್ಷದಿಂದ ವರ್ಷಕ್ಕೆ ನಾವು ಮೊದಲನೇ ಮೇಳದಲ್ಲಿ 50 ಮಾಡಿದ್ವಿ, ಆಮೇಲೆ 100, 150, 100 ಒಟ್ಟು 200 ವರೆಗೂ ಟಾರ್ಗೆಟ್ ಮುಟ್ಟಿದೆ. ಹೋದ ವರ್ಷ 250 ಹೆಚ್ಚು ಮಾವನ್ನ ಮಾರಾಟ ಮಾಡಿದ್ವಿ. ಈ ವರ್ಷ 300 ಹೆಚ್ಚು ಮಾವನ್ನ ನಾವು ಮಾರಾಟ ಆಗ್ಬೋದು ಅಂತ ನಮ್ದು ಇದೆ. ಇಲ್ಲಿ ಮುಖ್ಯವಾಗಿ ಕೇಸರ್ ತಳಿ ಇಲ್ಲಿ ಸಾಕಷ್ಟು ಬೇಡಿಕೆ ಇದೆ. 12 ವಿವಿಧ ತಳಿಗಳ ಹಣ್ಣುಗಳನ್ನ ಇಲ್ಲಿ ನಾವು ಮಾರಾಟ ಮಾಡಕ್ ಇಡ್ತಿದೀವಿ. ದಶೇರಿ, ಮಲ್ಲಿಕ, ಅಪೂಸ್ ರೈತರಿಗೆ ಬಹಳ ಅನುಕೂಲ ಆಗಿದೆ.
0: ಚಾಮರಾಜನಗರ ಜಿಲ್ಲೆ ಹನ್ನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾಸ್ಥಳ ಮಲೆ ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಹರ್ಷಿತ್ ಎಂಬ ಬಾಲಕ ಮೃತಪಟ್ಟ ಹಿನ್ನೆಲೆ ನಾಗಮಲೆ ಚಾರಣಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಡಿಸಿಎಫ್ ಭಾಸ್ಕರ್ ಚಾರಣಕ್ಕೆ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಿದ್ದು, ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಾಗಮಲೆ ಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ, ಕಾಡು ಪ್ರಾಣಿಗಳ ಹಾವಳಿಗೆ ಸೂಕ್ತ ಕ್ರಮ ವಹಿಸಲಾಗಿದೆ, ಗೈಡ್ ಹಾಗೂ ಸೂಕ್ತ ಸಿಬ್ಬಂದಿ ನೇಮಕ ಮಾಡುವವರೆಗೂ ಚಾರಣಕ್ಕೆ ನಿಷೇಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕಳೆದ March 11 ಆರಂಭಗೊಂಡಿರುವ HPV ಲಸಿಕಾ ಅಭಿಯಾನ ಬಳ್ಳಾರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು, ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಇದುವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಲ್ಆರ್ ರಮೇಶ್ ಬಾಬು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಸ್ಥಾನದ ವಿದ್ಯಾರ್ಥಿಗಳೊಂದಿಗೆ ರಾಜ್ಯಪಾಲರ ಸಂವಾದ, ರಾಷ್ಟ ನಿರ್ಮಾಣದಲ್ಲಿ ಪಾಲುದಾರರಾಗುವಂತೆ ಸಲಹೆ. ಬೆಂಗಳೂರು ಉಪನಗರ ರೈಲು ಯೋಜನೆ, 153 ಮೆಟ್ರೋ ಕೋಚ್ಗಳ ಖರೀದಿಗೆ ICF ಜೊತೆ ಒಪ್ಪಂದ. ರಾಜ್ಯದ ವಿವಿಧೆಡೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ವಿವಿಧ ಜಿಲ್ಲಾಡಳಿತಗಳ ಅಗತ್ಯ ಕ್ರಮ.

0: ಇಂದಿನಿಂದ ಇದೇ 22ರವರೆಗೆ 10 ದಿನಗಳ ಕಾಲ ಕೊಪ್ಪಳದಲ್ಲಿ ಮಾವು ಮೇಳ ಮತ್ತು ಪ್ರದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಕೇಳುಗರೆ, ಸಮಯ ಹೊಂದಿಸ್ಕೊಳ್ಳಿ. 7:15:18 ಆಕಾಶವಾಣಿ ಹಾಸನ ಕೇಂದ್ರ.

ಯುವ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಪಾರಿಜಾತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪಾರಿಜಾತದಲ್ಲಿ ನಿಜವಾಗಿಯೂ ಬಹಳ ವಿಶೇಷವಾದಂತಹ ಕೃತಿಯೊಂದನ್ನು ನಿಮಗೆ ಪರಿಚಯ ಮಾಡಿಸ್ಲಿಕ್ಕೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ನನ್ನ ಬಹಳ ಇಷ್ಟದ ಕೃತಿಗಳ ಲಿಸ್ಟಿಗೆ ಈ ಕೃತಿ ಕೂಡ ಸೇರಿದೆ. ಲೇಖಕರು ನಟರಾಜ್ ಹುಳಿಯಾರ್. ಕೃತಿಯ ಶೀರ್ಷಿಕೆ ಕವಿ ಜೋಡಿಯ ಆತ್ಮಗೀತ ಕಥಾಕಾವ್ಯ. ಇದು ಪ್ರಕಾಶಕರು ಪಲ್ಲವ ಪ್ರಕಾಶನ, ಚನ್ನಪಟ್ಟಣ. ಕವಿ ಅಂದ್ರೇನು, ಕವಿತೆ ಅಂದ್ರೇನು, ಕಾವ್ಯ ಎಂದರೇನು, ಕಾವ್ಯ ತತ್ವ ಎಂದರೇನು? ಹುಟ್ಟುವುದು ಕವಿತೆಯೇ, ಮುರಿದು ಕಟ್ಟುವುದು ಕವಿತೆಯೇ, ಥಟ್ಟನೆ ಹೊಳೆದದ್ದು ಕವಿತೆಯೇ, ತಡೆ ಇರದೆ ಉಕ್ಕಿದ್ದು ಕವಿತೆಯೇ, ಅದು ಅಂತರಂಗದ ಪಿಸುದನಿಯೇ, ಅಧೋಲೋಕದ ಕಾಣಿಕೆಯೇ? ಕವಿಗಳಿಬ್ಬರು ಹಾದಿಯಲ್ಲಿ ಇದ್ದಕ್ಕಿದ್ದಂತೆ ಎದುರಾದವರು, ಬರೆವ ಹಾದಿಯಲ್ಲಿ ಬೇರೆಯಾದವರು, ಕಣ್ಣೆದುರಿನ ಚಿಲ್ಲರೆ ವಾಸ್ತವ ಮೀರಿ ಕಾಣಬಲ್ಲವರು, ಒಳಗನ್ನ ನೋಡಿ ಹೊರಗನ್ನ ಅರಿವ ದಿವ್ಯ ಕಣ್ಣುಳ್ಳವರು. ಅವರು ಹಿಂದಣ ಅನಂತವನೂ ಮುಂದಣ ಅನಂತವನೂ ಒಳಕೊಂಡ ಒಂದು ದಿನವನ್ನ ಕಾಂಬ ಕಣ್ಣುಳ್ಳವರು. ಇದೇನಪ್ಪ ಬರೀ ಕವಿತೆಗಳನ್ನು ಓದ್ತಾ ಇದ್ದಾರೆ ಅಂತ ಅನ್ಕೊಂಡ್ರ, ಇದು ಕಥಾಕಾವ್ಯ. ಕಥೆಯನ್ನ ಕಾವ್ಯದ ರೂಪದಲ್ಲಿ ಬಹಳ ಸುಂದರವಾಗಿ ನಟರಾಜ್ ಹುಳಿಯಾರ್ ಅವರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇದು ಟೆಡ್ ಹ್ಯೂಸ್ ಮತ್ತೆ ಸಿಲ್ವಿಯಾ ಪ್ಲಾತ್ ಈ ಇಬ್ಬರು ಜೋಡಿಯಾಗಿ ಕವಿತೆಗಳನ್ನು ಬರೆದು ನಂತರ ಬೇರೆಯಾಗಿ ದುರಂತ ಸಾವಿಗೆ ಸಿಲ್ವಿಯಾ ಸಿಗ್ತಾರೆ. ಅವ್ರ ಬಗ್ಗೆ ನಿಮಗೆ ಹೇಗೆ ಹೇಳೋದಪ್ಪ ಅಂದರೆ, ಇಂಗ್ಲೆಂಡಿನ ತರುಣ ಕವಿ ಟೆಡ್ ಹ್ಯೂಸ್ಗೆ ಒಂದು ಸಂಜೆಯ ಪಾರ್ಟಿಯಲ್ಲಿ ಅಮೆರಿಕಾದ ಉದಯೋನ್ಮುಖ ಕವಯತ್ರಿ ಸಿಲ್ವಿಯಾ ಪ್ಲಾತ್ ಸಿಕ್ಕಳು. ಅವರಿಬ್ಬರ ನಡುವಣ ಆರಂಭದ ಆಕರ್ಷಣೆ ತೀವ್ರ ಮೋಹವಾಗಿ ಪ್ರೇಮವಾಗಿ ಬೆಳೆಯಿತು. ಸಿಲ್ವಿಯಾ ಟೆಡ್ 1956 ಮದುವೆ ಆದ್ರು. ಇಬ್ರು ಅತ್ಯಂತ ಪ್ರಭಾವಶಾಲಿ ಇಂಗ್ಲಿಷ್ ಕವಿಗಳಾಗಿ ಅರಳತೊಡಗಿದ್ರು. ಕಾವ್ಯವೇ ಬದುಕೆಂಬಂತೆ ಕಂಡಿದ್ದ ಅವರ ಕವಿತೆ, ಕಥೆ, ನಾಟಕ, ವಿಮರ್ಶೆ ಹೀಗೆ ಹಲವು ಪ್ರಕಾರಗಳಲ್ಲಿ ಅವರು ಬರೆದ್ರು. ಬರ್ಬರ್ತಾ ಅವರ ಬದುಕಿನಲ್ಲಿ ಏರುಪೇರುಗಳು ಆದವು. ಟೆಡ್ ಹ್ಯೂಸ್ನಿಂದ ಬೇರೆಯಾದ ಸಿಲ್ವಿಯಾ ಕಾವ್ಯನಾಮದಲ್ಲಿ ತನ್ನ ಬೆಲ್ ಜಾರ್ ಕಾದಂಬರಿ ಪ್ರಕಟಿಸಿದ ನಂತರ ಒಂದು ರಾತ್ರಿ ತನ್ನೆರಡು ಪುಟ್ಟ ಮಕ್ಕಳನ್ನು ಬಿಟ್ಟು ತನ್ನ ಬದುಕನ್ನು ಕೊನೆಗಾಣಿಸಿಕೊಂಡ್ಲು. ಟೆಡ್ ಹ್ಯೂಸ್ ಮತ್ತು ಸಿಲ್ವಿಯಾ ಪ್ಲಾತ್ ಕವಿ ಜೋಡಿಯ ಬದುಕು, ಅವರಿಬ್ಬರ ನೂರಾರು ಕವಿತೆಗಳು, ಹಲವು ಪ್ರಕಾರಗಳಲ್ಲಿನ ಅವರ ಬರಹಗಳು, ಕವಿತೆ ಬರೆಯಲು ಅವರ ಸಿದ್ಧತೆ, ಶ್ರಮ, ಕಾತರ, ಚಟುಪಟಿಕೆ, ಹತಾಶೆ, ಸಂಭ್ರಮ ಇವೆಲ್ಲವನ್ನ ಸೇರಿಸಿ ಈ ಕೃತಿಯನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ ನಟರಾಜ್ ಹುಳಿಯಾರವರು. ನಾನು ನಿಮಗೆ

0: ತಡ ಮಾಡದೆ ಈ ಕಥಾಕಾವ್ಯವನ್ನ ಸ್ವಲ್ಪ ಓದಿ ಹೇಳ್ತೀನಿ. ನಿಮಗೆ ಇಷ್ಟ ಆದರೆ, ಕುತೂಹಲ ಆದರೆ ನೀವು ಕೂಡ ಈ ಕೃತಿಯನ್ನ ಕೊಂಡುಕೊಂಡು ಓದಬಹುದು. ಅವಳು ಎಂಟು ತುಂಬುವ ಹೊತ್ತಿಗೆ ಕವಿಯಾಗಿದ್ದಳು, ಶಾಲೆಯ ಕಣ್ಮಣಿಯಾಗಿದ್ದಳು. ಹದಿನೆಂಟು ತುಂಬುವ ಹೊತ್ತಿಗೆ ಕವಿಯಾಗಿದ್ದಳು, ಸಾಯಲು ಅಣಿಯಾಗಿದ್ದಳು. ಅವಳು ಅಂದರೆ ಸಿಲ್ವಿಯಾ ಪ್ಲಾತ್, ಅವನು ಅಂದರೆ ಟೆಡ್ ಹ್ಯೂಸ್. ಅವನು ಮುಂದೊಮ್ಮೆ ಕವಿಯಾಗುವನೆಂದು ಶಾಲೆಯ ಮೇಷ್ಟ್ರುಗಳು ಕನಸು ಕಂಡಿದ್ದರು. ಹದಿನೆಂಟು ತುಂಬುವ ಹೊತ್ತಿಗೆ ಕವಿಯಾಗಿದ್ದನು, ಕವಿತೆ ಬರೆದುಕೊಂಡೇ ಬದುಕಲು ಅಣಿಯಾಗಿದ್ದನು. ಅವಳು ಅಮೆರಿಕದ ಪ್ರೊಫೆಸರೊಬ್ಬನ ನಾಜೂಕು ಮಗಳು. ಅಮ್ಮ ಸ್ಕೂಲ್ ಟೀಚರ್ ಆಗಿದ್ದರು. ಆ ಹುಡುಗಿಯ ಹೆಸರು ಸಿಲ್ವಿಯಾ ಪ್ಲಾತ್. ಅಪ್ಪ ಅಮ್ಮ ಅವಳನ್ನ ಸಿವ್ವಿ ಎನ್ನುತ್ತಿದ್ದರು. ಕಡಲಿನ ಅಲೆಗಳ ಜೊತೆಗೆ ಅವಳ ಬಾಲ್ಯದ ಲೋಕ. ಅವನು ಇಂಗ್ಲೆಂಡಿನ ಹಳ್ಳಿ ಬಡಗಿಯ ಒರಟು ಮಗ. ಅಮ್ಮ ಹಳ್ಳಿಯ ಚಂದುಳ್ಳಿ ಚೆಲುವೆ. ಆ ಹುಡುಗನ ಹೆಸರು ಟೆಡ್ ಹ್ಯೂಸ್. ಗೆಳೆಯರು ಅವನನ್ನ ಟೆಡ್ಡಿ ಎನ್ನುತ್ತಿದ್ದರು. ಕಾಡು ಮೇಡು ಹಕ್ಕಿ ಪ್ರಾಣಿ ಜೊತೆಗೆ ಅವನ ಬಾಲ್ಯದ ಲೋಕ. ಅಮೆರಿಕದ ಸಿಬಿಯು, ಇಂಗ್ಲೆಂಡಿನ ಟೆಡ್ಡಿಯು ಒಂದು ಸಂಭ್ರಮದ ಸಂಜೆ ಇದ್ದಕ್ಕಿದ್ದಂತೆ ಎದುರು ಬದುರಾದರೂ ಮುಂದೊಮ್ಮೆ ಜೊತೆಯಾದರು. ಸಿವಿಯು ಟೆಡ್ಡಿಯು ಜೊತೆಗೂಡಿ ಕವಿತೆ ಓದಿ ಕವಿತೆ ಬರೆದು ಬೆಳೆದು ಹೊಳೆದು ಉರಿದು ಅಳಿದ ಮೇಲೆ ಉಳಿದ ಪ್ರತಿಮೆ ಉಪಮೆ ಗಿಪಮೆ ಪದ ಪದಾರ್ಥ ಶಬ್ದ ನಿಶಬ್ದ. ತುಂಟ ಹುಡುಗಿ ಸಿಲ್ವಿಯಾ ಹತ್ತು ತಿಂಗಳ ಹೊತ್ತಿಗಾಗಲೇ ನಾಲ್ಕಾರು ಪದ ತೊದಲುತ್ತಿದ್ದಳು. ಮಾತು ಕುದುರಿ ಸಣ್ಣ ಪುಟ್ಟ ಕತೆ ಹೆಣೆಯುತ್ತಿದ್ದಳು. ಶಿಶುಪ್ರಾಸ ಪೋಣಿಸಿ ಕವಿತೆ ಉಲಿಯುತ್ತಿದ್ದಳು. ತುಡುಗು ಹುಡುಗಿ ಸಿಲ್ವಿಯಾ ತಟ್ಟಾಡುತ್ತಾ ಪುಟ್ಟ ಹೆಜ್ಜೆ ಇಡುತ್ತಿದ್ದಳು. ಕಾಲು ಬಲಿತ ಮೇಲೆ ಮನೆಯ ಹೊರಬೇಲಿಯ ಕೆಳಗೆ ಗುಳಿ ತೋಡಿ ಕೆಳನ್ನುಸುಳಿ ಹೊರಗೆ ಓಡುತ್ತಿದ್ದಳು. ಜಾಣ ಹುಡುಗಿ ಸಿಲ್ವಿಯಾ ಅಜ್ಜನ ಪೈಪು ಮರಕ್ಕಿಟ್ಟು ಪೈಪ್ ಟ್ರೀ ಎನ್ನುತ್ತಿದ್ದಳು. ಕೈಗೆ ಸಿಕ್ಕ ಆಟಿಕೆಗಳಲ್ಲಿ ತಾಜಮಹಲು ಕಟ್ಟುತ್ತಿದ್ದಳು. ಪದಗಳನ್ನು ತಿರುವು ಮುರುವು ಮಾಡಿ ಓದುತ್ತಿದ್ದಳು. ಸ್ಟಾಪ್ ಬೋರ್ಡ್ ಕಂಡರೆ ಪಾಟ್ಸ್ ಎನ್ನುತ್ತಿದ್ದಳು. ತರಲೆ ಹುಡುಗಿ ಸಿಲ್ವಿಯಾ ಕಡಲ ಅಲೆಗಳ ಕಂಡು ಹುಚ್ಚೆದ್ದು ಕುಣಿಯುತ್ತಿದ್ದಳು. ಒಮ್ಮೆ ಕುಣಿ ಕುಣಿದು ಅಲೆಗಳ ಜೊತೆ ಸರಿದು ಹರಿಯುತ್ತಾ ಹೊರಟ ತಲೆನೋವಿನ ಮಗಳನ್ನ ಅಮ್ಮ ಬಾಚಿ ಬರಸೆಳೆದು ಉಳಿಸಿಕೊಂಡಳು. ಎರಡು ವರ್ಷದ ಸಿಲ್ವಿಯಾ ತಮ್ಮ ಹುಟ್ಟಿದ್ದಕ್ಕೆ ಅಸೂಯೆ ಉಕ್ಕಿ ಅರಚುತ್ತಿದ್ದಳು. ತನ್ನ ಸಾಮ್ರಾಜ್ಯದ ಕೊಳ್ಳೆಗಾರನೆಂದು ಕಿರುಚುತ್ತಿದ್ದಳು. ಜಿಗುಟಿ ತಿವಿದು ಒದ್ದು ತಮ್ಮನನ್ನ ಅಳಿಸುತ್ತಿದ್ದಳು. ತಮ್ಮ ಬಂದ ಮೇಲೆ ತಾನು ಒಂಟಿಯಾದನೆಂದು ಅಳುತ್ತಿದ್ದಳು. ಮುಗ್ಧ ಹುಡುಗಿ ಸಿಲ್ವಿಯಾ ಕಡಲು ತನ್ನ ಕಾಪಾಡುವುದೆಂದು ಯಾಕೋ ಭ್ರಮಿಸಿದ್ದಳು. ಇದ್ದಕ್ಕಿದ್ದಂತೆ ಎಲ್ಲೇ ಕಾಣೆಯಾಗುತ್ತಿದ್ದಳು. ರೂಮಿನ ಕದ ಜಡಿದು ಒಳಸೇರಿ ಅಮ್ಮನಿಗೆ ದಿಗಿಲು ಹುಟ್ಟಿಸುತ್ತಿದ್ದಳು. ಒಂಬತ್ತರ ಎಳೆಬಾಲೆ ಸಿಲ್ವಿಯಾ, ಕಡುಜಾಣೆ ಸಿಲ್ವಿಯಾ, ಕಟು ಹುಡುಗಿ ಸಿಲ್ವಿಯಾ. ಅಪ್ಪ ಕ್ಯಾನ್ಸರ್ಗೆ ತುತ್ತಾಗಿ ಸತ್ತಾಗ ಕಂಗಾಲಾದಳು. ಮಗಳಿಗೆ ಹೇಳದೆ ಸತ್ತ ಅಪ್ಪನ ಮೇಲೆ ಕೆರಳಿ ಕೆಂಡವಾದಳು. ಅಪ್ಪನ್ನ ಕರೆದೊಯ್ದ ದೇವರ ಜೊತೆ ಮಾತಾಡುವುದಿಲ್ಲ ಎಂದು ದೇವರ ಮೇಲೆ ಸಿಡಿದೆದ್ದಳು. ಅಪ್ಪ ಬಿಟ್ಟು ಹೋದನೋ, ಅಜ್ಜನೂ ಅಜ್ಜಿಯೂ ಬಿಟ್ಟು ಹೋಗುವರು, ಅಮ್ಮ ಬಿಟ್ಟು ಹೋಗುವಳು, ಎಲ್ಲರೂ ಬಿಟ್ಟು ಹೋಗುವರು. ಕತ್ತಲಲ್ಲಿ ಯಾರ ಹೆಸರು ಹಿಡಿದು ಕೂಗಲಿ? ಹತ್ತು ತರದ ದಿಗಿಲು ಮುತ್ತಿ ಸಿಲ್ವಿಯಾ ಅತ್ತಳು ತಾನಿನ್ನು ಸಾಯಬೇಕು ಎಂದು ಹಲವುತ್ತಿದ್ದಳು. ಅಪ್ಪ ಸತ್ತ ಮೇಲೆ ಅಮ್ಮ ಮತ್ತೆ ಮದುವೆ ಆದರೇನು ಗತಿ ಎಂದು ಅತ್ತಳು. ಮತ್ತೆ ಮದುವೆ ಆಗುವುದಿಲ್ಲವೆಂದು ತಾನೇ ಟಿಪ್ಪಣಿ ಬರೆದು ಅಮ್ಮನ ಸಹಿ ಹಾಕಿಸಿಕೊಂಡಳು. ಮಗಳ ಕಣ್ಣೊರೆಸಿದ ಅಮ್ಮ ಮರುಮದುವೆಯ ಗೊಡವೆ ಬಿಟ್ಟು ಮಗಳ ಪ್ರಿಯ ತಾಯಾಗಿ ಕೊನೆಯ ತನಕ ಉಳಿದಳು. ಸಿವ್ವಿ ಬಾಲೆಯ ಹದಿಹರೆಯದ ಸಿಕ್ಕುಗಳು ಒಂದೇ ಎರಡೆ. ಕಣ್ಣೆದುರು ಕಂಡ ತುಣುಕು ಸತ್ಯಗಳಲ್ಲಿ ಸಿಕ್ಕಿಕೊಂಡ ಸಿಲ್ವಿಯಾ, ಕಾಣದ್ದರ ಊಹೆಗಳಲ್ಲಿ ಸಿಲುಕಿಕೊಂಡ ಸಿಲ್ವಿಯಾ, ಭ್ರಾಂತಿ ಭ್ರಮೆ ದಿಗ್ಭ್ರಮೆಗಳ ನಡುವೆ ವಿವುಹಲ ಬಾಲೆ ಸಿಲ್ವಿಯಾ. ಭೂಗೋಲ ತನ್ನ ಸುತ್ತ ಸುತ್ತಲೆಂದು ಕಾತರಿಸುವಳು. ಮಂದಿ ತನ್ನ ಮಾತು ಕೇಳದಿದ್ದರೆ ಮುನಿಯುವಳು ಸಿಲ್ವಿಯಾ. ತಾನು ಹೇಳಿದ್ದಕ್ಕೆ ಒಲ್ಲೆನೆಂದರೆ ಸಿಡಿಯುವಳು ಸಿಲ್ವಿಯಾ. ಬೇಕಾದ್ದು ಕೈಗೆಟುಕದಿದ್ದರೆ ಕಿಡಿಯಾಗುವಳು ಸಿಲ್ವಿಯಾ. ಈ ದಿಗಿಲು, ಈ ಮುನಿಸು, ಈ ಸಿಡಿತಗಳ ನಿತ್ಯ ಸಂಗಾತಿ ಎಳೆ ಬಾಲೆ ಸಿಲ್ವಿಯಾ. ಹೀಗೆ ಸಿಲ್ವಿಯಾ ಬಗ್ಗೆ ಬೇಕಾದಷ್ಟಿರದೆ ಹೇಳೋದು, ಅದೆಲ್ಲವನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳಲಿಕ್ಕಾಗೋದಿಲ್ಲ. ನೀವು ನಿಮ್ಮ ಕುತೂಹಲವನ್ನು ತಣಿಸ್ಕೋಬೇಕಾದ್ರೆ ಈ ಕೃತಿಯನ್ನೇ ಓದಬೇಕು ಅಂತ ಹೇಳ್ತಾ, ನಿಮಗೆ ಬೇಜಾರಾಗುತ್ತೆ ಈಗ ಟೆಡ್ ಹ್ಯೂಸ್ ಬಗ್ಗೆ ಏನು ಹೇಳಲೇ ಇಲ್ವಲ್ಲ ಇವರು ಅಂತ, ಬೇಜಾರು ನಿಮ್ಮನ್ನು ಮಾಡಲ್ಲ. ಟೆಡ್ ಹ್ಯೂಸ್ ಬಗ್ಗೆ ಈಗ ಕೇಳಿ. ಹಳ್ಳಿಗಾಡಿನ ಹುಡುಗು ಟೆಡ್ಡಿ ಯಾರ್ಕ್ಷೇರ್ ಹೊಳೆಯಲ್ಲಿ ಏಡಿ ಮೀನು ಹಿಡಿಯುತ್ತಿದ್ದ. ಮೋಜು ಮಸ್ತಿಗೆ ಹಕ್ಕಿ ಪ್ರಾಣಿ ಬೇಟೆಯಾಡುತ್ತಿದ್ದ. ಇಲಿ ಕಪ್ಪೆ ಹಿಡಿದೆತ್ತಿ ಜೇಬಿನಲ್ಲಿ ಇಳಿಬಿಡುತ್ತಿದ್ದ. ಗೆಳೆಯರ ಗುಂಪಲ್ಲಿ ಎಳೆಯ ನಾಯಕನಂತೆ ಮಿಂಚುತ್ತಿದ್ದ. ಹಳ್ಳಿಗಾಡಿನ ಆಡು ಮಾತು ಮಾಟ ಮಂತ್ರ ಕತೆ ಪುರಾಣ ಜಾನಪದ ಹೀರಿ ಕುಡಿಯುತ್ತಿದ್ದ. ಕತೆ ಹೇಳುವುದರಲ್ಲಿ ರುಸ್ತುಮನಾಗಿದ್ದ. ಆಫ್ರಿಕಾದ ಕಾಡುಗಳ ರಮ್ಯ ಕತೆ ಕಟ್ಟಿ ರಸವತ್ತಾಗಿ ಹೇಳುತ್ತಿದ್ದ. ಮಾತು ಸೋತರೆ ಸರಸರ ಚಿತ್ರ ಬರೆಯುತ್ತಿದ್ದ. ಕವಿತೆ ಎಂದರೆ ಪ್ರಾಣ ಬಿಡುತ್ತಿದ್ದ. ಕವಿತೆ ಓದಿ ಕವಿತೆ ಹಾಡಿ ಕವಿಯಾಗಲು ಕಾತರಿಸುತ್ತಿದ್ದ. ಹಳೆಯ ಕವಿಗಳ ಜಾಡಲ್ಲಿ ಕವಿತೆ ಹಾಡು ಬರೆಯುತ್ತಿದ್ದ. ದೊಡ್ಡ ದೊಡ್ಡ ಕವಿಗಳ ಪದ್ಯ ಅರೆದು ಕುಡಿಯುತ್ತಿದ್ದ. ಶೇಕ್ಸ್ಪಿಯರ್ ಲೋಕದಲ್ಲಿ ಹಗಲಿರಳು ಅಡ್ಡಾಡುತ್ತಿದ್ದ. ಸ್ಕೂಲ್ ಸುಂದರಿಯರೊಡನೆ ಚಿನ್ನಾಟ ನಡೆಸುತ್ತಿದ್ದ. ಪದ್ಯಗಳ ಮೇಲೆ ಪದ್ಯ ಬರೆಯುತ್ತಿದ್ದ. ಓದು ಬಿಟ್ಟು ಕೆಲಸ ಮಾಡಿ ಪುಡಿಗಾಸು ಗಳಿಸುತ್ತಿದ್ದ. ಕಾಸಿಗೆ ಕಾಸು ಕೂಡಿಸಿ ಕಾಲೇಜಿನ ಮೆಟ್ಟಿಲೇರಿದ. ಆರಡಿ ಹುಡುಗನ ಕಟ್ಟು ಮಸ್ತು ಕವಿಯ ಗತ್ತು ಕವಿತೆಯ ಮತ್ತು ಒಟ್ಟುಗೂಡಿದ ಟೆಡ್ಡಿ ಕ್ಯಾಂಪಸ್ಸಿನ ಜಾಣ ಪೋಲಿ ಹುಡುಗನಾದ. ಹಳ್ಳಿಗಾಡಿನ ಆಡು ಮಾತು ಸಿಡಿಸಿ ಸಿಟಿ ಮೇಷ್ಟ್ರುಗಳಿಗೆ ಕಿರಿಕಿರಿಯಾದ. ಹುಡುಗ ಕವಿಗಳ ನಡುವೆ ಬೆಳೆದ ಕವಿಯಂತೆ ಮಿಂಚುತ್ತಿದ್ದ. ಅವನ ಗಡಸು ಕಂಠದಿಂದ ಹೊರಬಿದ್ದ ಅವನ ಕವಿತೆಗಳು ಕೇಳಿದರೆ ಕೇಳುತ್ತಲೇ ಇರಬೇಕು ಅನ್ನಿಸುವಂತಿದ್ದವು. ಹುಡುಗ ಹುಡುಗಿಯರಿಗೆಲ್ಲ ಅಚ್ಚುಮೆಚ್ಚಾಗಿದ್ದ. ಅವನ ಚುರುಕು ಮಾತುಕತೆಗೆ ಹುಡುಗು ತಲೆಗಳು ತೂಗುತ್ತಿದ್ದವು. ಸಿಕ್ಕ ಗೆಳತಿಯರ ಜೊತೆಗೆ ಮೋಜು ಪ್ರೇಮದ ಹುಡುಗ. ಹೆಣ್ಣುಗಳನ್ನು ಸೆಳೆಯುವ ಆಟಗಳ ಪಾಠಗಳನ್ನು ಗೆಳೆಯರಿಗೂ ಹೇಳಿಕೊಡುತ್ತಿದ್ದ. ಬರೆಯುವೆನು ಕವಿತೆ ಬರೆಯುವೆನು, ಬದುಕಿನುದ್ದಕ್ಕೂ ಕವಿತೆ ಹರಿದು ಬರುತ್ತಲಿರಲಿ, ಬದುಕಲು ಎಂಥ ಸುಡುಗಾಡು ಕೆಲಸವಾದರೂ ಸರಿಯೇ, ಬರೆಯಲು ಮಾತ್ರ ಸದಾ ಬಿಡುವಿರಲಿ. ತರುಣ ಕವಿ ಟೆಡ್ಡಿ ಹೊಟ್ಟೆಪಾಡಿಗೆ ಕಾರ್ಖಾನೆಯ ರಾತ್ರಿ ಕಾವಲುಗಾರ, ಮೃಗಾಲಯದಲ್ಲಿ ಗುಲಾಬಿ ತೋಟಗಳಲ್ಲಿ ಬೆವರಿಳಿಸಿ ದುಡಿಯುವ ಕವಿ ಕೂಲಿಕಾರ. ಲಂಡನ್ನಿನಲ್ಲಿ 8 ಅಡಿಯ ಬಾಡಿಗೆ ಮಂಚದ ಮೇಲೆ ಅವನ ನಿತ್ಯ ಠಿಕಾಣಿ. ಅವನ ನಿತ್ಯ ಪ್ರೀತಿಯ ಕಸುಬು ಓದುವುದು ಬರೆಯುವುದು ಅಸ್ಟ್ರಾಲಜಿ ಆಟಗಳಲ್ಲಿ ಮುಳುಗುವುದು ಗೂಢ ನಿಗೂಢಗಳ ಲೋಕ ಬೆನ್ನು ಹತ್ತುವುದು. ಗೆಳೆಯ ಗೆಳತಿಯರ ಜೊತೆ ಕವಿತೆ ಕಾವ್ಯ ಕುರಿತು ಹರಟುವುದು ಕವಿಗಳ ಸಂಘದಲ್ಲಿ ಮೈಮರೆಯುವುದು. ಕವಿತೆ ಬರೆವ ಮೂಲಗಳನ್ನು ಮೂಲೆಗಳನ್ನು ತಡುಕುವುದು ದೇಶ ವಿದೇಶಗಳಲ್ಲಿ ಸಾಹಿತ್ಯದ ಮೇಷ್ಟ್ರಾಗುವ ಕನಸು ಕಾಣುವುದು ಗುಡ್ಡಗಾಡುಗಳಲ್ಲಿ ಒಬ್ಬಂಟಿ ಅಲೆಯುತ್ತ ಕವಿತೆ ಓದುವುದು. ಎಲ್ಲ ಪಡ್ಡೆ ಹೈಕೊಳ ಹಾಗೆ ಗೆಳತಿಯರನ್ನ ಹುಡುಕುವುದು ಒಲಿಸಿಕೊಳ್ಳುವುದು ಮರುಳಾಗುವುದು ಮರುಳುಗೊಳಿಸುವುದು ಈ ಕಾಲದಲ್ಲಿ ಅವನಿಗೊಂದು ಕನಸು ಬಿತ್ತು. ಅವನ ರೂಮಿನ ಹೊರಗೊಂದು ತೋಳ ಅಡ್ಡಾಡುತ್ತಿತ್ತು. ತೋಳದ ಮೃದು ಹೆಜ್ಜೆ ಗುರುತು ಮಂಜಿನ ಮೇಲೆ ಮೂಡುತ್ತಿತ್ತು. ಈ ಕನಸು ಈ ಕಲ್ಪನೆ ಬೆಳೆಯುತ್ತಾ ಬೆಳೆಯುತ್ತಾ ಮುಂದೊಮ್ಮೆ ಅವನ ನೆಚ್ಚಿನ ಕವಿತೆಯಾಯಿತು. ತೋಳ ಮತ್ತೆ ಮತ್ತೆ ಸುತ್ತಿ ಸುಳಿಯುವ ಪ್ರತಿಮೆಯಾಯಿತು. ಕವಿಯ ಕೈ ಕುದುರುತ್ತಿತ್ತು. ಕವಿಯ ಹೆಸರು ಸುತ್ತಮುತ್ತ ಸಣ್ಣಗೆ ಹರಡುತ್ತಿತ್ತು. ಸ್ನೇಹಿತರೆ, ತುಂಬಾ ಚೆನ್ನಾಗಿದೆ. ಟೆಡ್ ಹ್ಯೂಸ್ ಮತ್ತೆ ಸಿಲ್ವಿಯಾ ಇಬ್ಬರು ಹೇಗೆ ಭೇಟಿ ಆಗ್ತಾರೆ, ಹೇಗೆ ಬದುಕು ಕಟ್ಕೊಳ್ತಾರೆ, ಹೇಗೆ ಬೇರೆ ಆಗ್ತಾರೆ, ಹೇಗೆ ಸಿಲ್ವಿಯಾ ದುರಂತ ಅಂತ್ಯವನ್ನು ಕಾಣ್ತಾಳೆ, ಮುಂದೇನಾಗುತ್ತೆ, ಇವೆಲ್ಲ ಕುತೂಹಲಗಳು ನಿಮಗೂ ಮೂಡಿದಾವೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಕುತೂಹಲಗಳನ್ನು ನೀವು ತಣಿಸ್ಕೋಬೇಕಾದ್ರೆ ಈ ಕೃತಿಯನ್ನು ಓದಿ ಅಂತ ಹೇಳ್ತಾ, ಶೀರ್ಷಿಕೆ ಮತ್ತೊಮ್ಮೆ ಕವಿ ಜೋಡಿಯ ಆತ್ಮಗೀತ. ಕಥಾಕಾವ್ಯ ಲೇಖಕರು ನಟರಾಜ್ ಹುಳಿಯಾರ್, ಪ್ರಕಾಶಕರು ಪಲ್ಲವ ಪ್ರಕಾಶನ ಚನ್ನಪಟ್ಟಣ. ಮತ್ತೆ ಮುಂದಿನ ಪಾರಿಜಾತದಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನಮಸ್ಕಾರ.
1: ಇದುವರೆಗೆ ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್.

0: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.
1: ನೂರ ಎರಡು ಪಾಯಿಂಟ್ ಎರಡು ಮೆಗಾಹರ್ಟ್ಸ್ಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಹಾಸನದ ಬಾನುಲಿ ವಾಣಿಜ್ಯ ಪ್ರಕಟಣೆಗಳು.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
1: ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 9 ಗಂಟೆಗೆ ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮದಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿ ಡಿವಿತಾ ಡೇವಿಡ್ ಅವರ ಪೋಷಕರಾದ ಜೆ ಡೇವಿಡ್ ಕುಮಾರ್ ಹಾಗೂ ಜೆ ಪುಷ್ಪಲತಾ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿಮದ್ ಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ದ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. ಈ ಬೆಳಗ್ಗೆ 9:15 ಜೊತೆ ಜೊತೆಯಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. 10 ಗಂಟೆಗೆ ನೇರ ಫೋನಿನ ಕಾರ್ಯಕ್ರಮ ಪದ ಸಂಪದ ಮೂಡಿಬರಲಿದೆ. ಪದವನ್ನು ಬಿಡಿಸುವಂತಹ ಈ ಕಾರ್ಯಕ್ರಮದಲ್ಲಿ, ಪದವನ್ನು ಸೇರಿಸಿ ವಾಕ್ಯವನ್ನಾಗಿಸುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಂಪರ್ಕ ಸಂಖ್ಯೆ 0817 STD ಕ್ರಮಾಂಕ, 24628 ಮತ್ತೊಂದು 24528. 10:30 ಹಲೋ ಗೆಳೆಯರೇ, ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಸಂಜೆ 6:50 ಪ್ರಸಾರವಾಗಲಿರುವ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಕೃಷಿ ಪರಿಕರಗಳ ಮಾರಾಟದಲ್ಲಿನ ಅನುಭವವನ್ನು ಕುರಿತು ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಗೇಟ್ನ ಕೃಷಿಕ ಡಿ ಕಿರಣ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಲಿದ್ದೀರಿ. ಸಂದರ್ಶಕರು ಅರಕಲಗೂಡು ವಿಮದ ಸೂದನ್. ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ ಕೇಳುಗರ ವಾಟ್ಸಾಪ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ.

ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು. ರಾಷ್ಟ್ರ ದೇವೋಭವ ಎಂಬುದು ಜೀವನ ಧ್ಯೇಯವಾಗಿ ಬೆಳೆದರೆ ಉಳಿದೆಲ್ಲ ಸಮಸ್ಯೆಗಳು ತಮಗೆ ತಾವೇ ಅದೃಶ್ಯವಾಗುತ್ತವೆ. ರಾಷ್ಟ್ರ ಸೇವೆ ನಮ್ಮ ಜೀವನದ ಪರಮ ಮತ್ತು ನೈಜ ಸಾರ್ಥಕತೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಪಶ್ಚಿಮ ಏಷ್ಯಾದ ಸಂಘರ್ಷವನ್ನು ಈ ದಶಕದ ಅತಿದೊಡ್ಡ ಬಿಕ್ಕಟ್ಟು ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟೀಯ ಸಂಪನ್ಮೂಲಗಳ ಮೇಲಿನ ಹೊರೆಯನ್ನು ತಗ್ಗಿಸಲು ನಾಗರಿಕರು ಒಗ್ಗಟ್ಟಿನಿಂದ ಶ್ರಮಿಸಬೇಕು ಎಂದು ಕರೆ ನೀಡಿದ್ದಾರೆ. ಗುಜರಾತ್ನ ವಡೋದರಾದಲ್ಲಿ ನಿನ್ನೆ ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಾಗತಿಕ ಪರಿಸ್ಥಿತಿ ದೇಶದ ಜನರ ಮೇಲೆ ಕನಿಷ್ಠ ಪರಿಣಾಮ ಬೀರುವಂತೆ ಸರ್ಕಾರ ನಿರಂತರ ಪ್ರಯತ್ನ ನಡೆಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಅವರು ಪೆಟ್ರೋಲ್, ಡೀಸೆಲ್ ಉಳಿತಾಯ, ಅಡಿಗೆ ಎಣ್ಣೆಯ ಮಿತ ಬಳಕೆ, ಸ್ವದೇಶಿ ಉತ್ಪನ್ನಗಳ ಬಳಕೆ ಸೇರಿದಂತೆ ತಮ್ಮ 7 ಮನವಿಗಳನ್ನು ಪುನರುಚ್ಚರಿಸಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರನ್ನು ಸ್ಮರಿಸಿದ ಪ್ರಧಾನಿ, ಪಟೇಲರ ಸಂಕಲ್ಪದಿಂದ ಸೋಮನಾಥ ದೇವಾಲಯ ಪುನಶ್ಚೇತನಗೊಂಡು 75 ವರ್ಷ ಸಂದಿರುವುದನ್ನು ನೆನಪಿಸಿಕೊಂಡರು. ಇದೇ ವೇಳೆ ಪಾಟೀದಾರ್ ಸಮುದಾಯದ ಮುಖಂಡರು ಪ್ರಧಾನಿಯವರಿಗೆ ಸರ್ದಾರ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದರು. ಸುಮಾರು 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸರ್ದಾರ್ ಧಾಮ್ ಸಂಕೀರ್ಣ 2,000 ವಿದ್ಯಾರ್ಥಿಗಳಿಗೆ ವಸತಿ, ಇ ಲೈಬ್ರರಿ ಮತ್ತು ಸುಸಜ್ಜಿತ ಸಭಾಂಗಣಗಳನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ 15ರಿಂದ ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿ ಸೇರಿದಂತೆ 5 ರಾಷ್ಟಗಳಿಗೆ 6 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈ ಭೇಟಿಯು ಯುರೋಪ್ ಮತ್ತು ಯುಎಇ ರಾಷ್ಟಗಳೊಂದಿಗೆ ಭಾರತದ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಯುಎಇ ತಲುಪಲಿರುವ ಪ್ರಧಾನಿಯವರು ಅಲ್ಲಿನ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಿ ಇಂಧನ ಸಹಕಾರ ಸೇರಿದಂತೆ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ನಂತರ ನೆದರ್ಲ್ಯಾಂಡ್ಸ್ಗೆ ಭೇಟಿ ನೀಡಿ ರಾಜ ವಿಲಿಯಂ ಅಲೆಕ್ಸಾಂಡರ್ ಮತ್ತು ಪ್ರಧಾನಿ ರಾಬ್ ಜೆಟ್ಟೆನ್ ಅವರೊಂದಿಗೆ ರಕ್ಷಣೆ, ನಾವೀನ್ಯತೆ ಮತ್ತು ಹಸಿರು ಹೈಡ್ರೋಜನ್ ಕ್ಷೇತ್ರಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ. ಇದೇ 17ರಂದು ಸ್ವೀಡನ್ಗೆ ಪ್ರಯಾಣಿಸಲಿರುವ ಪ್ರಧಾನಿ ಅಲ್ಲಿನ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಪರಿಸರ ಸ್ನೇಹಿ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ ಮತ್ತು ಬಾಹ್ಯಾಕಾಶ ಸಂಶೋಧನೆಯ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಇದೇ 18ರಂದು ನಾರ್ವೆಯಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ಅಂತಿಮ ಹಂತದಲ್ಲಿ ಇಟಲಿಗೆ ಭೇಟಿ ನೀಡಿ ಅಧ್ಯಕ್ಷ ಸರ್ಜಿಯೋ ಮಟ್ಟರೆಲ್ಲಾ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ಉಭಯ ದೇಶಗಳ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿಗೆ ಅಧಿಕಾರ ಸ್ವೀಕರಿಸಲಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ 4 ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ 2ನೇ ಅವಧಿಗೆ ಆಯ್ಕೆಯಾಗಿರುವುದಾಗಿದೆ. ಹಿರಿಯ ಬಿಜೆಪಿ ನಾಯಕ ರಂಜಿತ್ ಕುಮಾರ್ ದಾಸ್ ಅವರು ವಿಧಾನಸಭಾ ಸ್ಪೀಕರ್ ಹುದ್ದೆಗೆ ಎನ್ಡಿಎ ಅಭ್ಯರ್ಥಿಯಾಗಲಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಖಾನಾಪಾರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಮಿಜೋರಾಂ ಮುಖ್ಯಮಂತ್ರಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ಇತ್ತೀಚೆಗೆ ನಡೆದ 126 ಸದಸ್ಯ ಬಲದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವು 2/3 ಬಹುಮತದೊಂದಿಗೆ ಭರ್ಜರಿ ಜಯ ದಾಖಲಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶ

0: ವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇರಾನ್ ಜೊತೆಗಿನ ಕದನ ವಿರಾಮ ಅತ್ಯಂತ ದುರ್ಬಲ ಸ್ಥಿತಿಯಲ್ಲಿದ್ದು ಅದು ಕೇವಲ ಜೀವರಕ್ಷಕ ವ್ಯವಸ್ಥೆಯ ಮೇಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ತಿಂಗಳುಗಳಿಂದ ನಡೆಯುತ್ತಿರುವ ಯುದ್ದವನ್ನು ಕೊನೆಗಾಣಿಸಲು ಇರಾನ್ ಕಳುಹಿಸಿದ್ದ ಶಾಂತಿ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಒಪ್ಪಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ ಮರುದಿನವೇ ಅಧ್ಯಕ್ಷ ಟ್ರಂಪ್ ಈ ಹೇಳಿಕೆ ನೀಡಿದ್ದಾರೆ. ಶ್ವೇತಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇರಾನ್ ಪ್ರತಿನಿಧಿಗಳು ಕಳುಹಿಸಿರುವ ಆ ಪ್ರಸ್ತಾವನೆಯನ್ನು ಓದಿದ ನಂತರ ಕದನ ವಿರಾಮ ಅತ್ಯಂತ ದುರ್ಬಲವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಫೆಬ್ರವರಿ 28 ಆರಂಭವಾದ ಈ ಯುದ್ದದಿಂದಾಗಿ ಜಾಗತಿಕ ತೈಲ ಪೂರೈಕೆಯ ಪ್ರಮುಖ ಸಮುದ್ರ ಮಾರ್ಗವು ಸ್ಥಗಿತಗೊಂಡಿದ್ದು ಹಲವಾರು ದೇಶಗಳಲ್ಲಿ ಇಂಧನ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಇರಾನ್ ಕಳುಹಿಸಿದ್ದ ಪ್ರಸ್ತಾವನೆಯು ಯುದ್ದದ ಅಂತ್ಯಕ್ಕೆ ದಾರಿಯಾಗಬಹುದು ಎಂಬ ನಿರೀಕ್ಷೆ ಇತ್ತಾದರೂ ಅಧ್ಯಕ್ಷ ಟ್ರಂಪ್ ಅದನ್ನು ಸಂಪೂರ್ಣ ಅಸ್ವೀಕಾರಾರ್ಹ ಎಂದು ತಳ್ಳಿಹಾಕಿದ್ದಾರೆ. ದಕ್ಷಿಣ ದಮ್ದಮ್ ಮುನಿಸಿಪಾಲ್ಟಿ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಪಶ್ಚಿಮ ಬಂಗಾಳ ಸರ್ಕಾರದ ಮಾಜಿ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಸಚಿವ ಸುಜಿತ್ ಬಸು ಅವರನ್ನು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೋಲ್ಕತ್ತಾದಲ್ಲಿ ಬಂಧಿಸಿದ್ದಾರೆ. ತೃಣಮೂಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಬಸು ಅವರು ಆರ್ಥಿಕ ಲಾಭದ ಬದಲಾಗಿ ಸುಮಾರು 150 ಅಭ್ಯರ್ಥಿಗಳನ್ನು ವಿವಿಧ ಹುದ್ದೆಗಳಿಗೆ ಶಿಫಾರಸು ಮಾಡಿದ್ದಾರೆ ಎಂದು ಇಡಿ ಅಧಿಕಾರಿಗಳು ಆರೋಪಿಸಿದ್ದಾರೆ. ನಗರಸಭೆಯ ಕೆಲಸ ಕೊಡಿಸಿದ ಪ್ರತಿಯಾಗಿ ಅವರು ಪಡೆದಿರುವ ಅಕ್ರಮ ಹಣದಿಂದ ಫ್ಲಾಟ್ಗಳನ್ನು ಖರೀದಿಸಿರುವುದು ತನಿಖೆಯ ವೇಳೆ ಪತ್ತೆಯಾಗಿದೆ ಎಂದು ಇಡಿ ತಿಳಿಸಿದೆ. ಅಲ್ಲದೆ ಅವರ ನಿಯಂತ್ರಣದಲ್ಲಿರುವ ಬ್ಯಾಂಕ್ ಖಾತೆಗಳಲ್ಲಿ ಭಾರೀ ಪ್ರಮಾಣದ ನಗದು ಜಮೆಯಾಗಿರುವುದನ್ನು ಅಧಿಕಾರಿಗಳು ಗುರುತಿಸಿದ್ದಾರೆ. ಸುಜಿತ್ ಬಸು ಅವರನ್ನು ಇಂದು ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು ಎಂದು ಮೂಲಗಳು ತಿಳಿಸಿವೆ. ಭಾರತದ ಆಹಾರ ದಾಸ್ತಾನು ಹೇರಳವಾಗಿದೆ ಮತ್ತು ದೇಶದಲ್ಲಿ ಯಾವುದೇ ಆಹಾರದ ಕೊರತೆ ಇಲ್ಲ ಎಂದು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರೊಂದಿಗೆ ಕೃಷಿ ಪರಿವರ್ತನೆ ಮೂಲಕ ಆರೋಗ್ಯಕ್ಕಾಗಿ ವಿಜ್ಞಾನ ಶ್ರೇಷ್ಠತೆ ಉಪಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಜಂಟಿಯಾಗಿ ಪ್ರಾರಂಭಿಸಿದ ಈ ಉಪಕ್ರಮವು ಜನರ ಆರೋಗ್ಯಕರ ಜೀವನ ಶೈಲಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೇಹತ್ ಮಿಷನ್ ಉತ್ಪಾದಿಸುವ ಆಹಾರವು ಜನಸಂಖ್ಯೆಯ ಆರೋಗ್ಯ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಮಾತನಾಡಿ, ಈ ಉಪಕ್ರಮವು ಆರೋಗ್ಯ ಕ್ಷೇತ್ರದಲ್ಲಿ ಸರ್ಕಾರದ ಪೂರ್ವಭಾವಿ ತಡೆಗಟ್ಟುವ ಮತ್ತು ಸಮಗ್ರ ವಿಧಾನವನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಿದರು. ಆರಂಭಿಕ ರೋಗ ನಿರ್ಣಯ ಮತ್ತು ನಿರಂತರ ಆರೈಕೆಯ ಮೇಲೆ ಹೆಚ್ಚಿನ ಗಮನ ವಹಿಸಲಾಗಿದೆ. ಪೌಷ್ಟಿಕಾಂಶದ ಫಲಿತಾಂಶಗಳನ್ನು ಸುಧಾರಿಸಲು ಮತ್ತು ಸಾರ್ವಜನಿಕರ ಆರೋಗ್ಯವನ್ನು ಬಲಪಡಿಸಲು ದೃಢವಾದ ಪುರಾವೆ ಆಧಾರಿತ ಪರಿಹಾರಗಳನ್ನು ಉತ್ಪಾದಿಸುವ ಗುರಿಯನ್ನು ಹಾಗೂ ರಾಷ್ಟೀಯ ಮಹತ್ವದ 5 ಆದ್ಯತೆಯ ಕ್ಷೇತ್ರಗಳ ಮೇಲೆ ಈ ಮಿಷನ್ ಕೇಂದ್ರೀಕೃತವಾಗಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ದೋಹ್ರಿಘಾಟ್ ಔರ್ನಿಹಾರ್ ಪ್ಯಾಸೆಂಜರ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ರೈಲು ಸೇವೆಯು ಮೌ ಮತ್ತು ಘಾಜಿಪುರ ಜಿಲ್ಲೆಗಳಲ್ಲಿ ಪ್ರಯಾಣಿಕರಿಗೆ ಕೈಗೆಟಕುವ ಸುರಕ್ಷಿತ ಮತ್ತು ಆರಾಮದಾಯಕ ಸಂಪರ್ಕವನ್ನು ಒದಗಿಸುತ್ತದೆ. ರೈಲನ್ನು ಶೀಘ್ರದಲ್ಲೇ ವಾರಣಾಸಿಯವರಿಗೆ ವಿಸ್ತರಿಸಲಾಗುವುದು ಎಂದು ಮಾಹಿತಿ ನೀಡಿದರು. ಉತ್ತರ ಪ್ರದೇಶದಲ್ಲಿ ಪ್ರಗತಿಯಲ್ಲಿರುವ ಪ್ರಮುಖ ರೈಲ್ವೆ ಮೂಲಸೌಕರ್ಯ ಯೋಜನೆಗಳನ್ನು ಸಚಿವರು ವಿವರಿಸಿದರು. ಗಂಗಾನದಿಯ ದಕ್ಷಿಣಕ್ಕೆ ಪ್ರಯಾಗ್ರಾಜ್ ಕಾನ್ಪುರ್ ಆಗ್ರಾ ದೆಹಲಿ ಮಾರ್ಗದಲ್ಲಿ ಪ್ರಮುಖ 4 ಮಾರ್ಗದ ಕಾರಿಡಾರ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಅವರು ಹೇಳಿದರು. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ವಿಕೆಟ್ಗಳ ಜಯ ದಾಖಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ಪ್ರತಿಯಾಗಿ 211 ರನ್ಗಳ ಗುರಿ ಬೆನ್ನತ್ತಿದ್ದ ಡೆಲ್ಲಿ ತಂಡ 19 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 216 ರನ್ ಗಳಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಸಂಪನ್ಮೂಲಗಳ ಸಂರಕ್ಷಣೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಶ್ಚಿಮ ಏಷ್ಯಾ ಸಂಘರ್ಷ ದಶಕದ ಅತಿದೊಡ್ಡ ಬಿಕ್ಕಟ್ಟೆಂದು ಬಣ್ಣನೆ. ಇದೇ 15ರಿಂದ ಪಂಚರಾಷ್ಟ್ರ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಇಂದು ಹಿಮಂತ ಬಿಸ್ವಾ ಶರ್ಮಾ ಪ್ರಮಾಣವಚನ ಸ್ವೀಕಾರ. ಅಮೆರಿಕ ಇರಾನ್ ಕದನ ವಿರಾಮ ಪರಿಸ್ಥಿತಿ ಅತ್ಯಂತ ದುರ್ಬಲ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಪಂಜಾಬ್ ಕಿಂಗ್ಸ್ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ 3 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇಂದು ಮಧ್ಯಾಹ್ನ 12 ಗಂಟೆಗೆ.
4: ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. 7:45:37 ಆಕಾಶವಾಣಿ ಹಾಸನ ಕೇಂದ್ರ ಸವಿಗಾನ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭಕ್ಕೆ ಕೇಳಿ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ. ಗೀತೆಯ ಗಾಯಕರು ಜಯಚಂದ್ರನ್ ಪಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆ ಇದೆ.

0: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 944-8720-237.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
5: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್. ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್ ಎರಡೂ ಲಭ್ಯವಿರುತ್ತದೆ.
4: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
6: ಸವಿಕಾನ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ವಿ ಮನೋಹರ್ ಅವರ ರಾಗ ಸಂಯೋಜನೆ ಇರುವ ಡಾ ರಾಜ್ಕುಮಾರ್ ಅವರ ಧ್ವನಿಯಲ್ಲಿರುವ ಜನ್ಮದ ಜೋಡಿ ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಓಂ ಚಿತ್ರದ ಗೀತೆ. ಗೀತೆಯ ಗಾಯಕರು ರಾಜ್ಕುಮಾರ್.

0: ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.
2: ಆಕಾಶವಾಣಿ ಹಾಸನ. ಸರ್ಕಾರಿ ಶಾಲೆಗಳ ಶೋಭೆಯನ್ನ ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ.
3: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
4: ಕೇಳಿ ಕಾರ್ಯಕ್ರಮ
2: ಸೊಬಗಿನ ಶಾಲೆ.

0: ಆತ್ಮೀಯ ಕೇಳುಗರೆ, ತಮಗೆಲ್ಲರಿಗೂ ಸೊಬಗಿನ ಶಾಲೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ನಗರದಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ಕೆಂಪನಹಳ್ಳಿ ಚಿಕ್ಕಮಗಳೂರು, ಈ ಶಾಲೆ ಕುರಿತಾಗಿ ಅಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರಾದ ಎಚ್ಎಸ್ ಲಕ್ಷ್ಮೇಗೌಡ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ ಅನೇಕ ವಿದ್ಯಾರ್ಥಿಗಳು ಸುಮಾರು 36 ವರ್ಷಗಳಿಂದಲೂ ಕೂಡ ಓದಿ ಸಮಾಜದ ವಿವಿಧ ಭಾಗ, ವಿವಿಧ ರೀತಿಯಾಗಿರ್ತಕ್ಕಂತಹ ಹುದ್ದೆ, ವಿವಿಧ ರೀತಿಯಾಗಿರ್ತಕ್ಕಂತಹ ಸ್ಥಾನಮಾನಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಹಾಗಾಗಿ ಅಂತಹ ಒಂದು ಹಿರಿಯ ವಿದ್ಯಾರ್ಥಿಗಳು ಶಾಲೆಯ ಒಂದು ಅಭಿವೃದ್ಧಿಗಾಗಿ ಏನಾದರೂ ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಏನಾದರೂ ಕಂಡುಬರುತ್ತಾ?
1: ಖಂಡಿತ, ನಿರಂತರ ಸಿಗ್ತಾ ಇದೆ ಸರ್. ಮಕ್ಕಳು, ಹಿರಿಯ ಮಕ್ಕಳುಗಳು ಸರ್ ಹೀಗೆಲ್ಲ ಹೀಗೆ ಮಾಡಬೇಕು ಅಂತೇಳಿ ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಆಮೇಲೆ ಕೈಲಾದ ಆರ್ಥಿಕ ಸಹಾಯವನ್ನು ಮಾಡ್ತಾ ಇರ್ತಾರೆ. ಮತ್ತು ಪ್ರತಿ ವರ್ಷ ನಾವು ವಾರ್ಷಿಕೋತ್ಸವ ಮಾಡ್ತೀವಿ ಸರ್. ಅವಾಗ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಕಳಿಸ್ತೀವಿ ಆಹ್ವಾನ ಪತ್ರಿಕೆಯನ್ನು. ಅವಾಗ ಸಾಕಷ್ಟು ಜನ ಬರ್ತಾರೆ, ಸಂತೋಷ ಪಡ್ತಾರೆ, ಒಂದು ದಿವಸ ಇಲ್ಲೇ ಇರ್ತಾರೆ. ನಿರಂತರವಾಗಿ ನಾವು ಏನಾದರೂ ಸಲಹೆಗಳನ್ನು ಕೇಳಿದ್ರೆ ಕೊಡ್ತಾರೆ. ಆರ್ಥಿಕವಾಗಿ ಮತ್ತು ವ್ಯವಸ್ಥೆ ನಡೆಸೋದಕ್ಕೆ ಏನಾದರೂ ಸಲಹೆ ಬೇಕಾದ್ರೆ ಖಂಡಿತ ಕೊಡ್ತಾರೆ ಸರ್, ಕೊಡ್ತಾ ಇದ್ದಾರೆ.
0: ಒಳ್ಳೆಯದು. ಈಗ ಕಲಿಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹಿಂದುಳಿದ ಮಕ್ಕಳುಗಳು ಕೂಡ ಇರ್ತಾರೆ, ಬಹಳಷ್ಟು ಪ್ರತಿಭಾವಂತ ಮಕ್ಕಳುಗಳು ಕೂಡ ಪ್ರತಿ ತರಗತಿಯಲ್ಲೂ ಸಹ ಇರ್ತಾರೆ. ಸರಾಸರಿಯಾಗಿರ್ತಕ್ಕಂತಹ ಕಲಿಕೆಯಲ್ಲಿರ್ತಕ್ಕಂತಹ ಮಕ್ಕಳುಗಳು ಕೂಡ ತರಗತಿಯಲ್ಲಿ ನಾವು ಕಾಣಬಹುದಾಗಿರುತ್ತೆ. ಈ ರೀತಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ತಾವು ವಿಶೇಷವಾಗಿರ್ತಕ್ಕಂತಹ ತರಗತಿಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಆ ರೀತಿ ಏನಾದರೂ ಕಂಡು ಬರುತ್ತಾ?
1: ಖಂಡಿತ ಸರ್. ಈಗ ನಮ್ಮಲ್ಲಿ ಶಿಕ್ಷಣದಲ್ಲಿ ಮುಂದೆ ಹೋಗುವಂಥ ಮಕ್ಕಳುಗಳಿಗೆ ಆ ನಿಟ್ಟಲ್ಲಿ ಬೆಂತಡ್ತೀವಿ. ಇಲ್ಲ ಅದು ಬೇಡ, ಅವನಿಗೆ ಓದೋಕ್ಕೆ ಆಸಕ್ತಿ ಇಲ್ಲ, ಸಂಗೀತದಲ್ಲಿದೆ, ತಬಲಾದಲ್ಲಿದೆ, ಆ ಥರದ್ದಾದರೆ ಅಲ್ಲಿ ಬೆಂತಟ್ಟೆ ಅವನ್ನ ಕಳಿಸ್ತೀವಿ. ಈಗ ಶಿಕ್ಷಣದ ಜೊತೆಯಲ್ಲಿ, ಶಿಕ್ಷಣದಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರು ಶಿಕ್ಷಣದಲ್ಲಿ ಮುಂದುವರಿಯೋದಕ್ಕೆ ಪ್ರೇರಣೆ ಮಾಡ್ತೀವಿ ಮತ್ತು ಅವ್ರಿಗೆಲ್ಲ ಅವಕಾಶಗಳನ್ನು ಕೊಡ್ತೀವಿ. ಅದಕ್ಕೆ ಹೊರತಾಗಿ ಅವ್ರಿಗೇನಾದರೂ ಪುಟ್ಟಿ ಹೆಣಿಯೋದ್ರಲ್ಲಿ ಆಸಕ್ತಿ ಇದೆ ಅಥವಾ ಚೇರ್ ಹೆಣಿಯೋದ್ರಲ್ಲಿ ಆಸಕ್ತಿ ಇದೆ ಅಂದರೆ ಅವ್ರನ್ನಲ್ಲಿ ಬೆಂತಟ್ಟಿ ಅವ್ರನ್ನ ಎಷ್ಟು ಪುಷಪ್ ಆಗುತ್ತೆ ಅಷ್ಟು ಪುಷ್ ಮಾಡಲಿಕ್ಕೆ ಇದು ಮಾಡ್ತೀವಿ. ಮತ್ತು ಸಂಗೀತದಲ್ಲಿ, ತಾಳವಾದ್ಯದಲ್ಲಿ, ಆಟೋಟಗಳಲ್ಲಿ ಈ ಥರದ್ದೆಲ್ಲವೂ ಇದೆ ಸರ್. ನಮ್ದು ಎರಡು ಉದ್ದೇಶ ಇದೆ. ಒಂದು, ಈಗ ಇಲ್ಲ ಇವನು ಏನೂ ಕಲಿಯೋಕ್ಕಾಗಲ್ಲ ಅಂಥೇಳಿ ಅವನನ್ನು ಕಳಿಸ್ಬಿಟ್ರೆ ಆ ಹುಡುಗ ಎಲ್ಲೋ ಕತ್ಲೆಯಲ್ಲಿ ಕಳೆದು ಹೋಗ್ಬಿಡ್ತಾನೆ, ಕುಟುಂಬ ಅಷ್ಟೊಂದು ಕೇರ್ ತಗೊಳಕ್ಕಾಗಲ್ಲ. ಹಾಗಾಗಿ ಜಾಣರಾಗಲಿ ದಡ್ಡರಾಗಲಿ ಬ್ಲೈಂಡಾಗಿ ನಮ್ಮ ವ್ಯವಸ್ಥೆಗೆ ಬಂದರೆ ಜಾಣರು ಅವ್ರದೇ ಆದ ಹಾದಿನಲ್ಲಿ ಹೋಗ್ತಾರೆ. ತೀರಾ ಏನೂ ಕಲಿಯಲಿಕ್ಕೆ ಆಗದೇ ಇರುವಂಥ ಮಕ್ಕಳು ಅಟ್ಲೀಸ್ಟ್ ಅವ್ರು ಡೈಲಿ ಲಿವಿಂಗ್ ಸ್ಕಿಲ್ ಕಲಿತಾರಲ್ಲ, ಕುಟುಂಬಕ್ಕೆ ಅದು ಒಂದಷ್ಟು ಸರಳ ಆಗುತ್ತಲ್ಲ. ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ಬಿಟ್ರೆ ಕುಟುಂಬ ಹೆಂಗೋ ಅವ್ರನ್ನ ನಿಭಾವಣೆ ಮಾಡುವಂಥ ಇದನ್ನು ಮಾಡುತ್ತೆ. ಜೊತೆ ನಮ್ಮಿಂದ ಹೊರಗಡೆ ಹೋದಂಥ ಮಕ್ಕಳುಗಳನ್ನ ನಾವು ಬೆಂಗಳೂರು ಮೈಸೂರುಗಳಲ್ಲಿ ಟ್ರೈನಿಂಗ್ ಸೆಂಟರ್ಸ್ ಇದೆ ಸರ್. ಆ ಥರದ್ದಕ್ಕೆ ನಾವು ಯಾರನ್ನೂ ಬಿಡಲ್ಲ ಮನೆಯಲ್ಲಿ. ಅವನೇನು ಕಲೀಲಿಕ್ಕೆ ಆಗದಲೇ ಹೋದರೂ ಕೂಡ ಅವ್ನು ಏನಾದ್ರು ಒಂಚೂರು ಕಲೀಲಿ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಎಷ್ಟು ಕಲಿಸಬೇಕಾಗುತ್ತೆ ಅಷ್ಟನ್ನು ಕಲಿಸಿ ಉಳಿದನ್ನ ಬೆಂಗಳೂರು ಮೈಸೂರು ಕಡೆಗೆ ಕಳಿಸ್ತೀವಿ ಸರ್.
0: ಪೋಷಕರು ಕೂಡ ಬಹಳಷ್ಟು ದೂರದಿಂದ ತಮ್ಮ ಮಕ್ಕಳನ್ನ ಇಲ್ಲಿಗೆ ದಾಖಲಾತಿ ಮಾಡಿರ್ತಾರೆ. ಹಾಗಾಗಿ ಶಾಲೆಯಲ್ಲಿ ಪೋಷಕರ ಮತ್ತು ಶಿಕ್ಷಕರ ಸಭೆಯನ್ನು ನಡೆಸತಕ್ಕಂಥದ್ದು, ಆ ಒಂದು ಸಭೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆ ಆಗಿರ್ಬೋದು, ಕಲಿಕೆಯ ಮಟ್ಟ ಆಗಿರ್ಬೋದು, ಇದನ್ನೆಲ್ಲವನ್ನು ಕೂಡ ಪೋಷಕರೊಡನೆ ಚರ್ಚಿಸುವಂಥದ್ದು ಏನಾದರೂ ನಡೆಯುತ್ತಾ?
1: ಖಂಡಿತ ಸರ್, ಖಂಡಿತ. ನಮ್ಮಲ್ಲಿ ಈಗ ತಿಂಗಳ ಒಂದು ನಾವು ಸಭೆ ಮಾಡೋದು ಕಷ್ಟ ಆಗುತ್ತೆ, ನಾಡಿನ ಉದ್ದಗಲದಲ್ಲಿ ಪೋಷಕರು ಇರೋದ್ರಿಂದ. ಅದಕ್ಕೆ ವರ್ಷದಲ್ಲಿ 2 ಸರಿ ಮಾಡ್ತೀವಿ ಸರ್. ದಸರಾ ರಾಜಕ್ಕೆ ಕಳಿಸ್ಬೇಕಾದ್ರೆ ಒಂದು ಸರಿ ಆಡಳಿತ ಮಂಡಳಿ ಜೊತೆಯಲ್ಲಿ ಇದು ಮಾಡ್ತೀವಿ, ಮತ್ತು ಬೇಸಿಗೆ ರಜೆ ಕಳಿಸ್ಬೇಕಾದ್ರೆ ಒಂದು ಸರಿ ಆಡಳಿತ ಮಂಡಳಿ ಮತ್ತು ಪೋಷಕರ ಸಭೆ ಆಗುತ್ತೆ. ಅಲ್ಲಿ ಅವ್ರು ಏನಾದರೂ ಹೇಳೋದಿದ್ರೆ ಅಥವಾ ನಾವು ಮಕ್ಕಳಿಗೆ ಏನಾದರೂ ಹೇಳೋದಿದ್ರೆ ಮಾಡ್ತೀವಿ. ಇನ್ನು ಮಧ್ಯೆ ಬರುವಂಥ ಪೇರೆಂಟ್ ಜೊತೆ ನಮ್ಮ ಸಂವಾದ

0: ಇದ್ದೇ ಇರುತ್ತೆ. ಕ್ಲಾಸ್ ಟೀಚರ್ ಸಂವಾದ ಮಾಡ್ತಾರೆ, ನಾನು ಸಂವಾದ ಮಾಡ್ತೇನೆ. ಸೊ ಹಾಗೆ
1: ಒಟ್ಟಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ವ್ಯವಸ್ಥಿತ ರೀತಿಯಲ್ಲಿ ಶಿಕ್ಷಣವನ್ನ ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನ ತಾವು ಮಾಡ್ತಾ ಇದ್ರ. ಹಾಗೆ ಶಿಕ್ಷಕರ ಬಗ್ಗೆನೂ ಕೂಡ ತಾವು ತಿಳಿಸ್ತಾ ಇದ್ರಿ. ಒಳ್ಳೆಯ ಒಂದು ವಿಶೇಷ ಸಾಧನೆಯನ್ನ ಮಾಡಿರ್ತಕ್ಕಂತಹ ಶಿಕ್ಷಕರ ಒಂದು ತಂಡ ತಮ್ಮ ಒಂದು ಶಾಲೆಯಲ್ಲಿ ಇದೆ. ಈ ಶಿಕ್ಷಕರು ಈ ರೀತಿ ನಮ್ಮ ಹಾಸನದ ಎಂ ಕೃಷ್ಣ ಅಂಧ ಮಕ್ಕಳ ಶಾಲೆಗೆ ಆಗಿರ್ಬೋದು ಅಥವಾ ವಿವಿಧ ರೀತಿಯಾಗಿರ್ತಕ್ಕಂತಹ ಶಾಲೆಗೆ ಹೋಗಿ ತಮ್ಮ ಒಂದು ಸಂಪನ್ಮೂಲತೆಯನ್ನ ಅಲ್ಲಿ ಹಂಚಿಕೊಳ್ತಕ್ಕಂಥದ್ದು ಅಥವಾ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸ್ತಕ್ಕಂಥದ್ದು ಈ ರೀತಿ ಏನಾದರೂ ಕಂಡು ಬರುತ್ತಾ?
0: ಅಲ್ಲ, ಖಂಡಿತ ಯಾರಾದರೂ ಕರೆದ್ರೆ ಬನ್ನಿ ಅಂತ ಹೇಳಿ ನಾನು ಖಂಡಿತ ಕಳಿಸ್ತೀನಿ. ಜೊತೆ ನಾನು ಕೂಡ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತೇನೆ ಸರ್. ಬೇರೆ ಬೇರೆ ವೇದಿಕೆಗಳಲ್ಲಿ ಕರೀತಾರೆ ಅಂಧ ಮಕ್ಕಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ ಅಂತ. ಆ ಥರದಕ್ಕೆ ಮುಕ್ತವಾದಂಥ ಅವಕಾಶ ಇದೆ. ಜೊತೆಗೆ ಅದಕ್ಕೆ ನಮ್ಮ ಆಡಳಿತ ಮಂಡಳಿ ಕೂಡ ಏನು ಬೇಡ ಅಂತ ಹೇಳಲ್ಲ ಸರ್. ಮುಕ್ತವಾಗಿ ಅವಕಾಶ ಕೊಡಿ. ನಮ್ಮ ಕೃಷ್ಣೇಗೌಡರು ಹೇಳೋದು ಅಷ್ಟೇ, ನೋಡಿ ನಿಮ್ಗೆ ಏನು ಒಳ್ಳೇದು ಮಾಡಬೇಕು ಅನಿಸುತ್ತೆ ಅದನ್ನು ಈ ವ್ಯವಸ್ಥೆಗೆ ಮಾಡಿ. ನಾನು ಈ 33 ಶಾಲೆಗಳಿದೆ ಸರ್ ಕರ್ನಾಟಕದಲ್ಲಿ, ಅನುದಾನಕ್ಕೆ ಒಳಪಟ್ಟಿರುವಂಥ ವಿಶೇಷ ಶಾಲೆಗಳು, ಅದರ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಟೋಟಲ್ ನಾನು ಹೇಳಿದ್ನಲ್ಲ, ಈ 33 ಶಾಲೆಗಳು ನನ್ನ ಕಣ್ಣಲ್ಲಿ ಇದೆ. ಈಗ ಬ್ಲೈಂಡ್ ಮಕ್ಕಳಾದರೆ ಈ ವಿಶೇಷ ಶಾಲೆ 10 ಏನಿದೆ ಈ ಕಡೆಗೆ ಬರಲಿ, ಡಮ್ ಅಂಡ್ ಡಫ್ ಮಕ್ಕಳಾದರೆ ಆ 10 ಶಾಲೆಗಳೇನಿದೆ ಅಲ್ಲಿಗೆ ಹೋಗಲಿ, MR ಮಕ್ಕಳಾದರೆ ಆ 10 ಶಾಲೆಗಳೇನಿದೆ ಅಲ್ಲಿಗೆ ಹೋಗಲಿ, ಅನುದಾನಿತ ಶಾಲೆಗಳು. ಆಮೇಲೆ ಮಾಮೂಲಿ ಮಕ್ಕಳಿಗೆ ಸಿಕ್ಕುವಂಥ ಸೌಲಭ್ಯ ಈ ಮಕ್ಕಳಿಗೂ ಸಿಗಬೇಕು ಅನ್ನುವಂಥದ್ದು ನನ್ನ 5-6 ವರ್ಷಗಳ ಹೋರಾಟ. ನಮ್ಮ ಇಂಥ ಶಾಲೆಗಳಲ್ಲಿ ಕೆಲಸ ಮಾಡಿದಂಥವ್ರಿಗೆ ಪೆನ್ಷನ್ ಇರಲಿಲ್ಲ, ಅವ್ರಿಗೆ ಹೋರಾಟ ಮಾಡಿ ಪೆನ್ಷನ್ ವ್ಯವಸ್ಥೆ ಆಯಿತು. ಮತ್ತೀಗ HRMS ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದು, ಅದೊಂದಾದರೆ ಒಂದಷ್ಟು ಜನ ಶಿಕ್ಷಕರಿಗೆ ಅನುಕೂಲ ಆಗುತ್ತೆ. ಅಂದರೆ ಏನೋ ಒಂದು ಟೆನ್ಷನ್ ಇರುತ್ತಲ್ಲ, ನಮ್ಗೆ HRMS ಆಗಿಲ್ಲಪ್ಪ ಅನ್ನುವಂಥದ್ದು ಇದಾಗುತ್ತೆ. ಇನ್ನು ಬೇರೆ ಬೇರೆ ಮಕ್ಕಳಿಗೆ ಬಿಸಿ ಊಟ. ಆಮೇಲೆ ಈ ವ್ಯವಸ್ಥೆ ಕಟ್ಟೋದಕ್ಕೆ ಬರೀ ನಾವು ದಾನಿಗಳನ್ನೇ ನಂಬೋದ್ರಿಂದ ಇಲಾಖೆನ ಒಂದಷ್ಟು ಕೊಡಿ ಅನ್ನುವಂಥದ್ದು ಕೂಡ ನಮ್ಮ ಬೇಡಿಕೆ. ಒಟ್ಟಾರೆ ಒಂದು ಬಂಚ್ ಅಂತ ಹೇಳಿ ನಾವು ತಿಳ್ಕೊಂಡು ಆ ಸಮಸ್ಯೆಗಳ ಪರಿಹಾರಕ್ಕೆ ಇಲಾಖೆ ಜೊತೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್.
1: ಒಳ್ಳೆಯದು, ಒಳ್ಳೆಯ ಒಂದು ಮುಂದಾಲೋಚನೆಯನ್ನ ತಾವು ಇಟ್ಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿದೆ. ಹಾಗೆ 26 ವರ್ಷಗಳಿಂದ ತಾವು ಈ ಒಂದು ಶಿಕ್ಷಕ ವೃತ್ತಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದೀರಾ. ಮುಂಬರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಹಾಗೆ ಸಮಾಜಕ್ಕೆ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂತಹ ಸಂದೇಶವನ್ನ ಕೊಡೋದಕ್ಕೆ ತಾವೇನಾದರೂ ಅನ್ಕೊಂಡಿದ್ದೀರಾ?
0: ಖಂಡಿತ ಸರ್. ನಮ್ಮದೊಂದು ಕವಿವಾಣಿ ಇದೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ. ಸಮಾಜದಲ್ಲಿ ಯಾರೋ ಅಸಹಾಯಕರಿದ್ದಾರೆ, ಅಂಧರಿದ್ದಾರೆ, ಅಂಗವಿಕಲರಿದ್ದಾರೆ, ನಮ್ಮ ಅವಶ್ಯಕತೆ ಅವ್ರಿಗೆ ಇತ್ತು ಅಂತ ಹೇಳಿದಾಗ ಆ ದಿನದಲ್ಲಿ ನೀವೇನಾದರೂ ಆ ಕೆಲಸ ಮಾಡಿದ್ರಿ ಅಂದರೆ ಅದು ನೇರವಾಗಿ ದೇವರಿಗೆ ತಲುಪುತ್ತೆ. ಈ ಥರದ ಅವಕಾಶಗಳನ್ನ ಬಿಟ್ಟು ನಾವೆಲ್ಲೋ ದೇವ್ರ ಮುಂದೆ ಹೋಗಿ ಕೈ ಮುಗಿದು ದೇವರೇ ಒಳ್ಳೇದು ಮಾಡು ಅಂತ ಹೇಳಿದ್ರೆ ದೇವ್ರು ನಗಾಡ್ತಾನೆ. ಯಾರೋ ಒಬ್ಬ ದೇವಸ್ಥಾನಕ್ಕೆ ಹೋದಂತೆ, 3 ಕಿಲೋಮೀಟರ್ ಬಂದೆ ದೇವ್ರೇ ನಿನ್ನ ನೋಡೋದಕ್ಕೆ, ನಾನು ಎಷ್ಟು ಕಷ್ಟಪಟ್ಟು ಬಂದೆ ಅಂತ ಹೇಳಿದಾಗ ದೇವ್ರು ಹೇಳದಂತೆ, ಅಲ್ಲಪ್ಪ ನೀನು ಅಲ್ಲಿಂದ ಇಲ್ಲಿಗೆ ಬಾ ಅಂತ ನಾನು ಕರೆದಿರಲಿಲ್ಲ, ನಿನ್ನ ಸುತ್ತಮುತ್ತ ನನ್ನ ಕೆಲಸಗಳನ್ನೇ ಬಹಳಷ್ಟು ಬಿಟ್ಟಿದ್ದೆ, ನೀನು ಆ ಕೆಲಸ ಮಾಡಿದ್ರೆ ನಾನೇ ನಿನ್ನ ಹತ್ರ ಬರ್ತಾ ಇದ್ದೆ. ಇದು ವೈದಿಕ ಪರಂಪರೆ. ಯಾರೋ ಪ್ರಾಮಾಣಿಕವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೇನೆ ದೇವ್ರು ಕೊಟ್ಟಂತ ಕೆಲಸವನ್ನ ಮಾಡ್ತಾರೆ. ಸೊ ದೇವ್ರ ಅಲ್ಲೇ ಇರ್ತಾನೆ, ನಾವೇ ದೇವ್ರನ್ನ ಹುಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನನ್ನ ಪಾಲಿಸಿ. ಹಾಗಾಗಿ ಇದೇ ದೇವ್ರ ಕೆಲಸ. ನಾನು ಮೊದಲೇ ಹೇಳಿದೆ, ಗುಡಿ, ಚರ್ಚು, ಮಸೀದಿ ಅದೆಲ್ಲವನ್ನ ಬಿಟ್ಟು ನಾವು ಮುಂದೆ ಹೋಗಿದೆ. ನಮ್ದು ಒಂದೇ ಒಂದು ಕತ್ಲೆನಲ್ಲಿ ಕಳೆದೋಗುವಂತ ಮಕ್ಕಳುಗಳನ್ನ ಅಲ್ಲಿ ಕಳೆದೋಗಕ್ಕೆ ಬಿಡಬಾರದು, ಯಾಕೆಂದ್ರೆ ಅದು ಮಾನವೀಯತೆ ಅನ್ಸಲ್ಲ. ಅವರನ್ನು ಬೆಳಕಿನ ಕಡೆಗೆ ತರಬೇಕು, ಅವ್ರನ್ನು ಸಮಾಜದಲ್ಲಿ ತಲೆ ಎತ್ತಿ ಬದುಕೋ ಹಾಗೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಒಟ್ಟಾರೆ ಉದ್ದೇಶ ಸರ್. ಅದು ದೇವರ ಕೆಲಸ ಅಂತಲೇ ನಾವೆಲ್ಲರೂ ಭಾವಿಸಿದ್ದೇವೆ.
1: ಒಳ್ಳೆಯ ಉದ್ದೇಶ ಇದೆ. ಹಾಗೆ ತಮ್ಮ ಒಂದು ಶಾಲೆಯನ್ನ ಗಮನಿಸಿದಾಗ ಬಹಳಷ್ಟು ಆಕರ್ಷಕವಾಗಿರ್ತಕ್ಕಂತಹ ಒಂದು ಕಟ್ಟಡ ಆಗಿರ್ಬೋದು ಅಥವಾ ಸುತ್ತಮುತ್ತಲಿನ ಒಂದು ಪರಿಸರ ಆಗಿರ್ಬೋದು ತುಂಬಾನೇ ಆಕರ್ಷಣೆಗೆ ಒಳಗಾಗುತ್ತೆ. ಇಲ್ಲಿ ಬಂದಂತಹ ಎಲ್ಲಾ ವ್ಯಕ್ತಿಗಳು ಕೂಡ ಏನೋ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಶಾಂತ ಮನೋಭಾವವನ್ನ ಹೊಂದತಕ್ಕಂಥ ಒಂದು ಸಾಧ್ಯತೆ ಕೂಡ ಆಗೇ ಆಗುತ್ತೆ. ಹಾಗಾಗಿ ತಾವು ಪರಿಸರದ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ವಿಶೇಷ ಜಾಗರೂಕತೆಯನ್ನ ಇಟ್ಕೊಂಡಿದ್ದೀರಾ, ಅದನ್ನ ತಿಳಿಸ್ಕೊಡಿ.
0: ಹೇಳಿ ಕೇಳಿ ಮಲ್ನಾಡು ಸರ್, ಚಿಕ್ಕಮಗಳೂರು. ಮಲ್ನಾಡಿನ ಕೇಂದ್ರ ಸ್ಥಾನದಲ್ಲಿ ಒಂದು ರತ್ನಗಿರಿ ಗುಡ್ಡ ಅಂತಿದೆ. ಈ ನಗರ ಪ್ರದೇಶದಲ್ಲಿ ಇದು ದೊಡ್ಡ ಪ್ರದೇಶ. ಬಹಳಷ್ಟು ಜನ ಅಲ್ಲಿಗೆ ಬಂದವರು ಎಂಟರ್ಟೈನ್ಮೆಂಟ್ಗೆ ಅಂತ ನಮ್ಮ ಶಾಲೆಗೆ ಬರ್ತಾರೆ. ಬಂದು ಎರಡನೇದಾಗಿ ನಗರಕ್ಕೆ ಯಾವುದೇ ಗಣ್ಯರು ಬಂದರೂ ಕೂಡ JP ಕೃಷ್ಣೇಗೌಡರನ್ನ ಮಾತಾಡಿಸ್ದಲೇ ಹೋಗಲ್ಲ. JP ಕೃಷ್ಣೇಗೌಡರು ಆ ಥರದವನ್ನ ಬನ್ನಿ, ನಮ್ದೊಂದು ದೇವಸ್ಥಾನ ಇದೆ, ಒಂಚೂರು ಹೋಗಿ ಬರೋಣ ಅಂತೇಳಿ ಇಲ್ಲಿ ಕರ್ಕೊಂಬರ್ತಾರೆ. ಹಾಗಾಗಿ ಇದೊಂದು ದೈವಿ ನೆಲ, ಸಜ್ಜನರ ನೆಲ ಸರ್. ಈಗ ಸುಮ್ಮನೆ ಯಾರೋ ಮನಸ್ಸು ಇಲ್ಲದೆ ಇರುವಂಥವರೆಲ್ಲರೂ ಇಲ್ಲಿಗೆ ಬರಲ್ಲ. ಯಾರಿಗೆ ನಾವೇನಾದ್ರೂ ಸಮಾಜಕ್ಕೆ ಒಂಚೂರು ಅರ್ಪಣೆ ಮಾಡಬೇಕು ಅನ್ನುವಂಥ ಮಾತ್ರ ಹೃದಯ ಇರುತ್ತೆ, ಅಂಥ ದಾನಿಗಳು ಮಾತ್ರ ಇಲ್ಲಿಗೆ ಬರುವಂಥದ್ದು. ಹಾಗಾಗಿ ಇದೊಂದು ಪುಣ್ಯದ ನೆಲ, ಬಹುಶಃ ದೇವ್ರು ಇಲ್ಲೇ ಇದ್ದಾನೆ ಅಂತ ನಾವೆಲ್ಲರೂ. ನಾವು ಇನ್ಯಾವ ದೇವಸ್ಥಾನಕ್ಕೆ ಹೋಗಲ್ಲ ಸರ್, ಇಲ್ಲಿ ಬಂದ್ಬಿಟ್ರೆ ಹೌದಪ್ಪ. ನಮ್ಮ ಮರ, ಗಿಡ, ಬಳ್ಳಿ ನೋಡಿದ್ರಲ್ಲ ನೀವು, 2 ಎಕರೆ ವಾತಾವರಣದಲ್ಲಿ ವಿಭಿನ್ನವಾದಂಥ ಮರಗಳಿದ್ದಾವೆ. ಜೊತೆಗೆ 500 ಕಿಲೋಮೀಟರಿಂದ 500-600 ಕಿಲೋಮೀಟರಿಂದ ಬೀಸುವಂಥ ತಂಗಾಳಿ, ಬೆಳಗ್ಗೆ ಹುಟ್ಟಿದ ಸೂರ್ಯ ನಮ್ಮನ್ನು ನೋಡಿ ಕೆಳಗಡೆ ಇಳಿತಾನೆ. ಇದೆಲ್ಲವೂ ಇಲ್ಲಿರುವಂಥ ವಿಶೇಷ.
1: ಪರಿಸರದ ಬಗ್ಗೆ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಆಸಕ್ತಿಯನ್ನ ಬೆಳೆಸಿದ್ದೀರಾ?
0: ನಾವು ಪರಿಸರ ದಿನಾಚರಣೆ ಆಚರಣೆ ಮಾಡ್ತೀವಿ, ಮತ್ತೆ ಹೊರಗಡೆ ಏನಾದರೂ ಪರಿಸರದ ಕಾರ್ಯಕ್ರಮ ಇತ್ತು ಅಂದರೆ ಕರ್ಕೊಂಡು ಹೋಗ್ತೀವಿ. ಮತ್ತೆ ನಾವು ದಿನ ಬೆಳಗಾದರೆ ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ಪರಿಸರದ ಯಾಕೆ ಉಳಿಸ್ಬೇಕು, ಅದರಿಂದ ಆಗ್ತಕ್ಕಂಥ ಅನುಕೂಲಗಳೇನು, ಅದು ಇಲ್ದಲೆ ಹೋದ್ರೆ ಏನಾಗುತ್ತೆ, ಜಗತ್ತಲ್ಲಿ ಏನೇನು ವಿದ್ಯಮಾನಗಳಾಗ್ತಾ ಇದೆ ಪರಿಸರದ ನಾಶದಿಂದಾಗಿ, ಈ ಥರದವೆಲ್ಲ ಹೇಳ್ತಾ ಇರ್ತೀವಿ. ಮತ್ತೆ ಯಾರು ಪ್ರಾಜ್ಞರು ಬಂದರೆ ಅವ್ರಿಗೂ ಕೂಡ ವೇದಿಕೆಯನ್ನು ಸಿದ್ಧ ಮಾಡಿಕೊಡುವಂಥ ಕೆಲಸ ಆಗ್ತಾ ಇದೆ ಸರ್.
1: ಈಗ ಮಕ್ಕಳನ್ನ ಶಾಲಾ ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂಥದ್ದು ಕೂಡ ಸೌಲಭ್ಯ ತಮ್ಮ ಶಾಲೆಯಲ್ಲಿ ಇದೆಯಾ?
0: ಖಂಡಿತ ಸರ್, ಖಂಡಿತ. ಅಂದರೆ ದೂರ ದೂರಕ್ಕೆ ನಮ್ಮ ಆಡಳಿತ ಮಂಡಳಿ ಪರ್ಮಿಷನ್ ಕೊಡಲ್ಲ, ಯಾಕೆಂದರೆ ಇಲಾಖೆ ನಿಯಮ ಇದೆ, ತಂದೆ ತಾಯಿಗಳ ಅನುಮತಿ ಇಲ್ಲದೇ ಕರ್ಕೊಂಡು ಹೋಗಬಾರ್ದು ಅಂತ. ಸೊ ವರ್ಷಕ್ಕೆ ಒಂದು ಎರಡು ಸರಿನಲ್ಲಿ ಈ ಕಾರ್ಯಕ್ರಮಗಳು, ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ರೆ ಅಥವಾ ಸುತ್ತಮುತ್ತಲ ನಮ್ಮ ನೋಡುವಂತ ತಾಣಗಳಿಗೆ ನಮ್ಮ ಆಡಳಿತ ಮಂಡಳಿ ಹತ್ತಿರದ ತಾಣಗಳಿಗೆ ಅವಕಾಶ ಕೊಡೋದು, ತುಂಬಾ ದೂರಕ್ಕೆಲ್ಲ ಹೋಗಿಲ್ಲ ಸರ್.
1: ಈಗ ಮಕ್ಕಳು 106 ಕಿಲೋಮೀಟರ್ಗಳಿಂದ ಇಲ್ಲಿ ಬಂದು ಶಿಕ್ಷಣವನ್ನ ಪಡಿಬೇಕು, ಏನಾದ್ರೂ ಒಂದು ಮಾಹಿತಿಯನ್ನ ಜ್ಞಾನವನ್ನ ಬೆಳೆಸ್ಕೊಬೇಕು ಅನ್ನುವಂತ ಒಂದು ಮನಸ್ಸನ್ನ ಇಟ್ಕೊಂಡು ಇಲ್ಲಿ ಬಂದಿರ್ತಾರೆ. ಹಾಗಾಗಿ ತಾವು ಶಿಕ್ಷಕರಾಗಿ ಪೋಷಕರಾಗಿ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಒಡನಾಟವನ್ನ ಮಕ್ಕಳ ಜೊತೆಗೆ ಇಟ್ಕೊಂಡಿರ್ತೀರ?
0: ನಾವು ಮಕ್ಕಳಿಗೆ ತಂದೆ ತಾಯಿಗಳಾಗಿ, ಸ್ನೇಹಿತರಾಗಿ, ಶಿಕ್ಷಕರಾಗಿ ಎಲ್ಲ ತರದ ರೋಲ್ಗಳನ್ನ ನಿಭಾವಣೆ ಮಾಡ್ತೀವಿ ಸರ್. ಮಕ್ಳು ತಪ್ಪು ಮಾಡಿದಾಗ ತಿದ್ದು ಹೇಳ್ತೀವಿ, ಆಮೇಲೆ ಊಟ ಬಡಿಸ್ಬೇಕ್ರೆ ತಂದೆ ತಾಯಿಗಳ ರೂಪದಲ್ಲಿ ನಾವೇ ಊಟ ಬಡಿಸ್ತೀವಿ. ನಾನು ಹೇಳಿದ್ನಲ್ಲ, ನಮ್ಮ ಟೀಚರ್ಸ್ ಅಲ್ಲಿ ಅಥವಾ ನಮ್ಮ ಸಿಬ್ಬಂದಿಗಳಲ್ಲಿ ಯಾರಲ್ಲೂ ನಾನು ಮೇಲಿನ ಹುದ್ದೆ ಕೆಳಗಡೆ ಹುದ್ದೆ ಇಲ್ಲ. ನಮ್ಮ ಶಾಲೆ ಕಾರ್ಯಕ್ರಮ ಆಯ್ತು ಅಂತ ಹೇಳಿದ್ರೆ ನಾವು ಎಲ್ಲಾ ಕೆಲಸಗಳನ್ನು ಮಾಡ್ತೀವಿ. ನಮಗೆ ನೋ ಟೈಮ್ ಲಿಮಿಟ್, 5 ಗಂಟೆ ಆಯ್ತು, 4:30 ಆಯ್ತು, ಮನೆಗೆ ಹೋಗ್ಬೇಕು, ಇಲ್ಲ ರಾತ್ರಿ 10 ಗಂಟೆ ಆದ್ರೂ ಕೂಡ ನಾವಿಲ್ಲೇ ಇರ್ತೀವಿ.
1: ಬಹಳಷ್ಟು ಒಳ್ಳೊಳ್ಳೆಯ ಒಂದು ಮಾಹಿತಿಯನ್ನ ತಾವು ಹಂಚಿಕೊಂಡಿದ್ದೀರಾ. ಹಾಗೆ ತಮ್ಮ ಒಂದು ಶಾಲೆಯ ಪ್ರವೇಶಾತಿಗಾಗಿ ಈ ಒಂದು ಕಾರ್ಯಕ್ರಮವನ್ನ ಆಲಿಸಿಕೊಳ್ಳುತ್ತಿರುವಂತಹ ಒಂದು ಕೇಳುಗರಿಗೆ ತಮ್ಮ ಒಂದು ಮಾಹಿತಿಯನ್ನ, ತಮ್ಮ ಒಂದು ಮಾತನ್ನ ಹಂಚಿಕೊಳ್ಳಿ.
0: ದಯಮಾಡಿ ಎಲ್ಲ ಪೋಷಕ ಬಂಧುಗಳೇ, ಸಾರ್ವಜನಿಕ ಬಂಧುಗಳೇ, ದೇವರು ಒಂದು ಜೀವವನ್ನು ಸೃಷ್ಟಿ ಮಾಡಬೇಕಾದ ಅದಕ್ಕಾದ ಒಂದು ಸ್ಕಿಲ್ ಅನ್ನ ಕೊಟ್ಟಿರ್ತಾನೆ. ಹಾಗಾಗಿ ಯಾವ ಕಣ್ಕಾಣದೇ ಇರೋ ಮಕ್ಕಳು ವೇಸ್ಟ್ ಅಲ್ಲ, ಯಾವ ಕಿವಿ ಕೇಳದೇ ಇರೋ ಮಕ್ಕಳು ವೇಸ್ಟ್ ಅಲ್ಲ, ಯಾವ MR ಮಕ್ಕಳು ಅಂತ ಹೇಳ್ತೀವಿ, ಪಾಪ ದೇವರವರಿಗೆ ಕೊಟ್ಟಿರುವಂಥ ಇದು ಅದು. ಹಾಗಾಗಿ ಅಂಥ ಮಕ್ಕಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಬ್ಲೈಂಡ್ ಮಕ್ಕಳಾದ್ರೆ ಇಂಥ ಶಾಲೆಗಳಿಗೆ ಸೇರಿಸಿ. ರಾಜ್ಯದ ಯಾವುದೇ ಭಾಗದಿಂದ ಮಕ್ಕಳನ್ನು ಕರ್ಕೊಬಂದ್ರು ನಾವು ಬೇಡ ಅಂತ ಹೇಳಲ್ಲ. ಅಥವಾ ನಿಮ್ಮ ಅಲ್ಲೆಲ್ಲರೂ ಹತ್ತಿರದ ಶಾಲೆ ಇದೆ, ಬೀದರು, ಗುಲ್ಬರ್ಗ ಆ ಥರದಲ್ಲೆಲ್ಲರೂ ಹತ್ತಿರದ ಶಾಲೆ ಇತ್ತು ಅಂದ್ರೆ ಅಲ್ಲಿಗೆ ಸೇರಿಸಿ ತೊಂದರೆ ಇಲ್ಲ. ಒಟ್ಟಾರೆ ಅವರು ವೇಸ್ಟ್ ಆಗೋದಕ್ಕೆ, ವೇಸ್ಟ್ ಅಂತೇಳಿ ಅವ್ರನ್ನ ನೆಗ್ಲೆಕ್ಟ್ ಮಾಡಬೇಡಿ ಅನ್ನೋಂಥದ್ದು ಒಂದು. ಮತ್ತು ಅಡ್ಮಿಷನಿಗೆ ನಾವೇನೂ ತಗೊಳ್ಳಲ್ಲ ಇಂಥ ಶಾಲೆಗಳಲ್ಲಿ. ಬರೀ ನೀವು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಒಂದು TC ತಗೊಂಬಂದ್ರೆ ಸಾಕು. ಉಳಿದವನ್ನ ನಾವು ನಿಧಾನವಾಗಿ ಏನೇನು ಡಾಕ್ಯುಮೆಂಟ್ ತರಿಸ್ಕೋಬೇಕು ಅದನ್ನ ನಿಮ್ಮಿಂದ ತರಿಸ್ಕೊಳ್ತೀವಿ ಅಥವಾ ನಾವೇ ಅದನ್ನ ರೆಡಿ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ತೀವಿ ಅನ್ನೋಂಥದ್ದು. ಈ ಥರದ ವಿಶೇಷ ಶಾಲೆಗಳಲ್ಲಿ ಅದೊಂದು ಸೌಲಭ್ಯ ಇದೆ ಸರ್. ಫೀಸು, ಡೊನೇಷನ್ನು ಅಥವಾ ಆ ಥರದ್ದೇನೂ ಇಲ್ಲ. ಮತ್ತೆ ಶಾಲಾ ದಾಖಲಾತಿ ವಯೋಮಿತಿ ಮಾಮೂಲಿ ಶಾಲೆಗಳಲ್ಲಿ ಇರೋ ಹಾಗೆ 6 ರಿಂದ 16 ವರ್ಷ. ಅವರು ಬ್ಲೈಂಡ್ ಮಕ್ಕಳಾಗಲಿ, ಡಮ್ ಅಂಡ್ ಡಫ್ ಮಕ್ಕಳಾಗಲಿ, ಸೊ ಹಾಗೆ ಅವ್ರನ್ನ ನಾವು ದಾಖಲಾತಿ ಮಾಡ್ಕೊಳ್ತೀವಿ. ಮತ್ತೆ ಹೆಣ್ಮಕ್ಳು ಗಂಡ್ಮಕ್ಳು ಎರಡೂ ಜನಕ್ಕೆ ದಾಖಲಾತಿ ನಮ್ಮಲ್ಲಿದೆ, ನಮ್ಮ ಆಶಾ ಕಿರಣ ಮಕ್ಕಳ ಶಾಲೆಯಲ್ಲಿ.
1: ಸರಿ, ಈಗ ಶಾಲೆಯ ಒಂದು ಅಭಿವೃದ್ಧಿಗೆ ಅಧ್ಯಕ್ಷರ ಒಂದು ಸಹಾಯ ಹಸ್ತನು ಕೂಡ ಬಹಳಷ್ಟು ಇದ್ದೇ ಇದೆ ಅನ್ನೋದಾಗಿ ಕೂಡ ತಮ್ಮ ಒಂದು ಮಾತುಗಳಲ್ಲಿ ತಿಳಿಸ್ಕೊಟ್ರಿ. ಹಾಗೆ ತಮ್ಮ ಶಿಕ್ಷಕ ವೃಂದನು ಕೂಡ ಶಾಲೆಯ ಬೆಳವಣಿಗೆಗೆ, ಶಾಲೆಯ ಅಭಿವೃದ್ಧಿಗೆ ಅನೇಕ ರೀತಿಯಾಗಿರ್ತಕ್ಕಂತಹ ಕೆಲವೊಂದು ತೊಡಗಿಸಿಕೊಳ್ಳುವಿಕೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಕೂಡ ತಿಳಿಸ್ಕೊಟ್ರಿ. ಹಾಗೆ STMC ಅಧ್ಯಕ್ಷರು ಹಾಗೆ ಸದಸ್ಯರ ಒಂದು ಸಹಕಾರ ಅನ್ನುವಂಥದ್ದು ತಮ್ಮ ಶಾಲೆಗೆ ಕಂಡುಬರುತ್ತಾ?
0: ಇಲ್ಲ, ನಮ್ಮಲ್ಲಿ ಪೋಷಕರು ಒಂದು ಊರಲ್ಲಿ ಇಲ್ಲದೆ ಇರೋದ್ರಿಂದ STMC ಅಂತ ನಾವೇನು ಮಾಡಿಲ್ಲ ಸರ್. ಪೋಷಕರು ಬಂದಾಗ ಒಂದು ವರ್ಷಕ್ಕೆ 2 ಸರಿ ಸಭೆ ಮಾಡ್ತೀವಿ, ಮತ್ತೆ ಬಂದಾಗ ಮಧ್ಯದಲ್ಲಿ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತೀವಿ, ಮಾತಾಡ್ತೀವಿ, ಅವ್ರ ಸಲಹೆಗಳನ್ನ ತಗೊಳ್ತೀವಿ. ಉಳಿದಂತೆ ನಮಗೆ ಹತ್ತಿರದಲ್ಲಿರುವಂಥ STMC ಅಂತ ಹೇಳಿದ್ರೆ ನಮ್ಮ ಆಡಳಿತ ಮಂಡಳಿ ಸರ್, ನಿರಂತರವಾಗಿ ನಮ್ಮೊಟ್ಟಿಗೆ ಇದ್ದುಕೊಂಡು ನಮಗೆ ಮಾರ್ಗದರ್ಶನ ಮಾಡ್ತಾ ವ್ಯವಸ್ಥೆಯನ್ನು ಅತ್ಯುಚ್ಚವಾಗಿ ತಗೊಂಡೋಗೋ ಕಡೆಗೆ ಪ್ರಯತ್ನ ಮಾಡ್ತಾ ಇದೆ.
1: ಈಗ 1ರಿಂದ 10ನೇ ತರಗತಿ ತನಕನೂ ಕೂಡ ತರಗತಿ ನಡೀತಾ ಇದೆ ಅನ್ನೋದಾಗಿ ಕೂಡ ತಾವು ತಿಳಿಸ್ಕೊಟ್ರಿ. 10ನೇ ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಕಳೆದ ಬಾರಿ ಇದ್ರು, ಹಾಗೆ ಎಷ್ಟು ಫಲಿತಾಂಶ ಅನ್ನುವಂಥದ್ದು ಬಂದದ್ದು, ಅದನ್ನ ತಿಳಿಸ್ಕೊಡಿ.
0: ಬಹುಶಃ ಈ 26-27ನೇ ಬ್ಯಾಚ್ ಸರ್ ಇದು. 26 ವರ್ಷಗಳಲ್ಲಿ ಎಲ್ಲೋ ಒಂದು 3-4 ವರ್ಷಗಳಲ್ಲಿ ನಮ್ಮ ರಿಸಲ್ಟ್ ಡೌನ್ ಆಗಿದೆ, ಬಿಟ್ಟರೆ ಇನ್ನೆಲ್ಲವೂ 100% ಬಂದಿದೆ. ಕಳೆದ ಸಾಲಿನಲ್ಲಿ 11 ಜನ ಮಕ್ಕಳಿದ್ರು, 11 ಜನದಲ್ಲಿ 2 ಮಕ್ಕಳದ್ದು ಒಂದೊಂದು ಸಬ್ಜೆಕ್ಟ್ ಹೋಯಿತು. ಫಸ್ಟ್ ಎಕ್ಸಾಮಲ್ಲಿ, ಸೆಕೆಂಡ್ ಎಕ್ಸಾಮಲ್ಲಿ ಅವರು ಸಕ್ಸಸ್ ಆದರು. ಟೋಟಲಿ ಫಸ್ಟ್ ಎಕ್ಸಾಮ್ದನ್ನು ತಗೊಂಡ್ರೆ 80% ಆಯಿತು ಸರ್ ಕಳೆದ ಸಾರಿ. ಅದರ ಹಿಂದೆ 100% ಆಗಿತ್ತು. ಹೀಗೆ ಒಂದು 4-5 ವರ್ಷಗಳಲ್ಲಿ 100 ಆಗಿಲ್ಲ, ನೋಡಿದಂತೆ ಎಲ್ಲ 100. ನಮಗೆ ಒಂದು ಇರುವಂಥ ಸೌಲಭ್ಯ ಏನು ಅಂದರೆ ಸ್ಕ್ರೈಬ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಸರ್, ಇಲಾಖೆ ಅನುಮತಿ ಕೊಟ್ಟಿದೆ. ನಮ್ಮ 10th ಮಕ್ಕಳಿಗೆ ಎಕ್ಸಾಮ್ ಬರೆಸ್ಬೇಕಾದ್ರೆ 9ನೇ ಕ್ಲಾಸ್ ಮಕ್ಕಳುಗಳನ್ನು ತಗೊಂಡು 1+1 ಕೂರಿಸಿ ಆ 9ನೇ ಕ್ಲಾಸ್ ಮಗು ಕ್ವಶನ್ ಅನ್ನು ಹೇಳಬೇಕು, ಅದಕ್ಕೆ ನಮ್ಮ ಮಗು ಆನ್ಸರ್ ಹೇಳಿದ್ದನ್ನು ಆ ಮಗು ಬರ್ಕೊಡುವಂಥ ವ್ಯವಸ್ಥೆ ಇದೆ ಸರ್.
1: ಈಗ ತಮಗೆ 10ನೇ ತರಗತಿಯ ಒಂದು ವಾರ್ಷಿಕ ಪರೀಕ್ಷೆಯನ್ನು, ಪಬ್ಲಿಕ್ ಪರೀಕ್ಷೆಯನ್ನು ಬರೆಯೋದಕ್ಕೆ ಸೆಂಟರ್ ಆಗಿ ಯಾವುದನ್ನ ಕೊಟ್ಟಿರ್ತಕ್ಕಂಥದ್ದು?
0: ಇಲ್ಲ, ನಮಗೆ ಕಳೆದ 2-3 ವರ್ಷಗಳ ಹಿಂದೆ ಮೌಂಟೇನ್ ಯು ಅಂತ ಹೇಳಿ ಇತ್ತು, ಅದಕ್ಕಿಂತ ಹಿಂದೆ LBS ಲಾಲ್ ಬಹದ್ದೂರ್ ಶಾಸ್ತ್ರಿ PU ಕಾಲೇಜ್ ಇತ್ತು. ಸೊ ಈ ವರ್ಷದಲ್ಲಿ ಇದನ್ನು ಕೊಟ್ಟಿದ್ದಾರೆ ಸರ್, TMS ಅಂತ, ಟೌನ್ ಮಹಿಳಾ ಸಮಾಜ ಅಂತ ಹೇಳಿ ಆ ಶಾಲೆನ 2 ವರ್ಷಗಳಿಂದ ಕೊಡ್ತಾ ಇದ್ದಾರೆ.
1: ಹಾಗೆ ಇಷ್ಟೆಲ್ಲ ಮಾಹಿತಿಯನ್ನ ಶಾಲೆಯ ಕುರಿತಾಗಿ ಹೇಳ್ತಾ ಇದ್ರಿ. ಈ ವರ್ಷ 2026ನೇ ಸಾಲಿನಲ್ಲಿ
2: ತಮ್ಮ ಶಾಲೆಯಲ್ಲಿ 10ನೇ ತರಗತಿಯ ಫಲಿತಾಂಶದ ವಿವರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಡಿ.
0: ನಮ್ಮ ಶಾಲೆಯಲ್ಲಿ ಈ ವರ್ಷ 2025-26 ಸಾಲಲ್ಲಿ 8 ಜನ ಅಂಧ ವಿದ್ಯಾರ್ಥಿಗಳಿದ್ರು, ಅದರಲ್ಲಿ 7 ಜನ ಗಂಡ್ಮಕ್ಳು ಮತ್ತೆ 1 ಹೆಣ್ಮಗಳು. ಈ ವರ್ಷದ ಫಲಿತಾಂಶ 100% ಆಗಿದೆ ಅನ್ನುವಂಥದ್ದು ನಮ್ಮೆಲ್ಲರಿಗೆ ಸಂತೋಷ. ಅದರಲ್ಲಿ 3 ಅತ್ಯುನ್ನತ ಶ್ರೇಣಿಯಲ್ಲಿ 3 ಮಕ್ಕಳು ತೇರ್ಗಡೆಯಾಗಿದ್ದರೆ, ಇನ್ನು 5 ಮಕ್ಕಳು ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಸೊ ಇವರು ವರ್ಷಪೂರ್ತಿ ಸಾಮಾನ್ಯ ಪಠ್ಯಕ್ರಮವನ್ನು ನಾವು ಬ್ರೈಲಲ್ಲಿ ಹೇಳ್ಕೊಡ್ತೀವಿ. ಅದರಲ್ಲಿ ಓದಿರುವಂತಹ ಮಕ್ಕಳು ಅದರ ಜೊತೆಯಲ್ಲಿ ಸಹಪಠ್ಯ ಚಟುವಟಿಕೆಗಳಾದ ಕಂಪ್ಯೂಟರು ಮತ್ತು ಕೈ ಕಸಬು, ಸಂಗೀತ, ತಾಳವಾದ್ಯ ಇದೆಲ್ಲವನ್ನು ಅಧ್ಯಯನ ಮಾಡೋದ್ರ ಜೊತೆಗೆ ಮಾಮೂಲಿ ಪಠ್ಯಕ್ರಮವನ್ನು ಬ್ರೈಲ್ ಲಿಪಿನಲ್ಲಿ ಅಧ್ಯಯನ ಮಾಡಿ ಅತ್ಯುತ್ತಮವಾದ ಫಲಿತಾಂಶವನ್ನು ಪಡೆದಿರುವಂಥದ್ದು. ನಮ್ಮ ಆಡಳಿತ ಮಂಡಳಿಗೆ, ಜೊತೆಗೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ, ಶಿಕ್ಷಕೇತರ ಬಂಧುಗಳಿಗೆ, ಇಡೀ ಆಶಾಕಿರಣ ಶಾಲೆಯ ಬಳಗಕ್ಕೆ ಅತ್ಯಂತ ಹರ್ಷವನ್ನು ಉಂಟು ಮಾಡಿದೆ. ಸೊ ಹೀಗಾಗಿ ಸಾಮಾನ್ಯ ಪಠ್ಯಪುಸ್ತಕಗಳನ್ನು ಓದಲಿಕ್ಕೆ ಆಗದೇ ಇರುವಂಥ ಮಕ್ಕಳು, 60ಕ್ಕಿಂತ ಹೆಚ್ಚು ದೃಷ್ಟಿ ನ್ಯೂನತೆ ಇರುವಂಥ ಮಕ್ಕಳು ನಮ್ಮ ಶಾಲೆಗೆ ಬಂದು ದಾಖಲಾತಿಯನ್ನು ಪಡ್ಕೊಂಡ್ರೆ ಖಂಡಿತವಾಗಿ ಈ ಎಲ್ಲ ಸಹಪಠ್ಯ ಚಟುವಟಿಕೆಗಳ ಜೊತೆಯಲ್ಲಿ ಸಾಮಾನ್ಯ ಪಠ್ಯಕ್ರಮವನ್ನು ಬ್ರೈಲಿಪಿನಲ್ಲಿ ಸಮರ್ಥವಾಗಿ ಅಧ್ಯಯನ ಮಾಡಬಲ್ಲರು. ಜೊತೆಗೆ ಅವ್ರಿಗೇನು ಅಲ್ಪ ಸ್ವಲ್ಪ ದೃಷ್ಟಿ ಇರುತ್ತೆ ಅದು ಕೂಡ ಉಳಿಯುತ್ತೆ ಅನ್ನೋ ವಿನಂತಿಯನ್ನು ಮಾಡ್ತಾ ಮತ್ತೊಮ್ಮೆ ನಮ್ಮ ಶಾಲೆಯ ಎಲ್ಲ ಮಕ್ಕಳುಗಳಿಗೆ, ಅಂದರೆ SLC ಫಲಿತಾಂಶವನ್ನು ಅತ್ಯುತ್ತಮವಾಗಿ ಪಡೆದಿರತಕ್ಕಂಥ ಎಲ್ಲ ಮಕ್ಕಳುಗಳಿಗೆ ನಾನು ನಮ್ಮ ಆಶಾಕಿರಣ ಬಳಗದ ವತಿಯಿಂದ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ.
1: ಒಳ್ಳೆಯದು. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮವನ್ನು ಆಲಿಸುತ್ತಿರುವಂತಹ ಪ್ರತಿಯೊರವರೆಗೂ ಕೂಡ ಮನವಿ ಇಷ್ಟನೇ, ತಮ್ಮ ಈ ರೀತಿಯಾಗಿರ್ತಕ್ಕಂತಹ ಅಂಧ ಮಕ್ಕಳನ್ನು, ಮೂಕ ಮತ್ತು ಕಿವುಡ ಮಕ್ಕಳನ್ನು, ಹಾಗೆ ಮನೋವಿಕಲ ಮಕ್ಕಳನ್ನು ಯಾವುದೇ ಕಾರಣದಲ್ಲೂ ಕೂಡ ಅವರ ಒಂದು ಜೀವನವನ್ನು ವ್ಯರ್ಥ ಮಾಡೋದಕ್ಕೆ ಬಿಡಬೇಡಿ. ಇಂತಹ ಮಕ್ಕಳಿಗಾಗಿಯೇ ನಮ್ಮ ಕರ್ನಾಟಕದಾದ್ಯಂತ ಅನೇಕ ರೀತಿಯಾಗಿರ್ತಕ್ಕಂತಹ ಸೌಲಭ್ಯಗಳು, ಶಿಕ್ಷಣ ಸಂಸ್ಥೆಗಳು ಈಗ ಪ್ರಾರಂಭವಾಗಿದೆ. ಅದರಲ್ಲೂ ಕೂಡ ನಮ್ಮ ಚಿಕ್ಕಮಗಳೂರು ನಗರ ಭಾಗದಲ್ಲಿರ್ತಕ್ಕಂತಹ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಶಾಲೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಸೌಲಭ್ಯಗಳು ಪ್ರತಿಯೊಂದು ಮಗುವಿಗೂ ಕೂಡ ಸಿಗ್ತಾ ಇದೆ. ಹಾಗಾಗಿ ಅಂತಹ ಮಕ್ಕಳನ್ನ ಇಂತಹ ಶಾಲೆಗಳಿಗೆ ದಾಖಲಾತಿ ಮಾಡಿ ಆ ಒಂದು ಮಕ್ಕಳ ಬಾಳಿನಲ್ಲಿ, ಬದುಕಿನಲ್ಲಿ ಒಂದು ಆಶಾ ಜ್ಯೋತಿಯಾಗಿ ತಾವು ಇರಿ ಅನ್ನೋದಾಗಿ ಕೂಡ ಹೇಳ್ತಾ, ಈ ಒಂದು ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೂಡ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಬಗ್ಗೆ ಇಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರು ಅನೇಕ ವಿಶೇಷಯುತ ಮಾಹಿತಿಯನ್ನು ನಮ್ಮೊಡನೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತು ಇಲ್ಲಿನ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಹಾಗೂ ಶಿಕ್ಷಕ ಶಿಕ್ಷಕೇತರ ವರ್ಗದವರಿಗೆ ನಮ್ಮ ಆಕಾಶವಾಣಿಯ ಹಾಸನ ಕೇಂದ್ರದ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
2: ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ಕೆಂಪನಹಳ್ಳಿ ಚಿಕ್ಕಮಗಳೂರು, ಈ ಶಾಲೆಯ ಕುರಿತಾಗಿ ಅಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರಾದ HS ಲಕ್ಷ್ಮೇಗೌಡ ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಕೇಳುತ್ತಿದ್ದೀರಿ. ಈಗ ಕೇಳಿ ಆ ಶಾಲೆಯ ಕಾರ್ಯದರ್ಶಿಗಳು ಹಾಗೂ ಟ್ರಸ್ಟಿನ ಖಜಾಂಚಿಯವರಾದ ಮಹೇಶ SG ಅವರಿಂದ ಈ ಶಾಲೆ ಕುರಿತಾದಂತಹ ಮತ್ತಷ್ಟು ವಿಶೇಷವಾದ ಮಾಹಿತಿಯನ್ನ ಆಲಿಸೋಣ.
1: ಈಗ ಈ ಶಾಲೆಯ ಕಾರ್ಯದರ್ಶಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ. ನಾನು ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಕಾರ್ಯದರ್ಶಿ ಮತ್ತು ಟ್ರಸ್ಟಿನ ಖಜಾಂಚಿಯಾಗಿ 1995 ಕಾರ್ಯನಿರ್ವಹಿಸ್ತಾ ಬಂದಿದ್ದೀವಿ. ಶಾಲೆ 1991 ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು 37 ಕಾಲಿಟ್ಟಿದ್ದೀವಿ. ಇಡೀ ಕರ್ನಾಟಕದಲ್ಲಿ ಸುಮಾರು ಶಾಲೆಗಳು 15 ಮೇಲಿದೆ. ಅದರಲ್ಲಿ ನಮ್ಮ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ಮತ್ತು ಬೆಂಗಳೂರು ರಾಮನಗರದ ಪಕ್ಕದಲ್ಲಿ ಇರತಕ್ಕಂಥ ಕುಂಬಳಗೋಡಿನಲ್ಲಿರ್ತಕ್ಕಂಥ ಆದಿ ಚುಂಚನಗಿರಿ ಶ್ರೀ ಶ್ರೀ ಶ್ರೀ ಬಾಲಗಂಗಾನಾಥ ಸ್ವಾಮೀಜಿಯವರ ಆ ಸ್ಕೂಲು ಈಗ ನಿರ್ಮಲಾನಂದನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಅತ್ಯುತ್ತಮವಾಗಿ ನೆರವೇರ್ತಾ ಇದೆ. ನಮ್ಮದು ಅವ್ರದ್ದು ಎರಡೂ ಕೂಡ ಮೊದಲನೇ ಸ್ಥಾನದಲ್ಲಿ ಇದ್ದಾವೆ ಅನ್ನೋದಕ್ಕೆ ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ. ಅದಕ್ಕೆಲ್ಲ ಕಾರಣ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ JP ಕೃಷ್ಣೇಗೌಡರು, ಶಿಕ್ಷಕರು, ಶಿಕ್ಷಕೇತರ ವರ್ಗ, ಟ್ರಸ್ಟಿಗಳು ಮತ್ತು ನಿರ್ದೇಶಕರುಗಳು ಮತ್ತು ನಮ್ಮ ಏನು ನಡೆದಾಡೋ ದೇವರು ಅಂತ ಮಕ್ಕಳು ಹೇಳ್ತೀವಿ ಅವರು ಅಂಥೇಳಿ ನನ್ನ ಅನಿಸಿಕೆ.
1: ಯಾವ ಕಾರಣಕ್ಕಾಗಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿದ್ದು, ಹಾಗೆ ಈ ಒಂದು ಸಂಸ್ಥೆಯಿಂದ ಅಂತಹ ವಿಶೇಷ ಮಕ್ಕಳಿಗೆ ಹೇಗೆ ಶಿಕ್ಷಣ ಅನ್ನುವಂಥದ್ದು ಸಿಗ್ತಾ ಇದೆ?
3: ಈ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಕಾರಣ ಹಾಸನ್ ಕೃಷ್ಣ ಅಂಧ ಮಕ್ಕಳ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಚಂದ್ರಕುಮಾರ್ ಅಂತಕ್ಕಂಥವರು ಚಿಕ್ಕಮಗಳೂರಿನಲ್ಲಿ ಹುಡುಕೋ ಕಾಲಿನಲ್ಲಿ 8 ಜನ ಮಕ್ಕಳನ್ನ ಇಟ್ಕೊಂಡು ಇಲ್ಲಿ ಚಿಕ್ಕಮಗಳೂರಿನಲ್ಲ ಜನ ಅವರು ಅವರು ಹಾಸನದವರಲ್ಲ, ಹಾಗಾಗಿ ಅಲ್ಲಿಗೆ ಹೋಗಲಿಲ್ಲ. ಅವರ ತಂದೆ ತಾಯಿಯವರು ಕಳ್ಸೋಕ್ಕೆ ಇಷ್ಟಪಡಲಿಲ್ಲ. ಸೊ ಆವಾಗ ನಮ್ಮ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರ ಹತ್ರಕ್ಕೆ ಬಂದುಬಿಟ್ಟು ಈ ರೀತಿ ಧನ ಸಹಾಯ ಮಾಡಿ ಈ ರೀತಿ ಮಕ್ಕಳು ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ಬಂದು ಕೇಳ್ಕೊಂಡ್ರು. ಆವಾಗಲೇ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡರು ಸಾಮಾನ್ಯ ಮಟ್ಟಿಗೆ ಪ್ರಚಲಿತವಾಗಿ ಮಕ್ಕಳ ತಜ್ಞರಾಗಿ ಭಾಳ ಒಳ್ಳೆ ಸೇವೆ ಮಾಡ್ತಾಯಿದ್ರು. ಆಮೇಲೆ ಹುಷಾರಿಲ್ಲದಾಗ ಟ್ರೀಟ್ಮೆಂಟು ಅಲ್ಲೇ ಹೋಗ್ತಾಯಿದ್ರು ಎಲ್ಲರೂ. ಆವಾಗ ಕೃಷ್ಣೇಗೌಡರು ಹೇಳಿದ್ರು, ಇನ್ಯಾವತ್ತೂ ಕೂಡ ಈ ಮಕ್ಕಳನ್ನ ಎಲ್ಲಿಗೂ ಕರ್ಕೊಂಡು ಹೋಗಬೇಡಿ, ಇಲ್ಲಿಗೆ ಕರ್ಕೊಂಡು ಬನ್ನಿ, ನಾನು ಅಲ್ಲಿಂದ ಇಲ್ಲಿವರೆಗೂ ಟ್ರೀಟ್ಮೆಂಟನ್ನು ಉಚಿತವಾಗಿ ಕೊಡ್ತೀನಿ, ನೋಡ್ಕೊಳ್ತೀನಿ ಅಂದರು. ಇದೇ ರೀತಿ ನಡೀತಾ ಇರುವಾಗ ಹಾಸನದ ಆವಾಗ ತಮ್ಮಯ್ಯ ಅಂತ ಹೇಳಿ ಇದ್ದರು. ಅವರು ಹೇಳಿದ್ರು, ಇಲ್ಲ ಚಿಕ್ಕಮಗಳೂರು ಕೃಷ್ಣೇಗೌಡರು ಭಾರಿ ಚೆನ್ನಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನೆಲ್ಲ. ನಿಜವಾಗ್ಲೂ ಆ ಮನುಷ್ಯನ ಕೈಲಿ ಶಾಲೆನ ಒಂದು ನಡೆಸಬೇಕು, ಅವರ ಅಧ್ಯಕ್ಷತೆಯಲ್ಲಿ ಇದು ನಡಿಬೇಕು ಅಂಥೇಳಿ ಅವರೆಲ್ಲ ಫೋರ್ಸ್ ಮಾಡಿದಾಗ ನಾವು ಪ್ರಾರಂಭ ಮಾಡಿದ್ವಿ. ಪ್ರಾರಂಭ ಮಾಡಿದಾಗ ನಮಗೆ ಆ ಮಕ್ಕಳನ್ನ ಇಟ್ಕೊಳ್ಳೋಕ್ಕೆ ಸ್ಥಳ ಇಲ್ಲ. ಆಗ್ತಾ ಆಗ್ತಾ ಆಗ್ತಾ 25 ಜನ ಮಕ್ಕಳಾಗ್ಬಿಟ್ರು, ಎಲ್ಲಿ ಇಟ್ಕೊಳ್ಳೋದು, ಭಾಳ ಕಷ್ಟ ಆಯಿತು. ಆವಾಗ ನಮ್ಮ ಈಗ ಶಾಲೆಯ ಉಪಾಧ್ಯಕ್ಷ ಆಗಿದ್ದಾರೆ ನಜ್ರುಲ್ಲಾ ಶರೀಫ್ ಅಂತ, ಮೊದಲು ಕಾರ್ಯದರ್ಶಿ ಆಗಿದ್ದರು, ಅವರು ರೋಟ್ರಿ ಸಂಸ್ಥೆಯಲ್ಲಿದ್ದರು. ಅವ್ರ ಮೂಲಕ ಇಲ್ಲೇ ಚಿಕ್ಕಮಗಳೂರಿಂದ ಒಂದು 2-3 ಕಿಲೋಮೀಟರ್ ಆಗುತ್ತೆ ದೂರದಲ್ಲಿ ಜೀವನ್ ಸಂಧ್ಯಾ ವೃದ್ಧಾಶ್ರಮ ಅಂತ ರೋಟ್ರಿ ಅವ್ರು ನಡೆಸ್ತಾ ಇದ್ದಾರೆ. ಅಲ್ಲಿ ಕೇಳ್ಕೊಂಡಾಗ ಆ ಮಕ್ಕಳನ್ನ ಅಲ್ಲಿ ಬಿಟ್ಕೊಳ್ಳೋಕೆ ಅವರು ಅನುಕೂಲ ಮಾಡಿಕೊಟ್ರು. 1990 ಸೆಪ್ಟೆಂಬರ್ 1 ಹಿಡಿದು 1997 ಡಿಸೆಂಬರ್ 21 ಶ್ರೀ ಶ್ರೀ ಶ್ರೀ ಬಾಲಗಣನಾಥ ಸ್ವಾಮೀಜಿ ಆದಿಚುಂಚನಗಿರಿ ಪೀಠಾಧ್ಯಕ್ಷರು ಈ ಶಾಲೆನ ಬಂದು ಉದ್ಘಾಟನೆ ಮಾಡಿದ್ರು. ಅವತ್ತಿನಿಂದ ಮಕ್ಕಳು ಇಲ್ಲಿ ಪ್ರಾರಂಭ ಮಾಡಿದ್ರು. ಆಮೇಲೆ ಈ ಶಾಲೆ ಎಷ್ಟು ಮಕ್ಕಳು ಓದಿದ್ದಾರೆ ಅಂದರೆ ಪ್ರಾರಂಭದಲ್ಲಿ 150-160 ಮಕ್ಕಳು ಇದ್ದರು. ತದನಂತರ ನಾವೇನು ಮಾಡೋದು, ಈ ಪಿ ಯು ಸಿ ಮಕ್ಕಳಿಗೆ ತೊಂದರೆ ಆಗ್ತದೆ, ಎಸ್ ಎಲ್ ಸಿ ಆದಮೇಲೆ ಅವ್ರು ಎಲ್ಲಿ ಹೋಗೋದು, ಏನು ಮಾಡೋದು ಅಂಥೇಳಿ ಸ್ವಾಮೀಜಿಯವರು ಹೇಳಿದ್ರು, 2 ಅಲ್ವಾ ಮಕ್ಕಳನ್ನ ಇಟ್ಕೊಂಡು ಪಿ ಯು ಸಿ ಮಾಡಿಬಿಡಿ ನೀವು ಅಂದರು. ಆದರೆ ಸರ್ಕಾರದ ಆದೇಶ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಮೂಲಕ ನಾವು ಇಟ್ಕೊಳ್ಳೋಗಿಲ್ಲ ಕಾನೂನು ಪ್ರಕಾರ. ಆದರೂ ಸ್ವಲ್ಪ ಸಮಯ ಇಟ್ಕೊಂಡ್ವಿ, ಮತ್ತೆ ಸ್ವಲ್ಪ ಸಮಸ್ಯೆ ಆಯಿತು, ಕಷ್ಟ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು ಅಂಥೇಳಿ ನಾವು ಅದನ್ನು ಸ್ಟಾಪ್ ಮಾಡಿದ್ವಿ. ಆದರೆ ಆ ಹೊರಗಡೆ ಹೋದಂಥ ನಮ್ಮ ಮಕ್ಕಳು ನಿಜವಾಗ್ಲೂ ನಾನು ಓದ್ತೀನಿ, ನನ್ನ ಕಾಲ ಮೇಲೆ ನಾನು ನಿಲ್ತೀನಿ ಅನ್ನೋ ಆಸಕ್ತಿ ಯಾರ್ಯಾರಲ್ಲಿದೆ, ಆಮೇಲೆ ಅವರಲ್ಲಿ ಏನು ಪ್ರತಿಭೆ ಇದೆ, ಆ ಪ್ರತಿಭೆಗೆ ತಕ್ಕ ಹಾಗೆ ನಾವು ಅವರಿಗೆ ಅವಕಾಶವನ್ನು ನಮ್ಮ ಟ್ರಸ್ಟಿಂದ ಧನ ಸಹಾಯ ದಾನಿಗಳನ್ನ ನಾವು ನೆನೆಸ್ಬೇಕು. ಆ ದಾನಿಗಳಿಲ್ಲ ಅಂದ್ರೆ ನಾವು ಇಷ್ಟು ನಡೆಸೋಕೆ ಆಗ್ತಾನಿಲ್ಲ. ಆ ದಾನಿಗಳ ಮೂಲಕ ಈ ಒಂದು ಟ್ರಸ್ಟಿನ ಹಣದಲ್ಲಿ ಅವ್ರಿಗೆ ಸಹಾಯ ಮಾಡಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 10 ಕ್ರೀಡಾಪಟುಗಳಿದ್ದಾರೆ. ಅವರಿಗೆ ಇವತ್ತು ಸೆಂಟ್ರಲ್ ಗೌರ್ನಮೆಂಟು ಆ ಕ್ರೀಡೆಗೆ ಸಂಬಂಧಪಟ್ಟ ಇಲಾಖೆಯವರು ಬ್ಯಾಂಗ್ಳೂರಿನಲ್ಲಿ ಅವ್ರನ್ನ ಇಟ್ಕೊಂಡು ಅವರಿಗೆ ಈಗಲೂ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಒಂದು ದಿವಸಕ್ಕೆ 3 ಅವ್ರನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಫುಡ್ಡಲ್ಲಿ ಆರೋಗ್ಯದಲ್ಲಿ ಚೆಕ್ ಮಾಡಿ ಮಾಡಿ ಮಾಡಿ ನೋಡ್ಕೊಳ್ತಾ ಇರೋದು. ರಕ್ಷಿತಾ ರಾಜು ಅಂಥೇಳಿ ಅವಳು ಪ್ಯಾರಾ ಏಷ್ಯನ್ ಗೇಮ್ಸ್ನಲ್ಲಿ ನಮಗೆ 43 ಕಂಟ್ರಿನಲ್ಲಿ ಇವಳು 1500 ಗೋಲ್ಡು, ಅದರಲ್ಲಿ ರಾಧಾ ಅಂತಕ್ಕಂಥ ಹುಡುಗಿ ಬುಕ್ಕಾಂಬೂದಿ, ರಕ್ಷಿತಾ ಅಂತಕ್ಕಂಥವಳು ಮೂಡಿಗೆರೆ ಹತ್ರ ಬಣಕಲ್ ಅಂಥೇಳಿ ವಾಟೆಕಾನ್ ಗುಡ್ಡಹಳ್ಳಿ ಅಂತ ಬರುತ್ತೆ ಅಲ್ಲಿ ಹುಡುಗಿ ಅವಳು. ಅವರು ಇಬ್ಬರು ಸಿಲ್ವರು ರಾಧಾ ತಗೊಂಡ್ಳು, ಇವಳು ಗೋಲ್ಡ್ ಮೆಡಲ್ ತಗೊಂಡ್ರು, ಮತ್ತು ರಾಧಾ 400 ಬ್ರಾನ್ಸ್ ತಗೊಂಡ್ಳು. ಅದಕ್ಕೆ ಕೋಚ್ ರಾಹುಲ್ ಅಂತ, ಆ ರಾಹುಲ್ ಅವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ, ಸರ್ಕಾರನೇ ಅವ್ರಿಗೆ ಕೊಟ್ಟಿದೆ, ಅವರು ಕ್ರೀಡೆಯಲ್ಲಿದ್ದಾರೆ. ಅವರು ಇವರಿಗೆ ಯಾಕೆ ನಾನು ಸಹಾಯ ಮಾಡಬಾರ್ದು ಅಂತ ಅವ್ರ ಮುಂದೆ ಬಂದು ಅವರು ಮಕ್ಕಳಿಗೆಲ್ಲ ಕೋಚ್ ಕೊಟ್ಟು ಎಲ್ಲ ಮಾಡಿ ಚೆನ್ನಾಗಾದರು. ಆಮೇಲೆ ಈ ಮಕ್ಕಳುಗಳು ಇವತ್ತು ಬೆಂಗಳೂರಿನಲ್ಲಿ ಪ್ರಧಾನಮಂತ್ರಿಯವರು ಅವರ ಅಧಿಕೃತ ನಿವಾಸಕ್ಕೆ ಕರೆಸಿ ಅಲ್ಲಿ ಬೆಂದಟ್ಟಿ ಅವರಿಗೆ ಊಟ ಕೊಟ್ಟು 1 ಅಕೌಂಟಿಗೆ ಗೋಲ್ಡಿಗೆ 30 ರಕ್ಷಿತಾ ರಾಜಿಗೆ, ಮತ್ತು ಇವಳಿಗೆ ರಾಧಂಗೆ ಬ್ರಾನ್ಸಿಗೆ 10 ಸಿಲ್ವರ್ಗೆ 20 ಅವಳಿಗೂ 30 ನಾವು ಅವ್ರ ಕುಟುಂಬದವ್ರನ್ನ ಕರೆಸಿ ಅವ್ರಿಗೆ ತುರ್ತು ಕಷ್ಟದಲ್ಲಿ ಏನಿದೆ ಆ ಹಣವನ್ನು ಅವ್ರಿಗೆ ಸಹಾಯ ಮಾಡಿ ಇನ್ನು ಉಳಿದಿದ್ದ ಹಣ ಆಯಾ ಮಕ್ಕಳಿಗೆ ನಾವು FT ಮಾಡಿದ್ವಿ. ಇವತ್ತು ಅವ್ರು ನಿಂತಿದ್ದಾರೆ. ಕರಾಟೆ ಮಂಜು ಅಂಥೇಳಿ ಅವನು ಬ್ಲ್ಯಾಕ್ ಬೆಲ್ಟ್ ಕರಾಟೆನಲ್ಲಿ ಶ್ರೀಲಂಕಾದಲ್ಲಿ ಬ್ಲ್ಯಾಕ್ ಬೆಲ್ಟ್ ಕರಾಟೆ ಪ್ರಶಸ್ತಿ ಅವನಿಗೆ ಬಂತು. ಅದಾದಮೇಲೆ ಕೊಡಗು ಗ್ರಾಮೀಣ ಬ್ಯಾಂಕ್ನವರು ಅವನಿಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಕೊಟ್ಟಿದ್ದಾರೆ. ಶ್ರೀಧರ್ ಆರ್ ಮೋಹಿತ್ ಅಂತ ಅವನು ಹಾಂದಿ ಹತ್ರ ಊರಿನ ಹುಡುಗ, ಅವರು ಗೋಪಾಲ್ಗೌಡರು ಅಂತವ್ರ ತಂದೆ. ಅವನು ಇವತ್ತು ರಿಸರ್ವ್ ಬ್ಯಾಂಕ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ. ಅವರೆಲ್ಲ ಫುಲ್ ಬ್ಲೈಂಡೇ, ಮಂಜಪ್ಪ ಭಾಷೆಯಲ್ಲಿ ಬ್ಲೈಂಡ್ ಇದ್ದಾನೆ. ಅದಾದಮೇಲೆ ಸುನೀಲ್ ಆರ್ ರಮೇಶ್ ಅಂತ ವರ್ಲ್ಡ್ ಕಪ್ T20ನಲ್ಲಿ ಇಂಡಿಯಾಕ್ಕೆ 3 ಬಾರಿ ಪ್ರಶಸ್ತಿಯನ್ನು ತಂದುಕೊಡೋದ್ರಲ್ಲಿ ಪ್ರಮುಖ ಪಾತ್ರ ಅವನದೆ. ಅವನು ಬೌಲಿಂಗಲ್ಲೂ ಇದ್ದಾನೆ, ಬ್ಯಾಟಿಂಗಲ್ಲೂ ಇದ್ದಾನೆ. ಆಲ್ದೂರ್ ಹತ್ರ ಗುಡ್ದೂರ್ ಅಂತ ಬರುತ್ತೆ, ಅಲ್ಲಿ

0: ಹುಡುಗ, ಅವನು ಕೂಡ ಬೆಂಗಳೂರಲ್ಲಿದ್ದಾರೆ. ಶಾವಾದ್ ಅಂಥೇಳಿ 19 ವರ್ಷದೊಳಗೆ 3 ಗೋಲ್ಡು, 3 ಸಿಲ್ವರು, 3 ಬ್ರಾನ್ಸು ಜಕಾರ್ತದಲ್ಲಿ ತಗೊಂಡು ಬಂದಿದ್ದ ಅವನು 2013. ಅವನು ಮತ್ತು ಶೇಖ್ ಅಬಿಬುಲ್ ಹಕ್ ಮೊಹಮ್ಮದ್ ಅಲಿ ಅಂಥೇಳಿ ಅವರು ಸಿಸ್ಕೋ ಕಂಪ್ನಿನಲ್ಲಿ ಶೇಖ್ ಅಬಿಬುಲ್ ಹಕ್ 2007-08 ಮೊಟ್ಟ ಮೊದಲಿಗೆ ಇಡೀ ವರ್ಲ್ಡ್ಗೆ ಇಬ್ಬರೇ ಇಬ್ಬರು 1 ಲಕ್ಷ ಅಂಧ ಮಕ್ಕಳು ಸ್ಯಾಲ್ರಿ ತಗೊಳ್ತಾ ಇದ್ದಿದ್ದು 1 ತಿಂಗಳಿಗೆ. ಅದರಲ್ಲಿ ಒಬ್ಬ ಆಸ್ಟ್ರೇಲಿಯಾದನು, ಒಬ್ಬ ಇಂಡಿಯಾದನು, ಈಗ ತುಂಬ ಜನ ಇದ್ದಾರೆ. ಈಗ ಅದಾದ ಮೇಲೆ ನಮ್ಮಲ್ಲಿ ಶರತ್ ಅಂತಕ್ಕಂಥ ಹುಡುಗ, ಅವನು ತಿಪ್ಟೂರು ತುಮಕೂರು ಹತ್ರ ಬರ್ತಾವಂತ ಅಲ್ಲಿ ಹುಡುಗ, ಅವನು ಕೂಡ 1500 ಮೀಟ್ರಲ್ಲಿ ಸಿಲ್ವರ್ ತಗೊಂಡ. ಆಮೇಲೆ ಅವರೆಲ್ಲರಿಗೂ ಕೂಡ ಪ್ರಧಾನಮಂತ್ರಿ ಅವರು ಬೆನ್ತಟ್ಟಿ ಅವ್ರಿಗೆ ಏನೇನು ಕೊಡಬೇಕೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಯಾರು ನಮ್ಮ ಮಕ್ಕಳು ಡಿಗ್ರಿ ಮಾಡಿದ್ದಾರೆ, ಡಿಗ್ರಿ ಮಾಡಿದವರಿಗೆ ಏಕಲವ್ಯ ಪ್ರಶಸ್ತಿ ಭಾಳ ಕಷ್ಟ ಸಿಗೋದು, ಅದು ಕೂಡ ನಮ್ಮ 3 ಮಕ್ಕಳಿಗೆ ಸಿಕ್ಕಿದೆ. ಅದರಲ್ಲಿ ಶಾವಾದ್ಗೆ ಮತ್ತು ರಾಧಂಗೆ ಮತ್ತು ಶರತ್ಗೆ, ಇಷ್ಟು ಜನಕ್ಕೂ ಸಿಕ್ಕಿದೆ. ಈಗ ರಕ್ಷಿತಾ ರಾಜಿಗೂ ಸಿಗುತ್ತೆ, ಬಟ್ ಅವಳು ಡಿಗ್ರಿ ಆಗಿಲ್ಲ, ಆಗ್ತಾಳೆ, ಭಾಳ ಚಿಕ್ಕ ಏಜ್ ಇನ್ನು ಅವಳದು, ಮಾಡ್ತಾ ಇದ್ದಾಳೆ ಈ ರೀತಿ. ಆಮೇಲೆ ಮಕ್ಕಳಿಗೆ ಜೀವಾಳ ಸಂಗೀತ, ಆ ಸಂಗೀತದಲ್ಲಿ 30ಕ್ಕಿಂತ ಹೆಚ್ಚು ಮಕ್ಕಳು ಸಂಗೀತದಲ್ಲಿ ಗೌರ್ಮೆಂಟ್ ಅಪಾಯಿಂಟ್ ತಗೊಂಡು ಶಿಕ್ಷಕರಾಗಿ ಅವರವ್ರ ಕಾಲ ಮೇಲೆ ಅವ್ರು ನಿಂತಿದ್ದಾರೆ. ಸಮಾಜಕ್ಕೂ, ಅವ್ರ ಕುಟುಂಬಕ್ಕೂ, ನಮಗೂ ಹೊರೆಯಾಗಿಲ್ಲ, ನಮಗೆ ಹೆಮ್ಮೆ ಆಗಿದೆ. ಆ ರೀತಿ ಸಮಾನ್ಯ ಒಂದು 200ರಿಂದ 209 ಮಕ್ಕಳು ತಮ್ಮ ಮಾಡಿದೆ. ಆಮೇಲೆ ಕೆಲವರು ಅವರೇ ಸ್ವಯಂ ಉದ್ಯೋಗ, ಅಳಬೇನ ಬೆಳೀತಕ್ಕಂಥದ್ದು, ತರಕಾರಿ ಬೆಳೀತಕ್ಕಂಥದ್ದು, ಆಮೇಲೆ ಬೇರೆ ಬೇರೆ ರೀತಿಯ ವ್ಯಾಪಾರಗಳನ್ನ ಮಾಡ್ತಕ್ಕಂಥದ್ದು, ಅಂಗಡಿಯೆಲ್ಲ ಇಟ್ಕೊಂಡು, ಅದಕ್ಕೂ ನಾವು ಧನಸಹಾಯ ಟ್ರಸ್ಟಿಂದ ತುಂಬ ಮಾಡಿದ್ವಿ. ಆಮೇಲೆ ರಮೇಶ್ ರೆಡ್ಡಿ ಅಂಥೇಳಿ ಅವನು ಪ್ರೊಫೆಸರ್ ಆಗಿದ್ದಾನೆ PU ಕಾಲೇಜ್ನಲ್ಲಿ, ಹಾಸನದಲ್ಲಿದ್ದ ಪ್ರಸಾದ್ ಅಂತ ಪಾಪ ಪ್ರಿನ್ಸಿಪಾಲ್ ಆಗಿದ್ದ. ಈ ರೀತಿ ಸುಮಾರು ಜನ ನಮ್ಮಲ್ಲಿ ಓದ್ ಹೋಗಿ ಅವರವ್ರ ಕಾಲ ಮೇಲಿರ್ತಾರೆ, ನಮಗೆ ಬಹಳ ಖುಷಿಯಾಗುತ್ತೆ. ಇದಕ್ಕೆ ಬಹಳ ಮುಖ್ಯವಾಗಿ ನಾವು ನೆನೆಸಬೇಕಾದ್ದು ಫ್ರಾನ್ಸ್ನ ಕೂಪವೇರು ಜಿಲ್ಲೆಯಲ್ಲಿ ಹುಟ್ಟಿದಂತಹ ಲೂಯಿ ಬ್ರೈಲ್. ಆ ಬ್ರೈಲ್ ಅವತ್ತೇನಾದ್ರು ಈ ಲಿಪಿಯನ್ನು ಕಂಡುಹಿಡಿದೇನು ಇದ್ದಿದ್ರೆ, ಇವತ್ತು ಇಡೀ ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳಲ್ಲಿ ಎಲ್ಲ ಅಂಧ ಮಕ್ಕಳು ಅದನ್ನು ಓದ್ಬೋದು, ಬರಿಬೋದು, ತನ್ನ ಕಾಲ ಮೇಲೆ ತಾನು ನಿಲ್ಬೋದು ಅನ್ನೋದಕ್ಕೆ ಅವರೇ ಉದಾಹರಣೆ. ಅಂಥ ಮಹಾನ್ ವ್ಯಕ್ತಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅಂಥ ವ್ಯಕ್ತಿ ಹೆಚ್ಚೆಚ್ಚಾಗಿ ಹುಟ್ಟಲಿ ಅನ್ನೋದು ನನ್ನ ಬಹಳ ಆಸೆ. ಅವರು ಒಂದು 6 ಚುಕ್ಕಿನಲ್ಲಿ ಆ ಒಂದು ಲಿಪಿಯನ್ನು ಕಂಡುಹಿಡಿತಾರೆ. ಅವರು ಒಂದು ಹೋಟ್ಲಲ್ಲಿ ಕಾಫಿ ಕುಡಿತಾ ಕೂತಿದ್ದಾಗ ಯಾರೋ ಪಕ್ಕದಲ್ಲಿ ಒಬ್ಬ ಜೋರಕ್ಕೆ ಪೇಪರ್ ಓದ್ತಾ ಇರ್ತಾನೆ. ಆವಾಗ ಇವನು ಕೇಳಿಸ್ಕೊಳ್ತಾನೆ, ಎದುರುಗಡೆ ನಮ್ಮ ವಿರೋಧವಾಗಿ ನಡೀತಕ್ಕಂಥ ಚಟುವಟಿಕೆಗಳನ್ನ ತಿಳ್ಕೊಳ್ಳೋದಕ್ಕೆ ನಾನು ಅವನಿಗೆ ಸಂದೇಶ ಕೊಡಬೇಕು. ಸಂದೇಶ ಕೊಡಬೇಕಾದ್ರೆ ಜೋರಾಗಿ ಧ್ವನಿಲಿ ಕೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ರಟ್ಟನ್ನು ತೂತ ಮಾಡಿಬಿಟ್ಟು ಆ ಹಿಂದಿಂದ ಟಾರ್ಚ್ ಬಿಟ್ಬಿಟ್ಟು ಆ ಬೆಳಕಲ್ಲಿ ತೂತ ಎಲ್ಲೆಲ್ಲಿ ಯಾವ ಸೈಡ್ ಬರುತ್ತೆ ಅದಕ್ಕೆ ಇಂತಿತ್ತ ಅಕ್ಷರ ಅಂತ ಅವ್ರು ಮಾಡ್ಕೊಂಡಿದ್ರು. ಅದು ನೀವು ಕೇಳಿದ ತಕ್ಷಣವೇ ನಾನು ಲಿಪಿ ಕಂಡುಹಿಡಿದೆ ಅಂತ ಅಲ್ಲಿ ಕುಡಿತಾನೆ. ಆ ಸಂದರ್ಭದಲ್ಲಿ ಟೇಬಲ್ ಮೇಲಿರೋ ಗ್ಲಾಸ್ ಎಲ್ಲ ಒಡೆದೋಗ್ತವೆ, ಅದ್ರ ಹಣ ಎಲ್ಲ ಅವನೇ ಕೊಡ್ತಾನೆ. ಮತ್ತೆ ಬಂದು ಅವನು ಆ ಲಿಪಿಯನ್ನು ಕಂಡುಹಿಡಿತಾನೆ. ಆ ಲಿಪಿ ಅವನಿಗೆ ಮಧ್ಯದಲ್ಲಿ ಕುಷ್ಠರೋಗ ಪ್ರಾರಂಭ ಆಗುತ್ತೆ. ಆ ಲಿಪಿ ಮಾನ್ಯತೆ ಪಡೆಯೋಕ್ಕೆ ಬೇರೆ ಕಂಡುಹಿಡಿದಿರ್ತಂಥ ಲಿಪಿಗಳು ಅವರು ಬಿಡ್ತಾ ಇರಲಿಲ್ಲ ಅವನಿಗೆ. ಹಾಗಾಗಿ 1809 ಜನವರಿ 4 ಹುಟ್ಟುತ್ತಾರೆ. 1853 ಜನವರಿ 6 ಅವರು ತೀರೋಗ್ತಾರೆ. ಬದುಕಿದ್ದು ಕೇವಲ 43 ವರ್ಷದಲ್ಲಿ ಇಂಥ ಸಾಧನೆ ಮಾಡುವಂಥ ಮಹಾನ್ ವ್ಯಕ್ತಿ.
1: ಅನೇಕ ಅಂಧ ಮಕ್ಕಳಿಗೆ ಕಿರಣವಾಗಿ ಬ್ರೈಲ್ ಅವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಕೊಡುಗೆಯನ್ನು ಸಲ್ಲಿಸಿ ಇಡೀ ಪ್ರಪಂಚಕ್ಕೆ ಮರೆಯಲಾಗದಂತಹ ಒಂದು ಕಾಣಿಕೆಯನ್ನು ನೀಡಿದ್ದಾರೆ. ಆತ್ಮೀಯ ಕೇಳುಗರೆ, ಇದುವರೆಗೂ ಸೊಬಗಿನ ಶಾಲೆ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ನಗರದಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆ ಕೆಂಪನಹಳ್ಳಿ ಚಿಕ್ಕಮಗಳೂರು, ಈ ಶಾಲೆ ಕುರಿತಾಗಿ ಅಲ್ಲಿನ ಪ್ರಭಾರಿ ಮುಖ್ಯ ಶಿಕ್ಷಕರಾದ HS ಲಕ್ಷ್ಮೇಗೌಡ ಹಾಗೂ ಆ ಶಾಲೆಯ ಕಾರ್ಯದರ್ಶಿ ಮತ್ತು ಟ್ರಸ್ಟಿನ ಖಜಾಂಚಿಯಾದ ಮಹೇಶ SG ಅವರಿಂದ ಕೆಲವೊಂದಿಷ್ಟು ವಿಶೇಷವಾದ ಮಾಹಿತಿಯನ್ನ ಕೇಳಿದಿರಿ. ಈ ಶಾಲೆಯ ಕುರಿತಾದ ಮತ್ತಷ್ಟು ವಿಶೇಷವಾದ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳಬಹುದು. ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.
2: ಇಲ್ಲಿಯವರೆಗೆ ಸರ್ಕಾರಿ ಶಾಲೆಗಳ ಶೋಭೆಯನ್ನು ಪರಿಚಯಿಸುವ ಮಾಲಿಕೆ ಸೊಬಗಿನ ಶಾಲೆ ಕೇಳಿದಿರಿ.
3: ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವರು.
1: ಕಾರ್ಯಕ್ರಮದ

0: ನಿರ್ಮಾಣ ಡಾಕ್ಟರ್ ಕೆಎಂ ಮಂಜುನಾಥ್.
1: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ.
2: ಇದು ಹಾಸನ ಆಕಾಶವಾಣಿಯ ಶಾಲಾ ಸಂಗತಿ.
1: ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ.
3: 102.2 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಹಾಸನ ಕೇಂದ್ರ.
0: ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ
4: ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
5: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565579.
5: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಡಿವಿಟಾ ಡೇವಿಡ್ ಅವರ ಪೋಷಕರಾದ ಜೆ ಡೇವಿಡ್ ಕುಮಾರ್ ಹಾಗೂ ಜೆ ಪುಷ್ಪಲತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್.

0: ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಕಾಲರ್ ಸ್ಕೂಲ್ ಶಾಲೆಯ ಮಾಲಿಕೆಯಲ್ಲಿ ಸ್ಕಾಲರ್ ಶಾಲೆಯಲ್ಲಿ 10ನೇ ತರಗತಿಯನ್ನ ICSE ಕರಿಕ್ಯುಲಮ್ ಅಲ್ಲಿ ಓದಿ 96% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ದಿವಿತಾ ಡೇವಿಡ್ ಅವರ ಪೋಷಕರಾದ ಡೇವಿಡ್ ಕುಮಾರ್ ಜೆ ಹಾಗೂ ಜೆ ಪುಷ್ಪಲತಾ ಅವರು ನಮ್ಮೊಂದಿಗೆ ಇದ್ದಾರೆ. ತಮ್ಮಿಬ್ಬರಿಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಸರ್.
0: ಮಗಳು 96% ಅಂಕಗಳನ್ನು ಪಡೆದುಕೊಂಡಿದ್ದಾಳೆ. 96 ಅಂಕ ಬಂದಿದೆ ಅಂತ ಹೇಳಿ ಗೊತ್ತಾದಾಗ ಏನನ್ನಿಸ್ತು ನಿಮಗೆ?
2: ತುಂಬ ಖುಷಿ ಆಯಿತು. ಅವಳು ತುಂಬ ಕಷ್ಟಪಟ್ಟು ಓದಿದ್ಲು, ನಿರೀಕ್ಷೆನೂ ಮಾಡಿದ್ಲು ಖಂಡಿತ ಬರುತ್ತೆ ಅಂತ. ಅವಳು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬಂದಿದೆ ಸರ್.
0: ನಿಮಗೇನಿಸ್ತು?
2: ನನಗೆ ತುಂಬ ಖುಷಿ ಆಯಿತು, ಯಾಕೆಂದರೆ ನಾವು ICSE ಸಿಲೆಬಸ್ಸಲ್ಲಿ ಅಷ್ಟೊಂದು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಒಂದು 85 ತೆಗಿಬಹುದು ಅಂತ. ತುಂಬ ಎಫರ್ಟ್ ಹಾಕಿದ್ದಾರೆ ಶಾಲೆಯಿಂದ, ಜೊತೆಗೆ ಅವಳದು ಪರಿಶ್ರಮ, ಎರಡು ಸೇರಿ 96% ಆಗಿದ್ದ ನನಗೆ ಹೇಳಲಾರದಷ್ಟು ಸಂತೋಷ ಆಗಿದೆ ಸರ್.
0: ಪುಷ್ಪಲತಾ ಅವರೇ, ನಿಮಗೆ ಏನನ್ನಿಸ್ತು ಮಗಳು ಇಷ್ಟು ಮಟ್ಟಿಗೆ ಸ್ಕೋರ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ?
1: ತುಂಬಾ ಖುಷಿ ಆಯ್ತು. ಇದಕ್ಕೆ ಮೇನ್ ಕಾರಣನೇ ನಾನು ಹೇಳೋದು ಆಡಳಿತ ವರ್ಗ, ಎಸ್ಪೆಷಲಿ ನಮ್ಮ ಚಂದ್ರು ಸರ್ ಅಂಡ್ ಸಿಬ್ಬಂದಿ ವರ್ಗದವರು ಎಲ್ಲ ಟೀಚರ್ಸ್ ಪರಿಶ್ರಮದಿಂದನೇ ಆಗಿದ್ದು. ಯಾಕೆಂದ್ರೆ ನಾವು ಒಂದಿನ ಅವಳಿಗೆ ಟ್ಯೂಷನ್ ಕಳಿಸೇ ಇಲ್ಲ. ಅವರು ಬೆಳಿಗ್ಗೆ 5 ಅವರಿಗೆ ಕ್ಲಾಸಸ್ ಅರೇಂಜ್ ಮಾಡುವಾಗ ನಮಗೊಂದು ಟೆನ್ಷನ್ ಇತ್ತು, ಹೇಗಪ್ಪ ಟ್ರಾನ್ಸ್ಪೋರ್ಟ್ ಅರೇಂಜ್ ಮಾಡೋದು ಅಂತ. ಆ ಪ್ರಾಬ್ಲಮ್ ಸಮೇತ ಚಂದ್ರಶೇಖರ್ ಸರ್ ತಮ್ಮ ಜವಾಬ್ದಾರಿ ತಗೊಂಡು ವೆಹಿಕಲ್ ಸಮೇತ ಪ್ರತಿಯೊಂದು ಸ್ಟೂಡೆಂಟ್ ಮನೆಗೆ ಕಳಿಸಿ ಆ ಜವಾಬ್ದಾರಿ ತಗೊಂಡು ಮಕ್ಕಳನ್ನ ಅವರು ಪಿಕ್ ಡ್ರಾಪ್ ಎರಡೂ ಮಾಡಿಸ್ತಾ ಇದ್ರು. ಹಾಗಾಗಿ ಆ ತಲೆನೋವು ಕೂಡ ನಮ್ಮ ಪೇರೆಂಟ್ಸಿಗೆ ಕೊಟ್ಟಿಲ್ಲ. ಅವರು ಎಲ್ಲ ಜವಾಬ್ದಾರಿನ ಅವರೇ ವಹಿಸಿಕೊಂಡು ಮಕ್ಕಳಿಗೆ ಇಷ್ಟು ಒಳ್ಳೆ ಸ್ಕೋರ್ ಮಾಡಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಕ್ರೆಡಿಟ್ ಅನ್ನು ನಾವು ಸ್ಕೂಲಿಗೆ ಕೊಡ್ತೀವಿ, ಪ್ಲಸ್ ನನ್ನ ಮಗಳು ಅವಳು ಕೂಡ ಓದಿದಾಳೆ.
0: ಮಗಳ ಓದು ಮೊದಲಿನಿಂದ ಹೇಗಿತ್ತು
2: ಸರ್? ಅವಳು ICSE ಸಿಲೆಬಸ್ ಮಾಂಟಸರಿ ಸಿಸ್ಟಮ್ ಅಂತ ಹೇಳಿ ಚಂದ್ರಶೇಖರ್ ಸರ್ ಅವ್ರು ನಮ್ಮ ಸ್ನೇಹಿತರು, ಹೌದು, ಅವ್ರು ಹೇಳಿದಾಗ ನನಗೆ ಇದು ಆಸನದಲ್ಲಿ ಮೊದಲನೇ ಥಾಟ್ಸ್ ಬಂದಿದೆ ಇವರಿಗೆ. ನಾನು ಅವ್ರನ್ನ ಸಾಮಾನ್ಯವಾಗಿ ಒಬ್ಬ ಎಜುಕೇಷನಲಿಸ್ಟ್ ಥರ ನೋಡ್ತಾ ಇದ್ದೀನಿ ಸರ್. ತುಂಬ ಇಂಟರ್ನ್ಯಾಷನಲ್ ನ್ಯಾಷನಲ್ ಸೆಮಿನಾರ್ ಎಲ್ಲ ಅಟೆಂಡ್ ಮಾಡಿದರು. ಅವ್ರ ಹತ್ರ ನಾನು ಹೀಗೆ ನನ್ನ ಮಗಳ ಅಡ್ಮಿಷನ್ ಟೈಮಿಗೆ ಹೋದಾಗ ಅವ್ರು ಹೇಳ್ತಾ ಇದ್ರು, ಎಜುಕೇಷನ್ ಅನ್ನೋದು ಮಕ್ಕಳಿಗೆ ಕೇವಲ ಪುಸ್ತಕದಿಂದ ಬರ್ತಕ್ಕಂಥದ್ದಲ್ಲ, ಪ್ರಾಕ್ಟಿಕಾಲಿಟಿ, ಅವರು ಕಲಿ ನಲಿ ರೀತಿ ಕಲಿಬೇಕು ಅಂತ ಹೇಳಿ. ನನಗೆ ಮಾಂಟಸರಿ ಸಿಸ್ಟಮಲ್ಲಿ ಏನಾಯಿತು ಅಂದರೆ, ಅವರು ಎಲಿಫೆಂಟ್ ಅಂದರೆ ಆನೆನೇ ತಂದು ತೋರಿಸ್ತಾ ಇದ್ರಲ್ಲಿ, ರಾಬಿಟ್ ಅಂದರೆ ನಿಜವಾದ ರಾಬಿಟ್.

0: ಬಿಟ್ಟೆ ಹೆಗ್ಗಂದ ತಕ್ಷಣ ಹೆಗ್ಗೆ ಮಕ್ಳು. ಈಗ ಆ ಮಕ್ಳಿಗೆ ಏನಾಯ್ತು ಅಂದ್ರೆ ಒಂದು ಕ್ಯೂರಿಯಾಸಿಟಿ ನಲಿ ಕಲಿಯೋದ್ರ ಬಗ್ಗೆ, ಮತ್ತೆ ಅದನ್ನ ನೋಡಿ ಕಲಿಯೋದ್ರ ಮೂಲಕ ಅವ್ರಿಗೆ ಎಷ್ಟು ಆಸಕ್ತಿ ಬಂದ್ಬಿಡ್ತದೆ ಸರ್. ನನಗನ್ಸುತ್ತೆ ಅವರು ಮಾಂಟಸರಿ ಸಿಸ್ಟಮ್ ಅಲ್ಲೇ ತುಂಬಾ ಪ್ರೇರಣೆ ಒಳಗಾದ್ರು. ಹಾಗಾಗಿ ಅವ್ರಿಗೆ ಎಜುಕೇಶನ್ ಅನ್ನೋದು ಏನೊಂದು ಅವ್ರಿಗೆ ಆಗ್ಲೇ ಅರಿವಾಗದಿಂದ ಸ್ಟಾರ್ಟಿಂಗ್ ಇಂದ ಒಳ್ಳೆ ತಳಹದಿ ಸಿಕ್ತು ಸರ್ ಅವರಿಗೆ. ಪ್ರಾಕ್ಟಿಕಲ್ ಪ್ರಾಯೋಗಿಕವಾಗಿ ಅವರು ತುಂಬಾ ಶಾಲೆಯಿಂದ ಕೊಟ್ಟಿದ್ದಾರೆ ಸರ್. ಆ ಪ್ರಾಯೋಗಿಕವಾಗಿ ಮಾಡಿದ್ದು ಪ್ರೇರಣೆ ಆಯಿತು. ಆ ಪ್ರೇರಣೆಯಿಂದ ಅವಳಿಗೆ ಸ್ವಂತ ಆಸಕ್ತಿ ಹೆಚ್ಚಾಯಿತು. ಹೆಚ್ಚಾಗದ್ರಿಂದ ನಮ್ಮ ಪಾತ್ರ ಏನಿಲ್ಲ, ಶಾಲೆ ಮತ್ತು ಮಗುವಿನ ಪಾತ್ರನೇ ಹೆಚ್ಚು ಅಂತ ಹೇಳಿ ನಾನು ಬಯಸ್ತೇನೆ ಸರ್ ಈ ಸಂದರ್ಭದಲ್ಲಿ.
1: ಮಗಳು ದಿವಿತಾ ಡೇವಿಡ್ ಶೇಕಡ 96 ಅಂಕಗಳನ್ನು ಪಡೆದುಕೊಂಡ್ಲಲ್ಲ, ಇದು ಒಂದು ವರ್ಷದ ಪರಿಶ್ರಮವೋ ಅಥವಾ ಅನೇಕ ವರ್ಷಗಳ ಪರಿಶ್ರಮವೋ?
2: ಸರ್, ಇದು ಅನೇಕ ವರ್ಷದ ಪರಿಶ್ರಮನೇ. ಮಾಂಟೆನ್ಸರಿಂದ ಟಿಲ್ 10th ಅವಳು ಅದೇ ಸ್ಕೂಲಲ್ಲಿ ಓದಿರೋದ್ರಿಂದ ಬೇಸಿಕ್ ಸ್ಕಾಲರ್ ಸ್ಕೂಲಿಂದನೇ ಕೊಟ್ಟಿದ್ದು. ಹಾಗಾಗಿ ಪ್ರತಿ ವರ್ಷ ಕೂಡ ಅವಳು ತನ್ನ ಏಳಿಗೆಯನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಬಂದಿರೋದ್ರಿಂದ ಆ ಪರಿಶ್ರಮದಿಂದನೇ ಇಲ್ಲಿ ತನಕ ಅವಳು ರೀಚ್ ಆಗಕ್ಕೆ ಸಾಧ್ಯ ಆಗಿದೆ ಸರ್.
1: ಕಾಲರ್ ಶಾಲೆಯಲ್ಲಿ ಕೇವಲ ಓದಿಗೆ ಅಷ್ಟೇ ಅಲ್ಲ, ಓದಿಗೆ ಪೂರಕವಾಗಿರ್ತಕ್ಕಂಥ ಬೇರೆ ಬೇರೆ ಚಟುವಟಿಕೆಗಳಿಗೂ ಕೂಡ ಮಕ್ಕಳಿಗೆ ಮುಕ್ತವಾದಂಥ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥದ್ದು, ಅದು ಅವರ ಓದಿನ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತೆ ಅಂತ ಹೇಳಿ ಪೋಷಕರಾಗಿ ತಮಗನ್ಸುತ್ತೆ?
0: ಖಂಡಿತ ಬೇರೆ ಬೇರೆ ರೀತಿಯಾದ ಪ್ರಾಯೋಗಿಕವಾದ ಕೆಲಸನ ಮಾಡಿದ್ದಾರೆ ಸರ್. ವಿಶೇಷವಾಗಿ ನಾನು ಅವರಲ್ಲಿ ಗಮನಿಸಿದ್ದು ಅಂದರೆ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನ ವಿಶೇಷ ರೀತಿಯಲ್ಲಿ ಮಾಡ್ತಾ ಇದ್ರು. ಮಕ್ಕಳಿಗೆ ರಾಷ್ಟ್ರೀಯತೆ ಬರಬೇಕು ಮನೋಭಾವನೆ. ನಾ ಗಮನಿಸ್ದಂಗೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಜಸ್ಟ್ ಏನೋ ಒಂದು ಫ್ಲಾಗ್ ಹಾಸ್ಟಿಂಗ್ ಆಗಿ ಮನೆ ಇಲ್ಲ, ಮಧ್ಯಾಹ್ನದವರೆಗೂ ಇಟ್ಕೊಂಡು ಆ ದಿನದ ವಿಶೇಷ ತಿಳ್ತಿದ್ರು. ಎರಡನೇದಾಗಿ ಪ್ರಾಯೋಗಿಕವಾಗಿ ತುಂಬಾ ಕೆಲಸಗಳು ಮಾಡಿದ್ದಾರೆ. ಮೂರನೇದಾಗಿ ಸ್ಪೋರ್ಟ್ಸ್ ವಿಷಯದಲ್ಲಿ ಸರ್, ನಾನು ಅವರೇ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದಾರೆ ಈ ಸ್ಕೂಲಿನ ಓನರು. ಎಷ್ಟು ಆಸಕ್ತಿಯಿಂದ ಮಕ್ಕಳುಗಳನ್ನ ಸ್ಪೋರ್ಟ್ಸ್ಗೆ ತಯಾರು ಮಾಡ್ತಿದ್ರು ಅಂದ್ರೆ ಅಷ್ಟು ಆಸಕ್ತಿಯಾಗಿ. ಮತ್ತೆ ನಾವು ಸೈನ್ಸ್ ಎಕ್ಸಿಬಿಷನ್ ಬರೀಲಿಕ್ಕಿಲ್ಲ, ಮಕ್ಕಳುಗಳಿಗೆ ಪ್ರೇರಣೆ ನೀಡಿ ಅವರಿಗೆ ಸೈನ್ಸ್ ಬಗ್ಗೆ ಎಷ್ಟು ಆಸಕ್ತಿ ಬರಬೇಕು ಅದನ್ನು ಸೈನ್ಸ್ ಎಕ್ಸಿಬಿಷನ್ ಮಾಡೋದ್ರ ಮೂಲಕ ವಿವಿಧ ಕಾರ್ಯಕ್ರಮಗಳು, ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು, ಸ್ಪರ್ಧಾತ್ಮಕ ಚಟುವಟಿಕೆಗಳಿರ್ಬೋದು, ಎಲ್ಲ ರೀತಿಯ ಸಂಪೂರ್ಣ ಪರಿಪೂರ್ಣವಾದ ಓದುವಿನ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂದರೆ ಖಂಡಿತ ತಪ್ಪಾಗಲ್ಲ ಸರ್. ಹಾಗಾಗಿ ಅವರಿಗೆ ಪ್ರೇರಣೆ ಆಯಿತು. ಎಲ್ಲ ಚಟುವಟಿಕೆಗಳಲ್ಲೂ ಮಕ್ಕಳು ಸಕ್ರಿಯವಾಗಿ, ಪ್ರತಿಯೊಂದು ಮಗುನು ಸಂಪೂರ್ಣವಾಗಿ ಸಕ್ರಿಯವಾಗಿ ಭಾಗವಹಿಸುವಂತ ನೋಡ್ಕೊಂಡಿದ್ದಾರೆ. ಸೈನ್ಸ್ ಎಕ್ಸಿಬಿಷನ್, ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಎಲ್ಲ ವಿಷಯಗಳಲ್ಲೂ ಹೆಚ್ಚಿನ ಆಸಕ್ತಿಯಿಂದ ಮಕ್ಕಳು ಭಾಗವಹಿಸಿದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್.
1: ಮಗಳ ಓದಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಆಕೆಯ ದಿನನಿತ್ಯದ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಇಡೀ ದಿವಸ ಹೇಗಿರ್ತಾ ಇತ್ತು
2: ಮನೆಯಲ್ಲಿ
1: ಮತ್ತೆ ಶಾಲೆಯಲ್ಲಿ?
2: ಶಾಲೆಯಲ್ಲಿ ಏನ್ ಹೇಳ್ಕೊಡ್ತಿದ್ರು ಅದನ್ನ ನೀಟಾಗಿ ಚೆನ್ನಾಗಿ ಓದ್ಕೊಂಡು ಬರ್ತಾ ಇದ್ಲು. ಬೆಳಿಗ್ಗೆ ಅವಳಿಗೆ 4:30 ಅವಳು ಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಸೊ 4:30 ಎದ್ದವಳು, ಎದ್ದು ರೆಡಿಯಾಗಿ 5:15 ವೆಹಿಕಲ್ ಬರೋದು. ಸ್ಕೂಲಿಗೆ ರೀಚ್ ಆಗಿ ಅವಳು ಸ್ಕೂಲಿಂದ ಬರ್ತಿದ್ದೆ 9:00, ಅಪ್ ಟು 9:00 ತನಕ ಅವ್ರು ಎಕ್ಸ್ಟ್ರಾ ಕೋಚಿಂಗ್ ಎಲ್ಲ ಮಾಡೋರು. ಮನೆಗೆ 9:30 ರೀಚ್ ಆದ್ರೆ ಅವಳು ಟಿಲ್ 11 ಅವಳು ರಿಲ್ಯಾಕ್ಸ್ ಮಾಡ್ತಾ ಇದ್ಲು. 11:00 ಟು ಟಿಲ್ 4:00 ಓದ್ತಾ ಇದ್ಲು ಅವಳು. ಇನ್ ಬಿಟ್ವೀನ್ ಹಾಫ್ ಆನ್ ಅವರ್ ಒನ್ ಅವರ್ ಮಲಗ್ತಾ ಇದ್ಲು ಅಷ್ಟೇ. ಅವಳು ಓದ್ತಾ ಇದ್ದಿದೆ ಹೋಲ್ ನೈಟ್ ಅಲ್ಲಿ, ಶಾಂತವಾಗಿರುತ್ತೆ ಅಂತ ಹೋಲ್ ನೈಟ್ ಅಲ್ಲಿ ಓದ್ತಾ ಅಭ್ಯಾಸ ಮಾಡ್ಕೋತಿದ್ದೆ.
1: ಓದ್ಲಿಕ್ಕೆ ಸಮಯ ಸಿಗ್ತಾ ಇತ್ತು ಅಷ್ಟೊಂದು?
2: ಹಾ, ಸಿಗ್ತಾ ಇತ್ತು.
1: ಆ ರಾತ್ರಿ ನಿದ್ರೆಗೆಟ್ಟು ಹೋದಂತದ್ದು ಏನು ದುಷ್ಪರಿಣಾಮ ಬೀರ್ತಾ ಇರಲಿಲ್ಲ
2: ಅಲ್ಲ? ಅವಳು ಅದೇ ಹ್ಯಾಬಿಟ್ ಆಗೋಗಿತ್ತು.
0: ಬಹುಶಃ ಅದು ತಂದೆ ತಾಯಿಗಳಿಂದ ಬಂದಿದ್ಯಾನ ಗೊತ್ತಿಲ್ಲ, ನನಗೂ ಹಾಗೆ ಹ್ಯಾಬಿಟ್ ಸರ್. ನಾನು ನೈಟೇ ಓದ್ತಿದ್ದು, 10 ಮೇಲೆ ಓದ್ತಾ ಇದ್ದೆ, 1:00 ವರೆಗೂ ನಾನು ಓದ್ತಾ ಇದ್ದೆ ನನ್ನ ಎಜುಕೇಶನ್ ಟೈಮಲ್ಲಿ. ಅವಳು ಹಾಗೇನ ಅದೇನು ಇನ್ಸ್ಪೈರ್ ಆಯ್ತು ಗೊತ್ತಾ? ಅವಳು ಬೆಳಗ್ಗೆ ಹೊತ್ತು ಯಾವತ್ತೂ ಎದ್ದು ಓದಿಲ್ಲ. ಅವ್ಳಿಗೆ ಏನು ಅಂದ್ರೆ ನಾವೆಲ್ಲರೂ 10 ಗಂಟೆಗೆ ಎಲ್ಲ ಜೊತೆಲಿ ಇರ್ತಿದ್ವಿ.

0: ಸ್ಪೆಷಲ್ ಚೈಲ್ಡ್, ನನ್ಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ಕೊಂಡ್ಳು ಅಂತ. ಅವಳು ಅದೇ ಥರ ಓದ್ತಾ ಇಲ್ಲ ಅವಳು, ನಾವು ಏನು ಹೇಳ್ಕೊಟ್ಟಿಲ್ಲ ಅವಳಿಗೆ, ಯಾಕೆಂದ್ರೆ ನಮ್ಗೆ ಅದು ಅರ್ಥ ಆಗ್ತಿರಲಿಲ್ಲ. ಐ ಸಿ ಎಸ್ ಸಿ ಸಿಲೆಬಸ್ ಸ್ಟ್ಯಾಂಡರ್ಡ್ ಜಾಸ್ತಿ ಇದೆ, ಸಿಕ್ಸ್ ಸ್ಟ್ಯಾಂಡರ್ಡ್ವರೆಗೂ ಮಾತ್ರ ನಾವು ಹೇಳ್ಕೊಟ್ವಿ. ನಂತರ ಅವಳೇ ಓನಾಗಿ ಓದಲಿಕ್ಕೆ ಶುರು ಮಾಡಿದ್ರು. ಇದಕ್ಕೆ ಟೀಚರ್ಸ್ ಮತ್ತು ಸ್ಕೂಲೇ ಕಾರಣ ಸರ್.
1: ದ ಸ್ಕಾಲರ್ಸ್ ಸ್ಕೂಲ್ನ ಶಿಕ್ಷಕರ ಬಗ್ಗೆ ತಮ್ಮ ಅಭಿಪ್ರಾಯ ಏನು?
0: ಖಂಡಿತ ಇದನ್ನು ಹೇಳಲೇಬೇಕು, ನಾನು ಒಬ್ಬ ಶಿಕ್ಷಕ. ನಾವು ಓದ್ತಿದ್ದಂತಹ ಸಿಲೆಬಸ್ಗಳು ಅದನ್ನೆಲ್ಲ ನೋಡಿದ್ರೆ ಈಗ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು ಎಕ್ಸಾಮಿಗೆ ಬರಲ್ಲ, ಅದು ಐ ಸಿ ಎಸ್ ಸಿಲೆಬಸ್ಸಿನ ಇದು. 10 ವರ್ಷದ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರು ಅದಿರಲ್ಲ. ಕಾಂಪಿಟೆನ್ಸ್ ಲೆವೆಲನ್ನು ಬೆಳೆಸ್ಬೇಕು ಮಕ್ಕಳಲ್ಲಿ. ಆ ಕಾಂಪಿಟೆನ್ಸ್ ಲೆವೆಲನ್ನು ಮಕ್ಕಳಿಗೆ ಬೆಳೆಸ್ಬೇಕು ಅಂದರೆ ಶಿಕ್ಷಕರು ಮಕ್ಕಳಿಗಿನ 10% ಜಾಸ್ತಿ ಓದಿರಬೇಕಾಗುತ್ತೆ. ಐ ಸಿ ಎಸ್ ಸಿಲೆಬಸ್ಸಲ್ಲಿ ಪಾಠ ಮಾಡ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕನಿಗೂ ವಿಶೇಷವಾದ ಪರಿಜ್ಞಾನ ಇರಬೇಕು, ವಿಷಯದಲ್ಲಿ ಅಷ್ಟು ಆಳವಾದಂತಹ ಜ್ಞಾನ ಇರಬೇಕು, ಇಲ್ಲಾಂದರೆ ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ವಿಷಯದಲ್ಲಿ ಈ ಶಾಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಹೆಚ್ಚಿನ ಪರಿಶ್ರಮ ಮಕ್ಕಳಿಗಿನ್ನ ಹೆಚ್ಚು ಹಾಕಿದರೆ ಅಂದರೆ ತಪ್ಪಾಗಲಾಗುತ್ತೆ. ಪ್ರತಿ ವಿಷಯವನ್ನು ಮಕ್ಕಳ ಮನ ಮುಟ್ಟುವಂತೆ ಪ್ರಾಯೋಗಿಕವಾಗಿ ಮತ್ತು ಅವರಿಗೆ ಸೈದ್ಧಾಂತಿಕವಾಗಿ ಏನು ಅದರಲ್ಲಿ ಇದೆ ಥೀಮ್ ಅನ್ನೋದನ್ನು ಅರ್ಥ ಮಾಡಿಸಿದ್ದಾರೆ ಸರ್. ಅದು ನನ್ನ ಮಗಳು ಇವತ್ತು ಅರ್ಥ ಆಗಲಿಲ್ಲ ಅಂದರೆ ಬಂದು ಹೇಳ್ತಿದ್ದು ಇವತ್ತು ಏನೋ ಇದೆ, ಅವ್ರು ನಾಳೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸರ್. ತುಂಬ ಡೆಡಿಕೇಟೆಡ್ ಟೀಚರ್ಸ್ನ ಅವರು ಹೊಂದ್ಕೊಂಡಿದ್ದಾರೆ. ಅಷ್ಟು ಜನ ಅವರಲ್ಲಿ ನಿಲ್ಲಬೇಕು ಅಂದರೆ ಅವ್ರನ್ನ ಅಷ್ಟು ಚೆನ್ನಾಗಿ ಶಾಲಾ ಆಡಳಿತ ಮಂಡಲ ನಡೆಸ್ಕೊಂಡಿದೆ. ಹಾಗಾಗಿ ಅಷ್ಟೇ ಜನ ಶಿಕ್ಷಕರು ಒಳ್ಳೆ ಶಿಕ್ಷಕರಿದ್ದಾರೆ. ಅವರೆಲ್ರಿಗೂ ಈ ಪೋಷಕನಾಗಿ ನಾನು ಹೃತ್ಪೂರ್ವಕ ಮನಃಪೂರ್ವಕ ವಂದನೆಯನ್ನು ಈ ಮೂಲಕ ಸಲ್ಲಿಸ್ತೇನೆ ಅವರಿಗೆ.
1: ಶೇಕಡ 96% ಅಂಕ ಬಂತಲ್ಲ, ಮಗಳ ಒಂದು ಪ್ರತಿಕ್ರಿಯೆ ಹೇಗಿತ್ತು?
2: ಅವಳು ತುಂಬ ಖುಷಿಯಾಗಿದ್ಲು ಸರ್. 90 above ಎಷ್ಟಾದರೂ ಬಂದರೂ ಅಕ್ಸೆಪ್ಟ್ ಮಾಡೋಕ್ಕೆ ಅವಳು ರೆಡಿ ಇದ್ಲು. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ, ಉಳಿದಿದ್ದು ದೈವ ಇಚ್ಛೆ ಅಂತ ಅವಳಿದ್ಲು. ಪೋಷಕರಾಗಿ ನಾವು ಕೂಡ ತುಂಬ ಖುಷಿಯಾಗಿದ್ದೀವಿ ಸರ್.
1: 10ನೇ ತರಗತಿ ಮತ್ತು PUC ಓದ್ತಾ ಇರ್ತಕ್ಕಂತಹ ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ನಡುವೆ ಇದ್ದಾರೆ, ಅವರ ಪೋಷಕರು ಕೂಡ ಇದ್ದಾರೆ. ಅಂತ ಪೋಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಎಲ್ಲ ಪೋಷಕರಿಗೆ ನಾನು ಹೇಳಲಿಕ್ಕೆ ಒಂದನ್ನು ಇಷ್ಟಪಡ್ತೇನೆ. ಪ್ರತಿ ಮಗುವು ವಿಭಿನ್ನವಾಗಿ ಈ ಭೂಮಿಯಲ್ಲಿ ಜನಿಸಿರ್ತದೆ. ಅದು ಎಲ್ಲವುದನ್ನೂ ಓದಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ವಿಷಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಅದು ತೋರಿಸ್ತಾ ಇರ್ತದೆ, ಅದನ್ನು ನಾವು ಗುರುತಿಸಬೇಕು. ಕೆಲವು ಟೈಮಲ್ಲಿ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಹಿಂದೆ ಬೀಳ್ತು ಅಂದ ತಕ್ಷಣ ಅದಕ್ಕೆ ಜಾಸ್ತಿ ಪ್ರೆಷರ್ ಆಗಬಾರ್ದು. ಅವಳಿಗೆ ಇನ್ನೊಂದು ಯಾವುದೋ ಒಂದು ವಿಷಯದಲ್ಲಿ ಅತೀವ ಆಸಕ್ತಿ ಮತ್ತು ಪ್ರತಿಭೆ ಇರ್ತದೆ, ಅದನ್ನು ಅರ್ಥಗೊಂಡು ಅದನ್ನು ನಾವು ಶಿಕ್ಷಕರ ಜೊತೆಗೆ ನಾವು ಸಂವಾದನ ಮಾಡೋದ್ರ ಮೂಲಕ ಆ ಮಗುಗೆ ಎನ್ಕರೇಜ್ ಅನ್ನ ಕೊಡ್ಬೋದು. ಹಾಗಾಗಿ ಪ್ರತಿ ಚೈಲ್ಡು ವಿಭಿನ್ನತೆ ಹೊಂದಿದೆ. ಕಡಿಮೆ ಪರ್ಸಂಟೇಜ್ಗಿನ್ನ ಅವರು ವಿಷಯವನ್ನು ಎಷ್ಟು ಮಟ್ಟಿಗೆ ಯಾವ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಇದೆ ಅನ್ನೋದನ್ನು ಮೊದಲು ನಾವು ಪೋಷಕರಾಗಿ ಐಡೆಂಟಿಫಿಕೇಷನ್ ಮಾಡಬೇಕು ಸರ್. ಐಡೆಂಟಿಫಿಕೇಷನ್ ಮಾಡೋದ್ರ ಮೂಲಕ ಆ ಮಗುವಿನಲ್ಲಿ ಎಲ್ಲಿ ಕೊರತೆ ಇದೆ ಅಂತ ಶಿಕ್ಷಕರನ್ನು ನಾವು ಅವ್ರಿಗೆ ಹೇಳಿ ಸ್ವಲ್ಪ ಅವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಅಂದಾಗ ಶಿಕ್ಷಕರು ಸಹ ಅವ್ರಿಗೆ ಸಹಾಯ ಮಾಡ್ತಾರೆ. ಹೀಗೆ ಮಗು, ತಂದೆ ತಾಯಿ ಮತ್ತು ಶಿಕ್ಷಕರು ಒಟ್ಟೊಟ್ಟಿಗೆ ಹೋದಾಗ ಉತ್ತಮವಾದ ಫಲಿತಾಂಶಕ್ಕೆ ಬರಲಿಕ್ಕೆ ಸಾಧ್ಯ. ಪೋಷಕರೇ, ದಯಮಾಡಿ ಮಕ್ಕಳನ್ನು ಪ್ರೆಷರ್ ಮಾಡಬೇಡಿ ಜಾಸ್ತಿ. ಅವ್ರು ಓದ್ತಾರೆ, ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ದಾರಿ ಇದ್ದೇ ಇರ್ತದೆ, ಅದನ್ನು ನಾವು ಹುಡುಕೊಡುವಂಥ ಜವಾಬ್ದಾರಿ ಪೋಷಕರಾಗಿ ನಮಗಿರ್ತದೆ ಅಂತ ನಾನು ಭಾವಿಸ್ತೀನಿ ಸರ್.
1: ಮಗಳು ದಿವಿತಾ ಡೇವಿಡ್ ಅವರು ಶೇಕಡ 96% ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಕ್ಕಂಥದ್ದು ತಮಗೆ ಸಂತಸದ ಸಂಗತಿ. ಹಾಗಾಗಿ ಅವರ ಪೋಷಕರಾಗಿರ್ತಕ್ಕಂಥ ತಮ್ಮಿಬ್ಬರಿಗೆ ಹಾಗೂ ಮಗಳು ದಿವಿತಾ ಡೇವಿಡ್ ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತಾ ಮಗಳ ಓದಿನ ಬಗ್ಗೆ, ಶಾಲೆಯ ಒಂದು ಪರಿಸರದ ಬಗ್ಗೆ ಅನೇಕ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಡೇವಿಡ್ ಕುಮಾರ್ ಅವ್ರಿಗೆ ಮತ್ತು ಪುಷ್ಪಲತಾ ತಮ್ಮಿಬ್ಬರಿಗೂ ಧನ್ಯವಾದಗಳು, ನಮಸ್ಕಾರ.
0: ಒಂದೇ ಒಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಕೊನೆಯದಾಗಿ, ಈ ಶಾಲೆಯ ಅಡ್ಮಿನಿಸ್ಟ್ರೇಟರ್ ಚಂದ್ರಶೇಖರ್ ಸರ್ ಅವರು ಬೆಳಿಗ್ಗೆ ಮಕ್ಕಳಿಗೆ 5:30 ಕ್ಲಾಸ್ ಶುರುವಾದರೆ ಎಲ್ಲ ಪೇರೆಂಟ್ಸ್ಗಿನ ಮುಂಚೆ ಹೋಗಿ ಅವರೇ ಬಾಗಿಲು ತಕ್ಕೊಂಡು ಮಕ್ಕಳನ್ನ ಸ್ವಾಗತ ಮಾಡ್ತಾಯಿದ್ರು. ಎರಡನೇದು, 9 ಗಂಟೆವರೆಗೂ ಕೆಲವು ಟೈಮಲ್ಲಿ ಮಕ್ಕಳು ಕ್ಲಾಸ್ ನಡೆದಾಗ ಸರ್ ಐದು ಗಂಟೆಯಿಂದ 9 ಗಂಟೆವರೆಗೂ ಅಡ್ಮಿನಿಸ್ಟ್ರೇಟರ್ ಆಫೀಸಲ್ಲಿ ಇದ್ದು ಆ ಎಲ್ಲ ಮಕ್ಕಳುಗಳನ್ನ ಹತ್ತಿರದಿಂದ ಗಮನಿಸಿ, ಬಹುಶಃ ಒಬ್ಬ ತಂದೆಯಾಗಿ ನಾನು ಅಷ್ಟು ಶ್ರಮನ ಹಾಕಿಲ್ಲ, ಅದಕ್ಕೂ ಹೆಚ್ಚು ಶ್ರಮನ ಅವರು ಹಾಕಿದ್ದಾರೆ. ಈ ಕ್ರೆಡಿಟ್ಟು ಖಂಡಿತ ಆ ಶಾಲೆಯ ಕಾರ್ಯದರ್ಶಿಗಳಾದಂತಹ ಚಂದ್ರಶೇಖರ್ ಅವರಿಗೆ ನಾನು ಸಲ್ಲಿಸ್ತೀನಿ ಸರ್ ಈ ಸಂದರ್ಭದಲ್ಲಿ.
1: ಧನ್ಯವಾದಗಳು, ನಮಸ್ತೆ.
2: ನಮಸ್ತೆ ಸರ್.
3: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ, ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡ 100ರಷ್ಟು ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
4: ಇದುವರೆಗೆ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್

0: ಸ್ಕೂಲ್ನ ವಿದ್ಯಾರ್ಥಿ ಡಿವಿಟಾ ಡೇವಿಡ್ ಅವರ ಪೋಷಕರಾದ ಜೆ ಡೇವಿಡ್ ಕುಮಾರ್ ಹಾಗೂ ಜೆ ಪುಷ್ಪಲತಾ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ನಾಜಿಮಾ ಬಾನು.
1: ಇದುವರೆಗೆ ಸಾಧನೆಯ ಹಾದಿ.
2: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
0: ಐಸಿಎಸ್ಇ ಪರೀಕ್ಷೆಯಲ್ಲಿ ಶೇಕಡ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಆಕಾಶವಾಣಿ ಹಾಸನ. ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಸಮ್ಮಿಶ್ರಿತ ಕಾರ್ಯಕ್ರಮ ಜೊತೆ ಜೊತೆಯಲೇ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಭರವಸೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ವಾಣಿ ಜೈರಾಮ್. ಎಸ್ಕೆ ಕರೀಂ ಖಾನ್ ಅವರ ಸಾಹಿತ್ಯಕ್ಕೆ ಮುಖ್ಮೋನ್ ತಾಜ್ ಅವರ ರಾಗ ಸಂಯೋಜನೆ ಇದೆ.

0: ಹಲೋ
1: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
0: ಮತ್ತೆ?
1: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
0: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
2: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
0: ಸರ್, 2 ಲಕ್ಷ
3: ಏನಾಯ್ತಪ್ಪ?
0: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
1: ಅರೆ,
0: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ. ಇದೆಲ್ಲ ಫ್ರಾಡ್.
0: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
0: ಹಣ ಕಳ್ಕೊಳ್ತೀರಾ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಪೊಲೀಸ್?
1: ಮಿಸ್ ಸೀಮಾ?
5: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
5: ಯಾಕೆ ಆದ್ರೆ?
1: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
5: ಡಿಜಿಟಲ್ ಅರೆಸ್ಟ್?
1: 1 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
5: ಅಷ್ಟೊಂದ್ ಹಣ?
1: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
5: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ.
1: ಅರೆ,
5: ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
5: ಹಾಯ್.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಕೇಳಿ ಇನ್ನು ಮುಂದೆ ಹಂಸೆ ಬಡ್ಕರ್ ಖೌನ್ ಚಿತ್ರದ ಗೀತೆ. ಗೀತೆಯ ಗಾಯಕರು ಮೊಹಮ್ಮದ್ ರಫಿ, ಆಶಾ ಭೋಸ್ಲೆ, ಭೂಪಿಂದರ್ ಸಿಂಗ್ ಮತ್ತು ಶೈಲೇಂದ್ರ. ರವೀಂದ್ರ ರಾವಲ್ ಅವರ ಸಾಹಿತ್ಯಕ್ಕೆ ರಾಮ್ ಲಕ್ಷ್ಮಣ್ ಅವರ ರಾಗ ಸಂಯೋಜನೆ ಇದೆ.

ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಕೇಳಿ. ಇನ್ನು ಮುಂದೆ ವಿಜಯದಶಮಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಅನುರಾಧ ಶ್ರೀರಾಮ್. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ದೇವಾ ಅವರ ಸಂಗೀತವಿದೆ.

ಕೇಳಿ ಗೀತಾದತ್ತವರ ಸ್ವರದಲ್ಲಿ ಬಾಹರ್ ಚಿತ್ರದ ಗೀತೆ, ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯ, ಎಸ್ ಟಿ ಬರ್ಮನ್ ಅವರ ರಾಗ ಸಂಯೋಜನೆಯಲ್ಲಿ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಜೊತೆಯಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಸಮ್ಮಿಶ್ರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕೇಳಿ, ಇನ್ನು ಮುಂದೆ ಘಂಟಸಾಲ ಅವರ ಧ್ವನಿಯಲ್ಲಿ ಭಾಗ್ಯಚಕ್ರ ಚಿತ್ರದ ಗೀತೆ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಕೇಳುಗರೆ 102.2 ಮೆಗಾಹರ್ಟ್ಸ್ಗಳಲ್ಲಿ ಹಾಸನ ಆಕಾಶವಾಣಿ ಕೇಂದ್ರದಿಂದ ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ. ಕೇಳಿ ಈಗ ಮುಂದಿನ ಗೀತೆ, ಭಾಗ್ಯವಂತ ಚಿತ್ರದ್ದು. ಗೀತೆಯನ್ನು ಹಾಡಿದ್ದಾರೆ ಪೂರ್ಣಚಂದ್ರ ಹಾಗೂ ಮಾಸ್ಟರ್ ಲೋಯಿತ್. ಚಿ ಉದಯಶಂಕರ್ ಅವರ ಗೀತೆ ರಚನೆ ಹಾಗೂ ಟಿಜಿ ಲಿಂಗಪ್ಪ ಅವರ ರಾಗ ಸಂಯೋಜನೆಯಲ್ಲೇ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ತಾರೆ ಜಮೀನ್ ಪರ್ ಚಿತ್ರದ ಗೀತೆ. ಗೀತೆಯ ಗಾಯಕರು ಶಂಕರ್ ಮಹದೇವನ್, ಸ್ವರ ಸಂಯೋಜಿಸಿದ್ದಾರೆ ಶಂಕರ್ ಇಸಾನ್ ಲಾಯ್.

ಇದುವರೆಗೂ ಜೊತೆ ಜೊತೆಯಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸಮ್ಮಿಶ್ರ ಕಾರ್ಯಕ್ರಮವನ್ನು ಆಲಿಸಿದಿರಿ. ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪದ ಸಂಪದ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಹೇಳುವಂತಹ ಬಿಡಿ ಬಿಡಿ ಪದಗಳನ್ನು ಸೂಕ್ತವಾಗಿ ಜೋಡಿಸಿ ಸರಿಯಾದಂತಹ ವಾಕ್ಯವನ್ನಾಗಿ ಮಾಡಿ ಕರೆ ಮಾಡಿ ಉತ್ತರವನ್ನು ಹೇಳಿ ಉತ್ತರ ಸರಿ ಇದ್ದವರಿಗೆ ಅದೃಷ್ಟವಂತರಲ್ಲಿ ಒಬ್ಬರಿಗೆ ಈ ಕಡೆಯಿಂದ ಕರೆ ಬರುತ್ತೆ, ಅಥವಾ ನೀವೇ ಮಾಡಿದಂತಹ ಕರೆಯನ್ನು ಸ್ವೀಕರಿಸಿ ಮಾತಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಕ್ಕೂ ಮುನ್ನ ಹೊಸ ಕೇಳುಗರಿಗೋಗಿ ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 0817 2 ಇದು ಎಸ್ಟಿಡಿ ಕ್ರಮಾಂಕ, 2462 289 2452

ಹಾಗಾದ್ರೆ ಮೊದಲ ಪದಗುಚ್ಛ ಪೆನ್ನು ಹಾಗೆ ಪುಸ್ತಕವನ್ನ ತಗೊಂಡು ತಯಾರಿದ್ದೀರಿ ಅಂತ ಭಾವಿಸ್ತಾ ಮೊದಲ ಪದಗುಚ್ಛ ಇದೀಗ ನಿಮಗಾಗಿ. ಮೊದಲ ಅಕ್ಷರ ನ, ನರ ನಳ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ನ. ತ್ಯ, ಸತ್ಯ ಮಿಥ್ಯ ಈ ಪದಗಳಲ್ಲಿ ಬರುವಂತಹ ಕೊನೆಯ ಅಕ್ಷರ ಸತ್ಯ, ತಾಕೆ ಯಾವತ್ತು. ರಜತ ರಮಣಿ ಈ ಪದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ರ. ದ, ಉದ್ದ ಬಿದ್ದ ಈ ಶಬ್ದಗಳಲ್ಲಿ ಬರುವಂತಹ ಕೊನೆಯ ಅಕ್ಷರ ಧ, ದಾಕ್ಕೆ ದಾವತ್ತು. ಲ, ಲವ ಲಲಿತ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಲ. ನ, ನಭ ನಗು ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ನ. ಜ, ಜನ ಜಲ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಜ. ನಿ, ನಿಮ್ಮ ನಿಜ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ನಿ. ಮೇ ಅಂದರೆ ಮೇಗೆ ಮಾವತ್ತು. ಒಮ್ಮೆ ಈ ಶಬ್ದದಲ್ಲಿ ಬರುವಂತಹ ಕೊನೆಯ ಅಕ್ಷರ, ಕೆಲವೊಮ್ಮೆ ಅಂತ ಅಂದಾಗ ಮೇಕೆ ಮಾವತ್ತು ಮೇ. ಧೆ, ಎದ್ದೆ ಬಿದ್ದೆ ಈ ಶಬ್ದಗಳಲ್ಲಿ ಬರುವಂತಹ ಕೊನೆಯ ಅಕ್ಷರ ಧೆ, ದೇಕೆ ದಾವತ್ತು. ನಿ, ನಿರ್ಮಲ ನಿರಾಳ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ನಿ. ಗೋ, ಗೊಣಗು ಗೊರಸು ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಗೋ. ನ, ಮಣ ಕಣ ಬಣ ಈ ಶಬ್ದಗಳಲ್ಲಿ ಬರುವಂತಹ ಕೊನೆಯ ಅಕ್ಷರ ನ. ಮ, ಮನಸ್ಸು ಮರೆಸು ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಮ. ಎ, ಎಲ್ಲ ಎಣ್ಣೆ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಎ. ನ, ನರಳು ನಮನ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ನ. ಸ, ಸರಸ ಸಮರ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಸ. ವಿ, ವೀಣೆ ಈ ಶಬ್ದದಲ್ಲಿ ಬರುವಂತಹ ಮೊದಲ ಅಕ್ಷರ ವಿ. ನ, ನಳ ನಕ್ಕು ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ನ. ಮತ್ತೊಮ್ಮೆ ನ, ತ್ಯ ಅಂದರೆ ತಾಕೆ ಯಾವತ್ತು, ರ ದಾಕೆ ದಾವತ್ತು, ಧ ಲ ನ ಜ ನಿ ಮೇ ಮೇಗೆ ಮಾವತ್ತು, ದೇ ದೇಕೆ ದಾವತ್ತು, ಧೇ ನಿ ಗೋ ನ ಮ ಎ ನ ಸ ವಿ ನ. ಸೂಕ್ತವಾದಂತಹ ಪದವನ್ನು ಜೋಡಿಸಿ ಉತ್ತರವನ್ನು ಹೇಳ್ತೀರಾ, ಅಲ್ಲಿ ತನಕ ಒಂದು ಗೀತೆಯನ್ನು ಕೇಳಿಸೋಣ ಅಂತ ಹೇಳ್ತಾ ದೇವದಾಸಿ ಚಿತ್ರದ ಒಂದು ಗೀತೆ ನಿಮಗೋಸ್ಕರ. ವಾಣಿ ಜಯರಾಮ್ ಮತ್ತು ಸಂಗಡಿಗರು ಹಾಡಿರತಕ್ಕಂತಹ ಈ ಗೀತೆಯ ಸಾಹಿತ್ಯ ಪುರಂದರದಾಸರದ್ದು, ರಾಗ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರದ್ದು.

ಈ ಗೀತೆ ಕೇಳುವಷ್ಟರಲ್ಲಿ ತಾವು ಸೂಕ್ತವಾದಂತಹ ವಾಕ್ಯವನ್ನಾಗಿ ಜೋಡಿಸಿ ಕರೆ ಮಾಡ್ತೀರಾ ಅಂತ ಭಾವಿಸ್ತಾ 19 ಅಕ್ಷರಗಳ ಆ ಪದಗುಚ್ಛ ನಿಮಗಾಗಿ

0: ಕೇಳಿದರೆ ತುಂಬಾ ಜನ ಪ್ರಯತ್ನವನ್ನ ಪಡ್ತಾ ಇದ್ದೀರಾ, ಆದರೆ ಸರಿ ಉತ್ತರವನ್ನ ಹೇಳಲಿಕ್ಕೆ ಕಷ್ಟಪಡ್ತಿದ್ದೀರಾ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಮ್ಮೆ ಪ್ರಯತ್ನವನ್ನ ಪಡಿ ಅಂತ ಹೇಳ್ತಾ, 19 ಅಕ್ಷರಗಳ ಪದಗುಚ್ಛ ಇದು. ನಾ ಅಂದ್ರೆ ನರ ನಳ ಆ ಶಬ್ದದಲ್ಲಿ ಬರುವಂತಹ ನಾ. ತ್ಯ ತಾಕೆ ಯಾವತ್ತು. ರಾ ಡಾಕೆ ದಾವತ್ತು. ಲ ನಾ ಜ ನಿ ಮೇ ಅಂದ್ರೆ ಒಮ್ಮೆ, ಸುಮ್ಮನೆ ಅಲ್ಲ ಸುಮ್ಮೆ ಅಂತ ಅಂತೇಳ್ತೀವಲ್ಲ ಹಾಗೆ. ಮೇ ಮೇಕೆ ಮಾವತ್ತು. ದೇಕೆ ದಾವತ್ತು, ಎದ್ದೆ ಬಿದ್ದೆ ಪದದಲ್ಲಿ ಬರುವಂತಹದ್ದು. ಆಮೇಲೆ ನೀ ಗೋ ನ ಮಾ ಎ ನ ಸ ವಿ ನ. ತುಂಬ ಜನ ಸ್ವಲ್ಪ ಭಾಗಕ್ಕೆ ಬಂದಿದ್ದೀರಾ, ಮತ್ತೆ ಪ್ರಯತ್ನವನ್ನು ಪಡಿ, ನೋಡೋಣ ಯಾರಾದರೂ ಉತ್ತರವನ್ನು ಹೇಳ್ತಾರಾ ಅಂತ ಹೇಳ್ತಾ, ಇದೀಗ ಒಂದೆರಡು ವಾಣಿಜ್ಯ ಪ್ರಕಟಣೆ.
1: ಮೂರು ಕಾಲೇಜ್ನಲ್ಲಿ
2: ಚಿಂತಿಸ್ಬೇಡಿ,
1: ಫೀಸ್ ನೋಡು.
3: ಏನ್ ಸಮಾಚಾರ,
4: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೋ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
5: RBI ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಸರಿ ಉತ್ತರವನ್ನ ಹೇಳೋದಕ್ಕೆ ತುಂಬಾ ಜನ ಪ್ರಯತ್ನವನ್ನ ಪಟ್ಟರು. ಅದರಲ್ಲಿ ಸರಿ ಉತ್ತರವನ್ನ ಹೇಳಿದಂತಹ ಒಬ್ಬರನ್ನ ಇವಾಗ ಮಾತಾಡಿಸುವಂತಹ ಸಮಯ. ನಮಸ್ತೆ. ಓ, ಕರೆ ತುಂಡಾಗಿದೆ. ಅವರು ಉತ್ತರವನ್ನ ಸರಿಯಾಗಿ ಹೇಳಿದ್ರು. ಹಳೆಬೀಡಿನಿಂದ ಉತ್ತರ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ ಅಂತ. ತುಂಬಾ ಕಷ್ಟಪಟ್ರಿ ಅಂತ ಕಾಣಿಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ತುಂಬಾ ಜನ ಉತ್ತರವನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಆಗ್ಲಿಲ್ಲ. ಈಗ ಒಂದಷ್ಟು ಸುಲಭವಾಗಿರುವಂತಹ ಇನ್ನೊಂದು ಪದಗುಚ್ಛವನ್ನ ಹೇಳ್ತೀವಿ. ಇದಕ್ಕಾದ್ರೂ ಪ್ರಯತ್ನವನ್ನ ಪಡಿ. 17 ಅಕ್ಷರಗಳ ಪದಗುಚ್ಛ ಇದು. ಮೊದಲ ಅಕ್ಷರ ಇ, ಇಲ್ಲಿ ಇರುವೆ ಈ ಪದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಇ. ಎರಡನೇ ಅಕ್ಷರ ರು, ರುಮಾಲು, ರುಜು ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ರು. ದೇ, ಬಂದೆ, ತಂದೆ ಈ ಶಬ್ದಗಳಲ್ಲಿ ಬರುವಂತಹ ಕೊನೆಯ ಅಕ್ಷರ ದೇ. ತಿ, ತಿರುಕ, ತಿಲೆ, ತಿಲ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ತಿ. ಜ, ಜನನ ಅಥವಾ ಜಗಳ, ಜನ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಜ. ತು, ಬಂತು, ಕೂತು, ಋತು ಈ ಶಬ್ದಗಳಲ್ಲಿ ಬರುವಂತಹ ಕೊನೆಯ ಅಕ್ಷರ ತು. ಹಾ, ಹಾಸನ, ಹಾಸಿಗೆ, ಹಾಲು ಈ ಪದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಹ. ಕ, ಕವನ, ಕಲ್ಪನಾ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಕ. ಸ, ಸಮಯ, ಸಮರ ಈ ಪದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಸ. ಸು, ಸುಮನ, ಸುರಗಿ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಸು. ಮಾ, ಮಮತ, ಮನನ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಮಾ. ಥಾ ಅಂದ್ರೆ ತಾಕೆ, ತಾವತ್ತು, ಹುತ್ತ, ಭತ್ತ ಈ ಶಬ್ದಗಳಲ್ಲಿ ಬರುವಂತಹ ಕೊನೆಯ ಅಕ್ಷರ ಥಾ. ಲಿ, ಬಳಿ, ಸುಳಿ, ಗುಳಿ ಈ ಶಬ್ದಗಳಲ್ಲಿ ಬರುವಂತಹ ಕೊನೆಯ ಅಕ್ಷರ ಲಿ. ಎಂ ಅಂದ್ರೆ ಎ ಪಕ್ಕಕ್ಕೆ ಸೊನ್ನೆ, 8, 80 ಈ ಶಬ್ದಗಳಲ್ಲಿ ಬರುವಂತಹ ಎಂ. ನಿ, ನಿಖರ, ನಿಲ್ಲು ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ನಿ. ಬಾ, ಬಸವ, ಬವಣೆ ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಬಾ. ಮಾ, ಮಾರು, ಮಾಲಾ, ಮಸಣ ಈ ಶಬ್ದಗಳಲ್ಲಿ ಬರುವಂತಹ ಮಾಸು ಈ ಶಬ್ದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಮಾ. ಒಟ್ಟು 17 ಪದಗಳ 17 ಅಕ್ಷರಗಳ ಪದಗುಚ್ಛ ಇದು. ಪ್ರಯತ್ನವನ್ನ ಪಡಿ ಅಂತ ಹೇಳ್ತಾ ಮತ್ತೊಮ್ಮೆ ಇ, ರು, ದೇ, ತಿ, ಜ, ತು, ಹ, ಕ, ಸ, ಸು, ಮ, ತಾಕೆ, ತಾವತ್ತು, ಲಿ, ಎಂ, ನಿ, ಬಾ, ಮಾ ಪದವನ್ನ ಜೋಡಿಸಿ ಸೂಕ್ತ ವಾಕ್ಯವನ್ನಾಗಿಸಿ ಹೇಳಿ ಅಂತ ಹೇಳ್ತಾ ಅಲ್ಲಿ ತನಕ ಇದೀಗ ನಿಮಗೆ ಸ್ವಾತಿ ಮುತ್ತು ಚಿತ್ರದ ಒಂದು ಗೀತೆಯನ್ನ ಕೇಳಿಸುವಂತಹ ಸಮಯ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಅಳವಡಿಸಿದ್ದಾರೆ ರಾಜೇಶ್ ರಾಮನಾಥ್.
1: ಸಭೆಯಲ್ಲಿ ಜಲಜಲ ಜನನಿ ನಡೆದು ಬಂದ ಜಾನಕಿಯನ್ನು ಸಭಾಸದರೆಲ್ಲ ಪದೇ ಪದೇ ನೋಡುತ್ತಿರಲಾಗಿ ಶ್ರೀರಾಮಚಂದ್ರಮೂರ್ತಿ ಕಣ್ಣೆತ್ತಿ ನೋಡನೇನು ಅಂದುಕೊಳ್ಳುತ್ತಿದ್ದಾರೆ ಸೀತಾದೇವಿಯ ಪರಿಚಾರಕಿಯರು.

ಕೇಳುಗರೆ ಗಮನಿಸಿ, ಈ ಬೆಳಗ್ಗೆ 10:30 ಹಲೋ ಗೆಳೆಯರೇ ಲಿಜನರ್ಸ್ ಚಾಯ್ಸ್ ಫೋನ್ ಔಟ್ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮವನ್ನು ಕೇಳಿ ಮತ್ತೆ ಭಾಗವಹಿಸಿ.

0: ದೂರವಾಣಿ ಸಂಪರ್ಕದಲ್ಲಿ ತೊಂದರೆ ಆಗಿರ್ಬೋದು, ಮತ್ತೆ ಒಂದಷ್ಟು ಜನ ಪ್ರಯತ್ನ ಪಟ್ಟ್ರಿ ಆದರೆ ಉತ್ತರವನ್ನು ಸರಿಯಾಗಿ ಹೇಳಲಿಲ್ಲ. ಹಾಗಾಗಿ ಉತ್ತರವನ್ನು ನಾವೇ ಈಗ ಹೇಳುವಂತಹ ಸಮಯ. ಒಟ್ಟು 17 ಅಕ್ಷರಗಳ ಪದಗುಚ್ಛ ಆಗಿತ್ತು. ಇತಿಹಾಸ ಮರುಕಳಿಸುತ್ತದೆ ಎಂಬ ಮಾತು ನಿಜ. ತುಂಬ ಸುಲಭ ಆಯಿತು. ಈಗ ಯಾವುದೋ ಒಂದು ದೂರವಾಣಿ ಬರ್ತಾ ಇದೆ, ನೋಡೋಣ. ನಮಸ್ತೆ.
1: ಎಷ್ಟು ಪದ ಅಂತ ನೀವು ಹೇಳದಿದ್ರಿಂದ ನಮಗೆ ತೊಂದರೆ ಆಯ್ತು ಮೇಡಮ್.
0: ಇಲ್ಲ, 17 ಅಕ್ಷರಗಳದ್ದು ಅಂತ ಹೇಳಿದ್ವಲ್ವಾ,
1: ಎಷ್ಟು ಪದ ಅಂತ ಹೇಳ್ಬೇಕಲ್ಲ ಮೇಡಮ್.
0: ಓ, ಹಾಗೆ. ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ ಅಂದ್ರೆ ಪ್ರಯತ್ನವನ್ನ ಪಟ್ಟಿದ್ದೀರಾ. ಯಾವಾಗ್ಲೂ ಸುಲ್ಬುದ್ದೆ ಕೊಟ್ರೆ ಬೇಗ ಬೇಗ ಹೇಳ್ಬಿಡ್ತೀರಲ್ವಾ, ಉಪಯೋಗಿಸ್ಬೇಕು. ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಗೊತ್ತಾಗ್ತಾ ಇತ್ತು. ಇತಿಹಾಸ ಮರುಕಳಿಸುತ್ತದೆ ಎಂಬ ಮಾತು ನಿಜ. ತುಂಬಾ ಜನ ಪ್ರಯತ್ನ ಪಟ್ಟಿದ್ದೀರಾ ಆದ್ರೆ ಉತ್ತರವನ್ನ ಹೇಳೋದಕ್ಕೆ ವಿಫಲರಾಗಿದ್ದೀರಾ ಅಂತ ಹೇಳ್ತಾ, ಮುಂದಿನದು ತುಂಬಾ ಸುಲಭವಾದದ್ದು. ಒಂದು 10 ಅಕ್ಷರಗಳ ಒಂದು ಗುಚ್ಛ. ಪ್ರಯತ್ನವನ್ನ ಪಡಿ, ಸಮಯ ಕಡಿಮೆ ಇದೆ, ಹಾಗಾಗಿ ಬೇಗ ಬೇಗ ಹೇಳ್ಬಿಡ್ತೀನಿ. ಮೊದಲ ಅಕ್ಷರ ತ. ಇದು ಒಟ್ಟು 4 ಪದಗಳ ಗುಚ್ಛ, 4 ಪದಗಳ ವಾಕ್ಯ. ಇದು ಒಟ್ಟು 10 ಅಕ್ಷರಗಳ ಗುಚ್ಛ. ಮೊದಲ ಅಕ್ಷರ ತ. ಈಗ ತವರು, ತಮ್ಮ, ಆ ಪದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ತ. ಎರಡನೇದು ಭಾ, ಭಾರ, ಭಾಸ್ಕರ, ಆ ಪದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಭಾ. ರ, ರಜತ, ರಮಣ, ಈ ಪದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ರ. ಮೇ, ಹೆಮ್ಮೆ, ಆ ಶಬ್ದದಲ್ಲಿ ಬರುವಂತಹ ಕೊನೆಯ ಅಕ್ಷರ ಮೇ. ಮೇಕೆ ಮಾವತ್ತು. ಮ, ಅಮ್ಮ, ತಮ್ಮ, ಗುಮ್ಮ, ಈ ಪದಗಳಲ್ಲಿ ಬರುವಂತಹ ಎರಡನೇ ಅಕ್ಷರ ಮ. ಹೇ, ಹೆಣ್ಣು, ಹೆಸರು, ಈ ಪದಗಳಲ್ಲಿ ಬರುವಂತಹ ಮೊದಲ ಅಕ್ಷರ ಹೇ. ನ, ನರಸ, ಆ ಪದದಲ್ಲಿ ಬರುವಂತಹ ಮೊದಲ ಅಕ್ಷರ ನ. ಯ, ಯಶಸ್ಸು, ಆ ಪದದಲ್ಲಿ ಬರುವಂತಹ ಮೊದಲ ಅಕ್ಷರ ಯ. ಶ, ಶರಣ, ಶತ್ರು, ಈ ಶಬ್ದದಲ್ಲಿ ಬರುವಂತಹ ಮೊದಲ ಅಕ್ಷರ ಶ. ದೇ, ದೇವರು, ಈ ಪದದಲ್ಲಿ ಬರುವಂತಹ ಮೊದಲ ಅಕ್ಷರ ದೇ. ಒಟ್ಟು 10 ಅಕ್ಷರಗಳ 4 ಪದಗಳ ಗುಚ್ಛ. ತುಂಬಾ ಸುಲಭವಾಗಿದೆ, ಪ್ರಯತ್ನವನ್ನು ಪಡಿ ಅಂತ ಅಲ್ಲಿ ತನಕ ಒಂದು ಗೀತೆ. ಭಕ್ತ ಕುಂಬಾರ ಚಿತ್ರದ್ದು.
2: ಹಲೋ,

0: ಕೇಳುಗರೆ, ತುಂಬಾ ಜನ ಪ್ರಯತ್ನವನ್ನ ಪಟ್ಟಿದ್ದೀರಾ, ಅದರಲ್ಲಿ ಸರಿ ಉತ್ತರವನ್ನ ಹೇಳ್ದಂತವರು ಗುಂಡೇಗೌಡನ ಕೊಪ್ಪಲಿನಿಂದ ಕಮಲಮ್ಮ, ವೇದ ಹಾಸನದಿಂದ ಚೈತ್ರ ಬೇಲೂರು, ಹಾಗೆ ಚಂದ್ರ ಕಲಾ ಹಳೇಬೀಡಿನಿಂದ ಶೋಭಾ ಸಕ್ರೆಬೈಲಿಂದ, ಹಾಗೆ ಮೇನಕಾ ನಟರಾಜ್ ಅವರು ಮಹೇಶ್ ಶಿಕಾರಿಪುರದಿಂದ, ರಾಧಾ ಹಾಸನದಿಂದ. ಹೀಗೆ ತುಂಬ ಜನ ಪ್ರಯತ್ನ ಪಟ್ಟರೆ ಕೆಲವರು ಉಲ್ಟಾ ಹೇಳಿದ್ರೆ, ಇನ್ನು ಕೆಲವರು ಸರಿಯಾಗಿ ಹೇಳಿದ್ರೆ. ಸರಿಯಾದಂಥ ಉತ್ತರ, ಭಾರತ ನಮ್ಮ ಹೆಮ್ಮೆಯ ದೇಶ. ಸಂಪರ್ಕದಲ್ಲಿ ಒಬ್ಬರಿದ್ದಾರೆ, ಒಂದೇ ನಿಮಿಷ ಸಮಯ ಇದೆ, ಬೇಗ ಮಾತಾಡಿಸ್ಬಿಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೆಸರು ಹೇಳಿ.
1: ಚಿಕ್ಕಮಂಗ್ಳೂರಿಂದ ಸುಜಾತಾ ದಿವಾಕರ್.
0: ಉತ್ತರ ಸರಿಯಾಗಿ ಹೇಳಿದ್ರೆ. ಮೊದಲೆರಡು ಪ್ರಯತ್ನ ಪಡ್ಲಿಲ್ವಾ, ಯಾಕೆ ಕಷ್ಟ ಆಯ್ತಾ?
1: ಇಲ್ಲ ಮೇಡಮ್, ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಪದಗಳು ಹಿಂದೆ ಮುಂದೆ ಆಯ್ತು. ಅದೇ ಸ್ವಲ್ಪ ಇಷ್ಟಿಷ್ಟು ಅಕ್ಷರಕ್ಕೆ ಇಷ್ಟು ಪದಗಳು ಅಂತ ಹೇಳಿದ್ರೆ ಸ್ವಲ್ಪ ಸುಲಭ ಆಗದ ಅಂತ.
0: ಎಲ್ಲಾವಾಗ್ಲೂ ಸುಲಭ ಕೊಟ್ಬಿಟ್ರೆ ಮತ್ತೆ ಕಷ್ಟ ಆಗದ?
1: ಇಲ್ಲ ಇಲ್ಲ, ಅಂದ್ರೆ ಪದಗಳು ಜೋಡಿಸಿದ್ವಿ ಮೇಡಮ್, ಅದು ವಾಕ್ಯ ಮಾಡಕ್ ಸ್ವಲ್ಪ ಹಿಂದೆ ಮುಂದೆ ಆಯ್ತು, ಸಮಯನು ಆಗೋಯ್ತು.
0: ಇವಾಗ ಮಕ್ಕಳು ಮಾರ್ಕ್ಸ್ ಕಡಿಮೆ ತಗೋತಾರೆ, ಯಾಕೆ ಅಂತ ಕೇಳಿದ್ರೆ ನಾವು ಓದ್ಕೊಂಡಿದ್ವಿ, ಟ್ವಿಸ್ಟ್ ಮಾಡಿದ್ರಿ ಅಂತಾರಲ್ಲ, ಹಂಗೆ ಒಂದೊಂದ್ಸತಿನೂ ಅವಾಗ್ಲಾರು ಕಷ್ಟ ಇರ್ಬೇಕಲ್ವಾ?
1: ಸರಿ, ಇದು ಕೊಟ್ಬಿಟ್ಟಿದ್ರು ಅಂತ ಬರೆಯಕ್ ಆಗದಿದ್ದಾಗ ಹೇಳ್ತಾರಲ್ಲ ಮೇಡಮ್.
0: ಹೌದು, ಇದು ಹೇಗೆ ಅರ್ಥೈಸ್ಕೊಂಡ್ರಿ? ಇದು ಹೇಗೆ ಗೊತ್ತಾಯ್ತು, ಸುಲಭ ಅನ್ನಿಸ್ತಾ ಗೊತ್ತಾಯ್ತು, ಇದು ಹೇಗೆ ಗೊತ್ತಾಯ್ತು?
1: ಅದು ನಾಲ್ಕು ಪದಗಳು ಅಂತ ಹೇಳಿದ್ರಿ, ಮತ್ತೆ ಭಾರತದಲ್ಲಿ ಹುಟ್ಟಿ ಭಾರತದ ಬಗ್ಗೆ ಗೊತ್ತಿಲ್ಲ ಅಂತ ಅಂದ್ರೆ ಕಷ್ಟ ಅಲ್ಲ
0: ಅಂದ್ರೂ ತುಂಬಾ ಜನ ಅದನ್ನ ಆಚೆ ಈಚೆ ಮಾಡಿದ್ರು. ನಮ್ಮ ಭಾರತ ಹೆಮ್ಮೆಯ ದೇಶ, ಹೆಮ್ಮೆಯ ದೇಶ ನಮ್ಮ ಭಾರತ, ಹಾಗೆಲ್ಲ ಮಾಡಿದ್ರು. ಅದು ಅನ್ಕೊಂಡಿದ್ದು ಭಾರತ ನಮ್ಮ ಹೆಮ್ಮೆಯ ದೇಶ,
1: ಭಾರತ ನಮ್ಮ ಹೆಮ್ಮೆಯ ದೇಶ. ಇಡೀ ರಾಷ್ಟ್ರದಲ್ಲಿ ನಮ್ಮ ಭಾರತನೇ ಹೆಮ್ಮೆಯ ದೇಶವಾಗಿದೆ ಮೇಡಮ್. ನಾವು ಭಾರತದಲ್ಲಿ ಹುಟ್ಟಿರೋರು ಪುಣ್ಯವಂತರು. ನಮ್ಮ ಭಾರತದಲ್ಲಿ ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ, ಜಾನಪದ ಎಲ್ಲ ತುಂಬಿ ತುಳುಕುತ್ತಿದೆ. ಮತ್ತೆ ಶ್ರೀಗಂಧದ ನಾಡಲ್ಲಿ ನಾವಿದ್ದೀವಿ. ಪ್ರತಿಯೊಂದನ್ನು ನಾವು ಅನುಭವಿಸಕ್ಕೆ ಪುಣ್ಯ ಮಾಡಿ ಈ ಭೂಮಿಯಲ್ಲಿ ಹುಟ್ಟಿದೀವಿ ಮೇಡಮ್.
0: ಆಯ್ತು, ಸಮಯ ಸಹ ಆಗಿದೆ. ಅಂತೂ ನಿಮ್ಗೆ ಉತ್ತರವನ್ನು ಹೇಳಿದೀರಾ, ಹಾಗೆ ಸಂಪರ್ಕಕ್ಕೂ ಸಿಕ್ಕಿದ್ರಿ, ಧನ್ಯವಾದಗಳು, ಅಭಿನಂದನೆಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ಖಂಡಿತ ಮೇಡಮ್, ನಮಸ್ತೆ.
0: ಈವರೆಗೆ ಪದ ಸಂಪದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿ ಬಂತು. ನಿಮ್ಮೊಂದಿಗೆ ಕಾರ್ಯಕ್ರಮವನ್ನು ತಲುಪಿಸೋದಕ್ಕೆ ತಾಂತ್ರಿಕ ಸಹಕಾರವನ್ನು ನೀಡಿದಂಥವರು ರಾಜು ಮ್ಯಾಥ್ಯೂ ಹಾಗೂ ಆರ್ ಕೆ ಲೋಕೇಶ್. ನಿಮ್ಮೊಂದಿಗಿದ್ದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಡಿ ಸುಜಲಾದೇವಿ. ನಮಸ್ಕಾರ, ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ.

ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 10:32:21 ಸೆಕೆಂಡ್ಗಳು. ನ್ಯೂಟನ್ ಮಾಡ್ಕೊಂಡಿದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಹಾಸನ ಕೇಂದ್ರ.

ಈ ಹೊತ್ತಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಾ ಇರೋದು ಜಿ ಕೆ ಶ್ಯಾಮ್ ಪ್ರಸಾದ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಹಲೋ ಗೆಳೆಯರೇ, ಲಿಸನರ್ಸ್ ಚಾಯ್ಸ್ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ. ನೀವು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ಹಲೋ ಆಕಾಶವಾಣಿ ಅಂತ ಸಂದೇಶ ಕಳಿಸಿದ್ರೆ ನಾವೇ ನಿಮಗೆ ಕರೆ ಮಾಡಿ ನಿಮ್ಮೊಂದಿಗೆ ಮಾತನಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ನೀವು ಸಂದೇಶ ಕಳಿಸೋದಕ್ಕೆ ಸಂಖ್ಯೆ ಹೀಗಿದೆ: 9141 688 637. ಸಂದೇಶಕ್ಕಾಗಿ ಕಾಯ್ತಾ ಇದ್ದೀವಿ. ಅಷ್ಟರಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಬರೋಣ, ಹಾಲುಂಡ ತವರು ಚಿತ್ರದಿಂದ.

0: ಆತ್ಮ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಹಲೋ ಗೆಳೆಯರೆ, ಲಿಸನರ್ಸ್ ಚಾಯ್ಸ್ ಕೇಳುಗರೆ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ. ನಮ್ಮ ವಾಟ್ಸಪ್ ಸಂಖ್ಯೆಗೆ ಒಂದು ಸಂಖ್ಯೆಯಿಂದ ಸಂದೇಶ ಬಂದಿತ್ತು, ಆ ಸಂಖ್ಯೆಗೆ ಕರೆ ಮಾಡಿದ್ದೀವಿ. ಮಾತನಾಡ್ಸೋಣ, ಯಾರಿದ್ದಾರೆ ಮಾತನಾಡ್ಸೋಣ. ನಮಸ್ತೆ.
1: ನಮಸ್ತೆ ಸರ್, ನಾನು ಕಿಂಚನಸ್ಕೋಟೆ ಹೋಬಳಿ ಕಟ್ಟೆಹೊಳಿಯಿಂದ ಸಂಕಪ್ಪ ಮಾತಾಡ್ತಾರೆ.
0: ಸಂಕಪ್ಪ ಅವರು, ಸಂಕಪ್ಪ ಅವ್ರಿಗೆ ಇದೇ ಮೊದಲ ಬಾರಿ ಕರೆ ಬರ್ತಾ ಇರೋದು ಆಕಾಶವಾಣಿಯಿಂದ?
1: ಇದು ಎರಡನೇ ಬಾರಿ ಸರ್.
0: ಎರಡನೇ ಬಾರಿ ಬಂದಿದೆ. ಓಹೋ,
1: ಅಂದ್ರೆ ಒಂದ್ ಎರಡ್ ಮೂರ್ ತಿಂಗಳಾಗಿತ್ತು. ಎರಡ್ ತಿಂಗಳಾಗಿತ್ತು. ಅದರ ಮೇಲೆ ಬಂದಿರಲಿಲ್ಲ, ಇವತ್ತು ಬಂದಿರೋದು. ನಾನು ಯಾವಾಗಲೂ ನಿರಂತರವಾಗಿ ಎಲ್ಲಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ. 1990 ಸ್ಟಾರ್ಟ್ ಮಾಡಿದ್ದೆ ಹಾಸನ ಆಕಾಶವಾಣಿ ಪಾರ್ಟ್ ಟೈಮ್ ಇತ್ತಾಗ.
0: ಹೌದು.
1: ಅವತ್ತಿಂದ ಇವತ್ತಿನವರೆಗೂ ಎಲ್ಲಾ ಕಾರ್ಯಕ್ರಮ ಬಿಡದೆ ಕೇಳ್ತೀನಿ, ಮತ್ತೆ ಹಾಸನ ಆಕಾಶವಾಣಿ ಅಪ್ರತಿಮ ಕೇಳ್ದ ನಾನು.
0: ತುಂಬಾ ಸಂತೋಷ. ಯಾಕೆ ಅಂದ್ರೆ ಮಾನಸಿಕವಾಗಿ ನೆಮ್ಮದಿ ಆಗಿರಬೇಕು ಅಂದ್ರೆ ರೇಡಿಯೋ ಕೇಳಬೇಕಂತೆ.
1: ರೇಡಿಯೋ ಕೇಳಬೇಕು ನನಗೆ, ಟಿವಿಗಿಂತಲೂ ರೇಡಿಯೋ ನೋಡಿ. ನಾನು ಕೆಲಸ ಮಾಡ್ಕೊಂಡು ಟಿವಿ ರೇಡಿಯೋ ಕೇಳ್ತಾ ಇರ್ತೀನಿ. ಕೆಲಸನೂ ಆದಂಗಾಗುತ್ತೆ. ನಮ್ಮ ತೋಟದಲ್ಲಿ ಕೆಲಸ ಮಾಡ್ಕೊಂಡು ರೇಡಿಯೋನ ಕೇಳ್ಕೊಂಡು ಎಲ್ಲಾ ಕಾರ್ಯಕ್ರಮ, ಮತ್ತೆ ನಮಗೆ ಜ್ಞಾನ ದೀವಿಗೆ ಪದ ಬಂದ ಪ್ರತಿ ಒಂದು ವಿಷಯಗಳು ನಮಗೆ ಮೈಂಡ್ ಸ್ವಲ್ಪ ಮೆಚರ್ ಆಗುತ್ತೆ. ಎಲ್ಲ ಅದರಲ್ಲಿ ನನಗೆ ಖುಷಿ ಆಗಿರೋದು ಏನಂದ್ರೆ, ನೀವೇ ಸಮೇತ ನಮಗೆ ಕಾಲ್ ಮಾಡ್ತಿರಲ್ಲ, ಅದು ನಮಗೆ ಇದೊಂದು ಒಳ್ಳೆ ಪ್ರೋಗ್ರಾಮ್. ಹಾಸನ ಆಕಾಶವಾಣಿ ಯಾವ ಆಕಾಶವಾಣಿಲಿ ಬಂದಿರಲಿಲ್ಲ, ಈ ಆಕಾಶವಾಣಿ ಒಳ್ಳೆ ಕಾರ್ಯಕ್ರಮ ಮತ್ತು ವಿನೂತನ ಕಾರ್ಯಕ್ರಮ ಬರ್ತಾ ಇದೆ.
0: ಹೌದು ಹೌದು. ಕೇಳುಗರು ತುಂಬಾ ಏನು ಕಂಪ್ಲೇಂಟ್ ಏನು ಅಂದ್ರೆ,
1: ಅವರು ಪ್ರಯತ್ನ ಪಡ್ತಾರೆ,
0: ಲೈನ್ ಸಿಗೋದಿಲ್ಲ
1: ಅಂತಾರೆ, ಅದು ನೀವು ಮಾಡ್ತೀರಾ ನಮಗೆ ಇನ್ನೂ ಖುಷಿ ಆಗುತ್ತೆ.
0: ಅದೇ ಅದೇ ಅದೇ, ತುಂಬಾ ಸಂತೋಷ. ನಿಮ್ಮ ಮೆಚ್ಚಿನ ಗೀತೆ ಯಾವ್ದು ಹೇಳಿ?
1: ಹಿಂಗೆ ಮುಂದುವರಿಲಿ ಅಂತ ಹೇಳ್ತಾ ಈ ಹಾಡನ್ನ ಎಲ್ಲಾ ಆಕಾಶವಾಣಿ ಕೇಳಿದ್ರೆ ಡೆಡಿಕೇಟ್ ಮಾಡ್ತೀನಿ.
0: ಯಾವ ಹಾಡು, ಯಾವ ಗೀತೆ ಬೇಕು?
1: ದಾರಿ ತಪ್ಪಿ ನಮ್ಮ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಮತ್ತು ಸಂಗಡಿ ಆಡುವಂತ ಸತ್ಯ ಕಾಮ ಸತ್ಯ ರೂಪ ಕಾಪಾಡು ಶ್ರೀ ಸತ್ಯನಾರಾಯಣ ಅಂತ ಒಂದು ಹಾಡು ಬರುತ್ತೆ.
0: ಆಯ್ತು ಆಯ್ತು ಸಂಕಪ್ಪ,
1: ದಯವಿಟ್ಟು ಪ್ರಸಾರ ಮಾಡಿ ಸರ್.
0: ಖಂಡಿತ ಖಂಡಿತ ಪ್ರಸಾರ ಮಾಡ್ತೀವಿ, ಕೇಳಿ.
1: ನಮಸ್ತೆ
0: ನಮಸ್ತೆ.

0: ನೀವು ಕೇಳ್ತಾ ಇದ್ದೀರಾ ಹಲೋ ಗೆಳೆಯರೆ, ಲಿಸನರ್ಸ್ ಚಾಯ್ಸ್ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ. ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸಿದಂಥ ಶ್ರೋತೃಗೆ ಕರೆ ಮಾಡಿದ್ದೀವಿ, ನೋಡೋಣ, ಮಾತನಾಡಿಸೋಣ. ನಮಸ್ತೆ.
1: ಹಾಂ ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಸರ್ ಸ್ವರಾಜ್ ಕುಮಾರ್ ಹಾಸನಿಂದ, ಸ್ವರಾಜ್ ಎಲೆಕ್ಟ್ರಿಕಲ್ ಸಂಪಿಗೆ ಕೇರ್ಪುರಮಿಂದ ಮಾತಾಡ್ತಾ ಇರೋದು ಸರ್. ನಾನು
0: ಸ್ವರಾಜ್ ಕುಮಾರ್ ಅಂತನಾ?
1: ಸ್ವರಾಜ್ ಕುಮಾರ್ ಅಂತ.
0: ಈ ಮೊದಲು ಕರೆ ಬಂದಿತ್ತ ಆಕಾಶವಾಣಿ ಹಾಸನ ಕೇಂದ್ರದಿಂದ?
1: ಇಲ್ಲ, ಬಂದಿತ್ತು ಸರ್, ಒಂದ್ ಎರಡ್ ಮೂರ್ ಬಾರಿ ಬಂದಿತ್ತು ನನಗೆ.
0: ಓಹೋ, ಓಕೆ,
1: ತುಂಬಾ ಖುಷಿ ಆಯ್ತು.
0: ಲಕ್ಕಿ ಪರ್ಸನ್ ಹಾಕಿದ್ರೆ ನೀವು.
1: ನಾವು ಒಂಥರ ಅದೃಷ್ಟವಂತ ಸರ್, ಇದೆಲ್ಲ ನಮ್ಗೆ ಯಾಕಂದ್ರೆ ಕಾಲ್ ಬರೋದು, ನಮ್ಗೆ ಫೋನ್ ಮಾಡಿದ್ರೆ ಕಾಲ್ ಸಿಗೋದು, ಬಹಳ ಅದೃಷ್ಟವಂತ ಸರ್ ನಮ್ಗೆ.
0: ಆಗ್ಲಿ ಆಗ್ಲಿ,
1: ನಮ್ಮ ಆಕಾಶವಾಣಿ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ ಸರ್ ಹಂಗಾಗಿ. ಹಾಗಾಗಿ ನಮ್ಗೆ ಕರ್ಪುರದ ಗೊಂಬೆಯಿಂದ ತಬ್ಬಲಿಗೆ ಒಂದು ಗೀತೆ ಒಂದು ಪ್ರಸಾರ ಆಗ್ಬೇಕು ಮೇಡಮ್ ಸರ್. ಹಂಗಾಗಿ
0: ಖಂಡಿತ ಖಂಡಿತ ನಿಮ್ಮ ಮೆಚ್ಚಿನ ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಹೀಗೆ ಆಕಾಶವಾಣಿ ಹಾಸನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇರಿ.
1: ಖಂಡಿತ ಖಂಡಿತ ಸರ್, ಎಲ್ಲರೂ ಪಾಲ್ಗೊಳ್ತಾ ಇರ್ತೀವಿ ಸರ್. ನಾವು
0: ಧನ್ಯವಾದ ಧನ್ಯವಾದ.
1: ಒಂದ್ ಕಾರ್ಯಕ್ರಮ ಬಿಡಲ್ಲ ಸರ್, ಆಕಾಶವಾಣಿ ಎಲ್ಲಾ ಕಾರ್ಯಕ್ರಮನು ಕೇಳ್ತಾ ಇರ್ತೀವಿ.
0: ನೀವು ಕೇಳಿ, ಹಾಗೆ ನಿಮ್ಮ ಜೊತೆಯವ್ರನ್ನು ಕೂಡ ರೇಡಿಯೋ ಕೇಳೋದಕ್ಕೆ ಪ್ರೇರೇಪಣೆ ಮಾಡಿ, ಆಯ್ತಾ? ಆಗ್ಲಿ, ಸಂತೋಷ.
1: ಧನ್ಯವಾದ
0: ಧನ್ಯವಾದ.

0: ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ಹಲೋ ಗೆಳೆಯರೆ, ಲಿಸನರ್ಸ್ ಚಾಯ್ಸ್ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ. ನಮ್ಮ ಆಕಾಶವಾಣಿ ಹಾಸನ ಕೇಂದ್ರದ ವಾಟ್ಸಪ್ ಸಂಖ್ಯೆಗೆ ಅನೇಕರು ಸಂದೇಶ ಕಳಿಸಿದ್ದಾರೆ. ಅದರಲ್ಲಿ ಒಂದು ಸಂಖ್ಯೆ ಕರೆ ಮಾಡಿದ್ದೀವಿ, ಮಾತನಾಡಿಸೋಣ ಅವರನ್ನ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ.
1: ಬೇಲೂರು ತಾಲೂಕು ತಿರುಮಲನಹಳ್ಳಿಯಿಂದ ರಾಧಾ ವೆಂಕಟೇಶ್ ಅಂತ.
0: ರಾಧಾ ವೆಂಕಟೇಶ್ ಅವರು.
1: ಹೌದು ಸರ್.
0: ಆಕಾಶವಾಣಿ ಹಾಸನ ಕೇಂದ್ರದಿಂದ ಇದೇ ಮೊದಲ ಬಾರಿ ಕರೆ ಬರ್ತಾ ಇರೋದು ನಿಮ್ಗೆ?
1: ಏನ್ ಸರ್, ಕೇಳಿಸ್ತಾ ಇಲ್ಲ. ಸ್ವಲ್ಪ
0: ಕೇಳಿಸ್ತಾ ಇಲ್ವಾ? ಆಕಾಶವಾಣಿಯಿಂದ ಇದೇ ಮೊದಲ ಬಾರಿ ಕರೆ ಬರ್ತಾ ಇರೋದು ಹೇಗೆ ಅಂತ? ನೆಟ್ವರ್ಕ್ ಇರೋ ಸ್ಥಳಕ್ಕೆ ಬನ್ನಿ. ಆಕಾಶವಾಣಿಯಿಂದ ಮೊದಲ ಬಾರಿ ಕರೆ ಬರ್ತಾ ಇರೋದ? ಸಿಗ್ತಿರೋದ ನಿಮ್ಗೆ? ಬರ್ತಿರೋದ? ನಾವು ಕರೆ ಮಾಡಿರೋದ? ಹೇಗೆ ಕೇಳಿಸ್ತಾ ಇಲ್ಲ?
1: ಇಲ್ಲ ಸರ್, ಇಲ್ಲ. ಎರಡ್ ಮೂರ್ ಸಲ ಮಾಡಿದೀನಿ ಅಂದ್ರೆ ತುಂಬಾ ದಿನ ಆಗಿತ್ತು, ಬೇರೆ ಅವಕಾಶ ಸಿಗ್ಲಿ ಅಂತ.
0: ಅಲ್ಲ, ನಾವು ಕರೆ ಮಾಡಿದ್ದು ಇದೇ ಮೊದಲ ಬಾರಿ ನಿಮ್ಗೆ ಅಂತ ಕೇಳ್ತಾ ಇರೋದು.
1: ಸರ್, ಎರಡ್ ಸಲ ಮಾಡಿದ್ರಿ, ತುಂಬಾ ದಿನ ಆಗಿತ್ತು. ನಾವು ಸ್ವಲ್ಪ ಬಿಜಿ ಇದ್ದು ಹೊಸ ಮನೆ ಇದ್ರಲ್ಲಿ, ಈಗ ಮತ್ತೆ ಸಿಕ್ಕಿದೆ. ಈಗ ಮಾಡಿದ್ದೀರಾ?
0: ನಿಮ್ಮ ಮೆಚ್ಚಿನ ಗೀತೆ ಸಂತೋಷ. ನಿಮ್ಮ ಮೆಚ್ಚಿನ ಗೀತೆ ಹೇಳಿ
1: ಸರ್. ಒಯಿಲೇಶ್ವರ ಫಿಲಂ ಇಂದ ಈ ದೇಹದಿಂದ ದೂರನ ಬೇಕೆ ಆತ್ಮನೆ ಸರ್. ಕೊರೋನಾದಲ್ಲಿ ಪಪ್ಪ ಅವರು ಸುಧಾಕರ್ ಕಂತಿದ್ದಾರೆ, ಏನ್ ಮೆಡಿಸಿನ್ ಬೇಗ ಇದ್ ಮಾಡ್ತಾರೋ ಅಂತ ಅವಾಗೆಲ್ಲ ಅವ್ರ ತುಂಬಾ ಮಾಡ್ತೀನಿ ಸರ್.
0: ಸಂತೋಷ.
1: ಇವತ್ತವ್ರಿಲ್ಲ.
0: ಆಯ್ತು, ಈಗ ಗೀತೆಯನ್ನ ಕೇಳೋಣ. ನಿಮ್ಮ
1: ಅವ್ರಿಗೋಸ್ಕರನೇ ಈ ವಾರ್ಡ್ ಹಾಕಿ ಸರ್.
0: ಆಯ್ತು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಇದುವರೆಗೆ ಹಲೋ ಗೆಳೆಯರೇ, ಲಿಸನರ್ಸ್ ಚಾಯ್ಸ್ ಕೇಳುಗರ ಆಯ್ಕೆಯ ಫೋನ್ ಔಟ್ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ಹಾಸನ ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 11:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಫುಲ್ವಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಛೋಟಾ ಭಾಯ್ ಚಿತ್ರದ ಗೀತೆ.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನಾಳೆ ಸಂಜೆ 6:50 ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. STD ಕ್ರಮಾಂಕ 08172. ಗಮನಿಸಿ, ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಭಾಗವಹಿಸಿ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಂತೆ ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಮಾಡಿಕೊಳ್ಳಿ.
1: ನೀವು ಕೇಳ್ತಾ ಇದ್ದೀರಾ ಫುಲ್ವಾರೆ ಗೀತೋಂಕ ಆಂಗನ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅನುರಾಗ್ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಕಿಶೋರ್ ಕುಮಾರ್. ಸಂಗೀತ ಸಂಯೋಜನೆ SD ಬರ್ಮನ್ ಅವರದ್ದು, ಸಾಹಿತ್ಯ ಆನಂದ್ ಭಕ್ಷಿ ಅವರದ್ದು.

ಫುಲ್ವಾರಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ. ನಿಖಾ 1982 ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಸಲ್ಮಾ ಅಘಾ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ ಅವಳ ಹೆತ್ತವರಿಂದ ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
2: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.
3: ಇಂದಿನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದಯಾಶಂಕರ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ. ಆರಂಭದಲ್ಲಿ ಕೇಳಿ ರಾಗ್ ಜೋಗಿಯಾ ಧುನ್.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದಯಾಶಂಕರ್ ಮತ್ತು ಸಂಗಡಿಗರಿಂದ ಶಹನಾಯಿ ವಾದನ ಕೇಳಿದಿರಿ. ಆಕಾಶವಾಣಿ ಹಾಸನ ಸಮಯ ಆಗದಲ್ಲಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ದಾದಿಯರ ಸಮರ್ಪಣೆ ಮತ್ತು ಕೊಡುಗೆಗಳನ್ನು ಗೌರವಿಸಲು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವಾದ ಇಂದು ಮೇ 12ನ್ನು ಅಂತಾರಾಷ್ಟೀಯ ಶುಶ್ರೂಷಕರ ದಿನವಾಗಿ ಆಚರಿಸಲಾಗುತ್ತಿದೆ. ಅಂತಾರಾಷ್ಟೀಯ ದಾದಿಯರ ಮಂಡಳಿ ಐಸಿಎನ್ 1974ರಿಂದ ದಾದಿಯರ ದಿನ ಆಚರಿಸುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಬಲೀಕೃತ ದಾದಿಯರು ಜೀವಗಳನ್ನು ಉಳಿಸುತ್ತಾರೆ ಎಂಬ ಧ್ಯೇಯದೊಂದಿಗೆ ನರ್ಸಿಂಗ್ ಕಾರ್ಯಪಡೆಯನ್ನು ಬೆಂಬಲಿಸಿ ಸಬಲೀಕರಿಸಲು ರಾಜ್ಯದ ವಿವಿಧೆಡೆ ವಿಶೇಷ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಕಚ್ಚಾ ತೈಲ ಹಾಗೂ ಅಡುಗೆ ಅನಿಲದ ವಾಸ್ತವ ಸಮಸ್ಯೆಯನ್ನು ಜನತೆ ಬಲ್ಲರು. ವಿದೇಶಿ ವಿನಿಮಯದ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೊಟ್ಟ ಕರೆಗೆ ದೇಶದ ಜನತೆ ಸ್ಪಂದಿಸುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಶಕ್ತಿ ಮೂಲಗಳ ನಿರ್ವಹಣೆಯಲ್ಲಿ ದೇಶದಲ್ಲಿ ಸಾಕಷ್ಟು ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಹಾಗೂ ಎಲ್ಪಿಜಿ ದರದಲ್ಲಿ ಏರಿಕೆಯಾದರೂ ಕೇಂದ್ರ ಸರ್ಕಾರ ಅದನ್ನು ಭರಿಸಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಸ್ಪಷ್ಟಪಡಿಸಿದರು. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಕಾಯ್ದೆ ದೇಶಾದ್ಯಂತ ಜುಲೈ 1ರಿಂದ ಜಾರಿಗೆ ಬರಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಧಿಸೂಚನೆ ಹೊರಡಿಸಿದೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನರೇಗಾ ಅಡಿಯಲ್ಲಿ ಜೂನ್ ತಿಂಗಳ 30ರವರೆಗೆ ಎಲ್ಲ ಕಾಮಗಾರಿಗಳು ತಡೆರಹಿತವಾಗಿ ಮುಂದುವರಿಯಲಿವೆ. ಈ ಬದಲಾವಣೆಯಿಂದ ಕಾರ್ಮಿಕರಿಗೆ ಯಾವುದೇ ತೊಂದರೆಯಾಗದು ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೇಂದ್ರ ಚುನಾವಣಾ ಆಯೋಗ 3ನೇ ಹಂತದ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಸಿದ್ದತೆ ನಡೆಸಿದೆ. ಕರ್ನಾಟಕ ಸೇರಿದಂತೆ ಬಾಕಿ ಉಳಿದಿರುವ 22 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 430 ಕೋಟಿ ಮತದಾರರು ಪರಿಷ್ಕರಣೆಗೆ ಒಳಪಡಲಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಮಾರ್ಚ್ ತಿಂಗಳ ಕಂತಿನ ಹಣ 4 ಅಥವಾ 5 ದಿನಗಳಲ್ಲಿ, ಏಪ್ರಿಲ್ ಕಂತಿನ ಹಣ ಮುಂಬರುವ 10 ದಿನಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ತಾಲೂಕು ಬಾಕೂರಿನಲ್ಲಿ ಭರವಸೆ ನೀಡಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ಸ್ಥಾನ ಪಡೆದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸವದಿ ಗ್ರಾಮದ ಬಸವರಾಜ್ ಧರೆಪ್ಪ ಕೆಂಪವಾಡ್, 14ನೇ ರ್ಯಾಂಕ್ ಗಳಿಸಿದ ದೀಕ್ಷಿತ್ ಎನ್ ಹಾಗೂ 63ನೇ ರ್ಯಾಂಕ್ ಪಡೆದ ಕನಕಪುರದ ಅನುಷಾ ಶ್ರೀನಿವಾಸ್ ಅವರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅಭಿನಂದಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿರುವ ಬಸವರಾಜ್ ಕೆಂಪವಾಡ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ಬಸವರಾಜ್ ಕೆಂಪವಾಡ್, ಭಾರತೀಯ ಅರಣ್ಯ ಸೇವೆ 2025ರಲ್ಲಿ ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ಮೂಲತಃ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸವದಿ ಗ್ರಾಮದವನು. 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ದು, ಬಾಲ್ಯದಿಂದಲೇ ವನ್ಯಜೀವಿ ಮತ್ತು ಅರಣ್ಯ ಮರಗಿಡಗಳ ಬಗ್ಗೆ ಆಸಕ್ತಿ ಹೊಂದಿದ್ದ ಕಾರಣ ಬಿಎಸ್ಸಿ ಫಾರೆಸ್ಟ್ರಿ ಅನ್ನು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮುಗಿಸಿದ್ದೇನೆ. 2 ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಸತತ ಛಲಬಿಡದ ಪ್ರಯತ್ನದ ಫಲವಾಗಿ ಇವತ್ತು ದೇಶಕ್ಕೆ ಮೊದಲ ರ್ಯಾಂಕ್ ಪಡೆದಿರುತ್ತೇನೆ. ನನ್ನ ತಯಾರಿಯ ಸಮಯದಲ್ಲಿ ನನ್ನ ತಂದೆ ತಾಯಿ ಮತ್ತು ನನ್ನ ಎಲ್ಲಾ ಕುಟುಂಬದವರು, ಸ್ನೇಹಿತರು, ಗುರುಗಳ ಸತತ ಮಾರ್ಗದರ್ಶನದಿಂದ 1ನೇ ರ್ಯಾಂಕ್ ಪಡೆದಿರುತ್ತೇನೆ ಎಂದು ಹೆಮ್ಮೆಯಿಂದ ಹೇಳಬಯಸುತ್ತೇನೆ.
0: ವಿಜಯನಗರ ಜಿಲ್ಲೆ ಹಂಪಿಯ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮಹಿಳಾ ಸುರಕ್ಷತೆ ಮತ್ತು ಭದ್ರತೆಯ ಕುರಿತು ಜನಜಾಗೃತಿ ಜರುಗಿತು. ವಿಶ್ವ ಪಾರಂಪರಿಕ ತಾಣ ಹಂಪಿಯ ಶ್ರೀ ವಿರೂಪಾಕ್ಷ ದೇವಾಲಯ, ರಥಬೀದಿ ಹಾಗೂ ಬಸ್ ನಿಲ್ದಾಣದ ಸುತ್ತಮುತ್ತ ಸಾರ್ವಜನಿಕರು ಮತ್ತು ಪ್ರವಾಸಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳ ಬಗ್ಗೆ ಅಕ್ಕಾಪಡೆ ಮತ್ತು ವಿಜಯ್ ಮಹಿಳಾ ಸುರಕ್ಷಾ ಪಡೆ ಜಾಗೃತಿ ಮೂಡಿಸಿತು. ಗದುಗಿನ ಲಡಾಯಿ ಪ್ರಕಾಶನ, ಧಾರವಾಡದ ಚಿತ್ತಾರ ಕಲಾಬಳಗ ಹಾಗೂ ಕವಿ ಪ್ರಕಾಶನ ಕವಲಕ್ಕಿ ಸಂಯೋಜಿತ ಮೇ ಸಾಹಿತ್ಯ ಮೇಳ ಬಳಗದಿಂದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಈ ತಿಂಗಳ 16 ಮತ್ತು 17ರಂದು 12ನೇ ಮೇ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 2026-27ರ ಐಸಿಸಿ ಎಲೈಟ್ ರೆಫ್ರಿಗಳ ಪಟ್ಟಿಯಲ್ಲಿ ಭಾರತದ ಮಾಜಿ ಕ್ರಿಕೆಟಿಗ, ಕರ್ನಾಟಕದ ಹೆಸರಾಂತ ವೇಗದ ಬೌಲರ್ ಜಾವಗಲ್ ಶ್ರೀನಾಥ್ ಮುಂದುವರೆದಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿತ ಕರ್ನಾಟಕ ಓಪನ್ ಎಟಿಪಿ ಚಾಲೆಂಜರ್ ಪುರುಷರ ಟೆನಿಸ್ ಪಂದ್ಯಾವಳಿಯಲ್ಲಿ ಭಾರತದ ಆದಿತ್ಯ ವಿಶಾಲ್ ಅರ್ಹತಾ ಸುತ್ತಿನಲ್ಲಿ ಗೆದ್ದು ಮುಖ್ಯ ಸುತ್ತು ಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡ, ಕೊಪ್ಪಳ, ಚಿಕ್ಕಮಗಳೂರು ಸೇರಿದಂತೆ 14 ಜಿಲ್ಲೆಗಳಲ್ಲಿ ಕೆಲವೆಡೆ ಇಂದು ಗುಡುಗು ಸಹಿತ ಸಾಧಾರಣ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
2: ಆಕಾಶವಾಣಿ ವನಿತಾ ವಿಹಾರ.
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಳ್ಕರ್. ಪ್ರಸ್ತುತಪಡಿಸುತ್ತಾರೆ ಸಮುದ್ರತಾ ಶ್ರೋತೃ ಬಳಗದ ಸದಸ್ಯ.

ಎಲ್ಲರಿಗೂ ನಮಸ್ಕಾರ. ಇಂದಿನ ಮಹಿಳಾ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರುತ್ತಿರುವವರು ನಾವು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಇಂದು ನಾವು ನಿಮಗಾಗಿ ಪ್ರಸ್ತುತಪಡಿಸುತ್ತಿರುವ ನಾಟಕ ಭುವನದ ಭಾಗ್ಯ, ಅಹಿಲ್ಯಾಬಾಯಿ ಹೋಲ್ಕರ್. ಸಾವಿರದ 1725 ಮೇ 31 ಜನಿಸಿದ ಅಹಿಲ್ಯಾಬಾಯಿ ಮದುವೆಯಾದಾಗ 8 ವರ್ಷದ ಪ್ರಾಯ. ಆ ಸಮಯದಲ್ಲಿ ಬಾಲ್ಯ ವಿವಾಹ ಜಾರಿಯಲ್ಲಿತ್ತು. ಆಟ ಆಡುವ ಸಮಯದಲ್ಲಿ ಮದುವೆಯಾಗುವ ಹೆಣ್ಣು ಮಕ್ಕಳು ಆಕಸ್ಮಿಕವಾಗಿ ಪತಿಯ ಸಾವಾದರೆ ಬಾಲ ವಿಧವೆಯಾಗಿಯೇ ಜೀವನ ಸಾಗಿಸುವ ಕಾಲ. ಅಹಿಲ್ಯ ಹುಟ್ಟಿದ್ದು ಚೌಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ. ರಾಜ ಮನೆತನವೂ ಅಲ್ಲದ ಊರಿನ ಪಟೇಲನಾಗಿದ್ದ ಮಂಕೋಜಿ ಶಿಂಡೆ ಹಾಗೂ ಸುಶೀಲಾ ಶಿಂಡೆಯರ ಮಗಳಾಗಿ ಕಾರ್ಯನಿಮಿತ್ತ ಚೌಂಡಿ ಗ್ರಾಮದ ಮುಖಾಂತರ ಹಾದು ಹೋಗುತ್ತಿದ್ದ ಮಾಲ್ವಾದ ಸುಬೇದಾರ್ ಮಲ್ಹರ್ ರಾವ್ ಹೋಲ್ಕರ್ ಅನಿರೀಕ್ಷಿತವಾಗಿ ಪುಟ್ಟ ಬಾಲಕಿ ಅಹಿಲ್ಯಾಳ ನಡೆ ನುಡಿ ಮತ್ತು ಆಕೆಯ ವಿಚಾರಗಳಿಂದ ಪ್ರಭಾವಿತರಾಗಿ ತಮ್ಮ ಪುತ್ರ ಖಂಡೇರಾವ್ನಿಗೆ ಈ ಹುಡುಗಿಯೇ ಸರಿಯಾದ ಜೋಡಿ ಎಂದು ನಿರ್ಧರಿಸಿ ವಿವಾಹದ ನಿಶ್ಚಯ ಮಾಡುತ್ತಾರೆ. 1754 ಯುದ್ಧದ ಸಮಯದಲ್ಲಿ ಖಂಡೇರಾವ್ ಅಕಾಲ ಮರಣಕ್ಕೆ ಈಡಾಗುತ್ತಾನೆ. ಪೇಶ್ವೆಗಳ ಒಪ್ಪಿಗೆ ಮೇರೆಗೆ ಅಹಿಲ್ಯ ತನ್ನ ಮಗ ಮಾಲೇರಾವ್ನನ್ನು ಸುಬೇದಾರನನ್ನಾಗಿ ಮಾಡುತ್ತಾಳೆ. ಧೀಮಂತ ನಾಯಕತ್ವ, ದೂರದರ್ಶಿ ವ್ಯಕ್ತಿತ್ವ, ಸಾಮಾನ್ಯ ಜನರಲ್ಲಿ ಕಳಕಳಿಯುಕ್ತ ಪ್ರೀತಿ ಎಲ್ಲವೂ ಅಹಿಲ್ಯಬಾಯಿಯವರಿಗಿತ್ತು. ಆಕೆಯ ಆಳ್ವಿಕೆಯ ಸಮರ್ಥ ರಾಜ್ಯಭಾರಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಒಂದು ಸಂಸ್ಥಾನದ ಮಹಾರಾಣಿಯಾಗಿದ್ದರೂ ಬಹಳ ಸರಳವಾದ ಜೀವನವನ್ನು ನಡೆಸಿದ ಶ್ರೇಯ ಇವರಿಗೆ ಸಲ್ಲುತ್ತದೆ. ಮಹಿಳೆಯರಿಗೆ 10 ಹಲವಾರು ಕಟ್ಟುಪಾಡುಗಳಿದ್ದ ಸಮಯದಲ್ಲಿ ಒಂದು ಸಂಸ್ಥಾನವನ್ನು ಏಕಾಂಗಿಯಾಗಿ ಬೆಳೆಸಿದ ಪರಿ ಇತಿಹಾಸದ ಪುಟಗಳಲ್ಲಿ ಸದಾಕಾಲ ಅಮರವಾಗಿರುತ್ತದೆ. ಬನ್ನಿ ಈಗ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಲ್ಕರರ ಕಿರು ಪರಿಚಯ, ಅವರ ಸಾಧನೆ, ಅವರ ರಾಜ್ಯಾಡಳಿತ ಎಲ್ಲವೂ ಹೇಗಿತ್ತು ಎಂದು ಈ ನಾಟಕದ ಮೂಲಕ ನಾವು ತಿಳಿಯೋಣ.

0: ರಾಜವಾಡೆಯ ದಾಸಿ ಚಲುವಮ್ಮನ ಪ್ರವೇಶ.
1: ದೂರ ಹೊಂಟೇನವ್ವ ಚಲುವವ್ವ?
2: ಅದು ರಾಜವಾಡೆ ಪೂಜಾ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಹೋಗೋಣ ಅಂತ ಕೆರೆ ತಾವು ಬಂದಿದ್ದೆ ಕಣಣ್ಣ. ಈಗ ವಾಡೆಗೆ ಹೊಂಟೆ ತಿರ್ಗ. ದಾರಿ ಬಿಡು, ಮತ್ತೆ ವಾಡೆಲಿ ಬೋ ಕೆಲ್ಸಗಳಿದಾವೆ. ಇನ್ನು ಮಧುಮಕ್ಳ ಸ್ವಾಗತಕ್ಕೆ ವಾಡೆ ಬೇರೆ ಸಿಂಗರ್ಸ್ ಬೇಕೀಗ.
1: ಹೋಗುವಂತೆ ವಸಿ ಇರು ಚಲ್ವವ್ವ. ಅಂದಂಗೆ ನಮ್ ಯುವರಾಜ್ರ ಲಗ್ನ ಬಾಜಿರಾವ್ ಪೇಶ್ವೆ ಅವರ ಪುಣೆ ಅರಮನೆಯಲ್ಲಿ ನಡೀತಂತೆ. ನಮ್ ಯುವರಾಣಿ ಪೇಶ್ವೆಯವ್ರ ಮಗಳಾದಾಳೇನು?
2: ಅಯ್ಯೋ ಅಲ್ ಕಣಯ್ಯೋ, ನಮ್ ಯುವರಾಣಿ ಚೌಂಡಿ ಅಂತೊಂದು ಹಳ್ಳಿ ಹಾಕಿ ಅದಾಳು. ಅಲ್ಲಿನ್ ಪಟೇಲ ಮಾಂಕೋಜಿ ಶಿಂದೆ ಮತ್ತು ಸುಶೀಲಾ ಶಿಂದೆ ಅವ್ವ ಅವರ ಮುದ್ದಿನ ಮಗಳಂತಿ ಹಾಕಿ. ಯಾವುದೋ ಯುದ್ಧ ಮುಗಿಸಿ ಬಾಜಿರಾವ್ ಪೇಶ್ವೆಯವ್ರ ಜೋಡಿ ನಮ್ ಧಣಿ ಪುಣೆಗೆ ವಾಪಸ್ ಬರ್ಬೇಕಿದ್ರೆ ಚೌಂಡಿ ಊರಾಗೆ ಆಕಿನ ನೋಡ್ಯಾರ. ಪೇಶ್ವೆಯರು ನಮ್ ಧಣಿರು ಆಕಿನ ಭಾಳ ಮೆಚ್ಕೊಂಡು ಪಟೇಲ್ರ ಬಳಿ ಕನ್ಯಾ ಕೇಳ್ಯಾರ. ಹಂಗ ಪುಣೆದಾಗ ಪೇಶ್ವೆಯವ್ರ ಅರಮನೆಯಲ್ಲಿ ಲಗ್ನ ನಡೆದೈತಿ.
1: ಓಹೋ, ನಮ್ ಯುವರಾಣಿ ಬಲ ಅದೃಷ್ಟವಂತಿ ಬಿಡು. ಹಂಗಾದ್ರ
2: ಏ ಯಾಕಣ್ಣೋ ಹಂಗಂದಿ?
1: ಮತ್ತೆ ನಮ್ ಜಾಗೀರ್ದಾರ್ ಮಲ್ಹಾರ್ರಾವ್ ಹೋಳ್ಕಾರ್ ಅಂದ್ರೆ ಸಾಧಾರಣವೇ 30 ಪರಗಣ ಜಾಗೀರು ನಮ್ ದಣಿರ್ದು ಅಂತೀನಿ. ಮರಾಠ ಸಂಸ್ಥಾನದ ಪೇಶ್ವೆಯ ಸೇನಾ ದಂಡನಾಯಕ ಬೇರೆ, ದೌಲತ್ತಿನಲ್ಲಿ ಪೇಶ್ವೆಯವ್ರನ್ನ ಮೀರ್ಸೋ ಅತೀ ಶ್ರೀಮಂತ. ಇಂದೋ ರಾಜವಾಡಗೆ ಸೊಸೆಯಾಗಿ ಬರಕ ಆಕಿ ಅದೇನ್ ಪುಣ್ಯ ಮಾಡಿರ್ಬೇಕು ಹೇಳು.
2: ಆಕಿ ಏನ್ ಕಮ್ಮಿ ಅದಾಳ ಅನ್ಕೊಂಡೇನ್ ನೀನು? ಆಕಿ ದೈವ ಶ್ರದ್ಧಿ, ಜಾಣ್ಮೆ, ಜನಾನುರಾಗ ನೋಡಿನೆ ಆಕಿಗೆ ಮನಸೋತಿರೋದು ನಮ್ ದಣಿ. ಓದು ಬರ ಬಲ್ಲಾಕಿ ಅಂತೆ ಆಕಿ, ಕತ್ತಿ ವರ್ಸಿ ತಾಲೀಮು ಆಗೈತಂತೆ. ಅಂತಾಕಿ ಸೊಸಿಯಾಗಿ ಬರೋದು ವಾಡೆದು ಪುಣ್ಯ ಅಲ್ಲೇನ್ ಮತ್ತ?
1: ಹಂಗಂತಿ ಸರಿ, ಆಕಿನ ಸೊಸಿಯಾಗಿ ಪಡೆಯೋದು ವಾಡಿ ಪುಣ್ಯನೋ, ಇಂಥವ ಆಕಿ ಸೊಸಿಯಾಗಿ ಬರ್ತಿರೋದು ಆಕಿ ಅದೃಷ್ಟವೋ ಅಂತ ಕಾದ್ ನೋಡೋಣ.
2: ಸರ್ ಸರಿ, ನಾ ಹೊಂಟೆ, ದಾರಿ ಬಿಡು ನಂಗ.
1: ಸರಿ ಅವ್ವ, ನೀನ್ ನಡಿ. ಕೇಳ್ರಪ್ಪೋ, ಕೇಳಿ ಕೇಳಿ.
0: ರಾಜವಾಡೆಯಲ್ಲಿ ನವವಧು ಅಹಿಲ್ಯಾಗೆ ಸ್ವಾಗತ.
3: ಬಲಗವಿಟ್ಟು ಒಳಗೆ ಬಾಮಗಳೇ, ಇನ್ನು ಮುಂದೆ ಈ ವಾಡೇನೇ ನಿನ್ನ ಮನೆ, ನಾವೇ ನಿಮ್ಮ ತಾಯಿ ತಂದೆ, ಇಂದೋರ್ನ ಸಮಸ್ತ ಜನತೆ ನಿನ್ನ ಮಕ್ಕಳು. ನಮ್ಮ ಇಂದೋರ್ ಸಂಸ್ಥಾನದ ಕೀರ್ತಿಗೆ ತಕ್ಕಂತೆ ನಡೆದುಕೊಂಡು ಮನೆತನವನ್ನು ಬೆಳಗು ಮಗಳೇ.
4: ತಮ್ಮ ಮಾತಿನಂತೆಯೇ ನಡೆಯುವೆನು ಅತ್ತೆಮ್ಮ.
5: ನಡೆ ಅಹಿಲ್ಯ, ನಿನಗೆ ನಮ್ಮ ರಾಜವಾಡೆಯನ್ನು ತೋರಿಸುವೆನು.
6: ಮಹಾರಾಣಿ ಗೌತಮಿ ನಡೆ, ನಾವು ಸ್ವಲ್ಪ ವಿಶ್ರಾಂತಿ ಪಡೆಯೋಣ.
0: ಕೆಲವು ವರುಷಗಳೇ ಸರಿದವು. ಈ ಅವಧಿಯಲ್ಲಿ ಮಲ್ಹಾರ್ರಾವ್ರವರು ಕುಶಾಗ್ರಮತಿಯಾದ ತಮ್ಮ ಸೊಸೆ ಅಹಿಲ್ಯಾಗೆ ರಾಜತಾಂತ್ರಿಕತೆ ಹಾಗೂ ರಣತಂತ್ರಗಳ ಸಂಬಂಧಿಸಿದಂತೆ ಸಾಕಷ್ಟು

0: ವಿಷಯವನ್ನು ಸುರಕ್ಷಿತವಾಗಿ ಕಾಪಾಡುತ್ತಾಳೆ ನಮ್ಮ ಅಹಲ್ಯ ಎಂದು ನನಗೆ ತೀವ್ರವಾಗಿ ಅನಿಸುತ್ತಿದೆ.
1: ಈಗ ಅಹಿಲ್ಯ ಬೈ ಹೋಲ್ಕರ್ ಹಾಗೂ ಖಂಡೇ ರಾವ್ ರವರ ಪ್ರವೇಶ.
2: ವಂದನೆಗಳು ತಂದೆಯೇ, ವಂದನೆಗಳು ತಾಯಿಯೇ. ತಂದೆಯೇ, ಬಾಜಿರಾವ್ ಪೇಶಿಯವರ ಸಂದೇಶ ಬಂದಿದೆ. ಪೇಶಿಯವರು ಹಾಗೂ ಮಾಳವ ದೇಶದ ನಡುವೆ ಯುದ್ಧ ನಡೆಯಲಿದೆ. ನಾವಿಬ್ಬರು ಈಗ ತಕ್ಷಣ ಯುದ್ಧಕ್ಕೆ ತೆರಳಬೇಕಿದೆ.
0: ಹೌದೇ, ಇನ್ನು ತಡ ಮಾಡುವಂತಿಲ್ಲ ಮಹಾರಾಣಿ, ನಾವಿಬ್ಬರು ಹೋಗಿ ಬರುವೆವು. ಅಹಲ್ಯ, ಎಂದಿನಂತೆ ನಮ್ಮ ಗೈರು ಹಾಜರಿಯಲ್ಲಿ ಇಂಧೋರ್ನ ಸಮಸ್ತ ಉಸ್ತುವಾರಿ ನಿನ್ನದು, ನಿಭಾಯಿಸುತ್ತಿ ಅಲ್ಲವೇ ಮಗಳೇ?
3: ಮಾವನವರೇ, ನಾನು ಈ ಯುದ್ಧದಲ್ಲಿ ಭಾಗವಹಿಸಬಹುದೇ?
0: ಅಹಲ್ಯ, ಈ ಮೊದಲು ಅನೇಕ ಯುದ್ಧಗಳಲ್ಲಿ ನೀನು ನಮ್ಮೊಂದಿಗಿದ್ದೆ, ಆದರೆ ಈ ಯುದ್ಧ ಸುದೀರ್ಘ ಕಾಲ ನಡೆಯುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ನೀನು ಇಲ್ಲೇ ಇದ್ದು ರಾಜ್ಯದ ಉಸ್ತುವಾರಿ ನೋಡಿಕೋ ತಾಯಿ. ನಾನು ನಿನಗೆ ಎಂದಿನಂತೆ ಉತ್ತರ ಹಾಗೂ ಮಧ್ಯ ಭಾರತದ ಮಹತ್ವದ ಸಮಾಚಾರಗಳು, ರಾಜಕೀಯ ಆಗುಹೋಗುಗಳು, ನಮ್ಮ ಸೈನ್ಯದ ಚಲನವಲನಗಳು, ರಾಜ್ಯಭಾರಕ್ಕೆ ಕುರಿತಾದ ಸಲಹೆಗಳು ಇವೆಲ್ಲವನ್ನೂ ಒಳಗೊಂಡಂತೆ ಪತ್ರಗಳಲ್ಲಿ ಬರೆಯುತ್ತಾ ತಿಳಿಸುತ್ತೇನೆ.
3: ಸರಿ ಮಾವಯ್ಯ.
1: ಆರತಿ ತಟ್ಟೆಯಿಂದ ಕುಂಕುಮ ತೆಗೆದು ವೀರ ತಿಲಕವನ್ನಿಟ್ಟು ವಿಜಯಲಕ್ಷ್ಮಿ ನಿಮಗೆ ಒಲಿಯಲಿ ಎಂದು ಹಾರೈಕೆಯೊಂದಿಗೆ ಇಬ್ಬರನ್ನು ಬೀಳ್ಕೊಡುತ್ತಾರೆ. ಯುದ್ಧದಲ್ಲಿ ಪೇಶ್ವೆಯವರಿಗೆ ಗೆಲುವಾಗಿ ವಿಶಾಲ ಹಾಗೂ ಸಂಪದ್ಭರಿತ ಮಾಳವ ಪೇಶ್ವೆಯವರ ವಶವಾಯಿತು. ಈ ಯಶಸ್ಸಿನಲ್ಲಿ ಮಲ್ಹಾರ್ರಾವ್ರ ಕೊಡುಗೆಯನ್ನು ಪರಿಗಣಿಸಿ ಪೇಶ್ವೆಯವರು ಮಲ್ಹಾರ್ರಾವ್ರವರನ್ನು ಮಾಳವದ ಸುಬೇದಾರನನ್ನಾಗಿ ನೇಮಿಸಿದರು. ಮುಂದೆ ಇನ್ನು ಅನೇಕ ಯುದ್ಧಗಳನ್ನು ಜಯಿಸಿ ಮಲ್ಹಾರ್ರಾವ್ರವರು ನರ್ಮದೆಯ ಇಕ್ಕೆಲದ ಭೂಮಿಗಳಿಂದ ಆರಂಭಿಸಿ ಸಹ್ಯಾದ್ರಿಯ ತನಕದ ವಿಶಾಲವಾದ ಭೂಪ್ರದೇಶದವರೆಗೆ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದರು. ಉತ್ತರ ಹಾಗೂ ಮಧ್ಯ ಭಾರತದ ಬಹುತೇಕ ರಾಜ ಮಹಾರಾಜರು ಮಲ್ಹಾರ್ರಾವ್ ರವರಿಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸಲಾರಂಭಿಸಿದರು. ಈ ಮಧ್ಯೆ ಅಹಿಲ್ಯಾಬಾಯಿಗೆ ಮಾಲೆರಾವ್ ಎಂಬ ಹೆಸರಿನ ಗಂಡು ಮಗು ಹಾಗೂ ಮುಕ್ತಾಬಾಯಿ ಎಂಬ ಹೆಸರಿನ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಈಗ ಮಲ್ಹಾರ್ರಾವ್ ಹಾಗೂ ಆತನ ಪತ್ನಿಯ ಪ್ರವೇಶ, ಜೊತೆ ಜೊತೆಗೇನೆ ಅಹಿಲ್ಯಾಬಾಯಿ ಮತ್ತು ಖಂಡೇರಾವ್ ರವರ ಪ್ರವೇಶ.
0: ಶುಭವಾಗಲಿ ನಿಮಗೆ ಅಹಲ್ಯ ಮತ್ತು ಖಂಡೇರಾವ್.
4: 20ನೇ ವಿವಾಹ ವಾರ್ಷಿಕೋತ್ಸವದ ಶುಭ ಹಾರೈಕೆಗಳು ನನ್ನ ಮಕ್ಕಳೇ. ಅದೆಷ್ಟು ಬೇಗ ವರ್ಷಗಳು ಉರುಳಿದವು.
2: ತಂದೆಯೇ, ಭರತ್ಪುರದ ಜಾಟ್ ದೊರೆಗಳು ಪೇಶ್ವೆಗಳ ಮೇಲೆ ಸಮರ ಸಾರಿದ್ದಾರೆ. ನಾವೀಗಲೇ ನಮ್ಮ ಸೈನ್ಯ ಸಮೇತ ಯುದ್ಧಕ್ಕೆ ತೆರಳಬೇಕಿದೆ.
0: ಹೌದೇನು, ನಡೆ, ನಾವೀಗಲೇ ಹೊರಡೋಣ. ಅಹಲ್ಯ, ನೀನು ಬಾ.
1: ಮಹಾರಾಣಿಯವರು ಮೂವರಿಗೂ ವೀರ ತಿಲಕವನ್ನಿಟ್ಟು ನಿಮಗೆ ವಿಜಯಲಕ್ಷ್ಮಿ ಸದಾ ಒಲಿಯಲಿ ಎಂದು ಶುಭ ಹಾರೈಸುತ್ತಾರೆ.
5: ಮಹಾರಾಜ, ಮಹಾರಾಜ, ಅನರ್ಥ ನಡೆದು ಹೋಯಿತು. ಯುವರಾಜ ಖಂಡೇರಾವ್ ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾರೆ.
6: ಅಯ್ಯೋ ಶಿವನೇ, ನನ್ನ ಮಾಳವದ ಉತ್ತರಾಧಿಕಾರಿಯನ್ನು ಕಿತ್ತುಕೊಂಡು ಬಿಟ್ಟೆಯ ತಂದೆ.
3: ಭಗವಂತ, ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡೆಯಲ್ಲ ಸ್ವಾಮಿ.
6: ಯಾರಲ್ಲಿ, ಯುವರಾಜನ ಅಂತಿಮ ಸಂಸ್ಕಾರಕ್ಕೆ ವ್ಯವಸ್ಥೆಯಾಗಲಿ. ಶಿವನೇ, ನಿನ್ನ ಕಣ್ಣಿಗೆ ನಾನು ಕಾಣಲಿಲ್ಲವೇ ತಂದೆ? ಬಾಳಿ ಬದುಕಬೇಕಾದ ನನ್ನ ಕಂದನನ್ನು ಕಿತ್ತುಕೊಂಡೆಯಲ್ಲ.
7: ಬೆಂಕಿ ಬೆಂಕಿ ಉರಿ ಉರಿ ಬೆಂಕಿ ಬೆಂಕಿ.
3: ಅಯ್ಯೋ, ನನ್ನ ಸವತಿಯರು ಸತಿಸಹಗಮನ ಮಾಡುತ್ತಿದ್ದಾರೆ. ಮಾವಯ್ಯ, ನನಗೂ ಅನುಮತಿ ನೀಡಿ, ನಾನೂ ಸತಿ ಹೋಗುವೆನು.
6: ಅಹಲ್ಯ ನಿಲ್ಲು, ದುಡುಕಬೇಡ ತಾಯಿ. ನೀನು ಆಡಳಿತದಲ್ಲಿ ಸಿದ್ಧಹಸ್ತಳು, ವೀರ ಯೋಧಳು ನೀನು. ಯುದ್ಧ ತಂತ್ರಗಳಲ್ಲಿಯೂ ನಿನಗೆ ಪರಿಣಿತಿ ಇದೆ. ಮಾಳವಕ್ಕೆ ನಿನ್ನ ಅವಶ್ಯಕತೆ ಬಹಳಷ್ಟಿದೆ ತಾಯಿ.
3: ಬೇಡ ಮಾವಯ್ಯ, ನನ್ನನ್ನು ತಡೆಯದಿರಿ.
6: ಅಹಲ್ಯ, ನಿನ್ನ ಮಗ ಇನ್ನೂ ಚಿಕ್ಕವನು, ನಾನು ವೃದ್ಧ. ನನ್ನ ಬಳಿಕ ನಮ್ಮ ಸಾಮ್ರಾಜ್ಯ ಅನಾಥವಾಗಬಾರದು ಮಗಳೇ. ಮಾಳವದ ಭವಿಷ್ಯವೇ ನಿನ್ನ ಕೈಯಲ್ಲಿದೆ. ದಯವಿಟ್ಟು ನಿನ್ನ ನಿರ್ಧಾರ ಬದಲಿಸು ಮಗಳೇ.
3: ಸರಿ ಮಾವಯ್ಯ, ನಿಮ್ಮ ಮಾತಿನಂತೆಯೇ ಆಗಲಿ.
1: ಇಲ್ಲಿಂದ ಮುಂದೆ ಅಹಿಲ್ಯಾಬಾಯಿ ಶ್ವೇತ ವಸ್ತ್ರಧಾರಿಣಿಯಾಗಿ ವೈಧವ್ಯದ ಬದುಕನ್ನು ಅಪ್ಪುವಳು. ವರುಷಗಳು ಉರುಳಿತು. ಖಂಡೇರಾವ್ ನಿಧನವಾಗಿ ಈಗ ಸುಮಾರು 15 ವರುಷಗಳೇ ಉರುಳಿ ಹೋಗಿದೆ. ಈಗ ಮಲ್ಹಾರ್ರಾವ್, ಅಹಿಲ್ಯಾದೇವಿ ಹಾಗೂ ತುಕ್ಕೋಜಿರಾವ್ರವರ ಸಂಭಾಷಣೆಯನ್ನ ಕೇಳೋಣ ಬನ್ನಿ.
6: ಮಗಳೇ ಅಹಿಲ್ಯಾ, ನನ್ನ ಅಂತ್ಯ ಸನ್ನಿಹಿತವಾಗಿದೆ ಎಂದು ನನಗೆ ಭಾಸವಾಗುತ್ತಿದೆ. ನನ್ನ ನಂತರ ನಿನ್ನ ಮಗ ಪಟ್ಟಕ್ಕೇರುವನಾದರೂ ಅವನು ನಿತ್ಯ ರೋಗಿ, ದುರ್ಬಲಹೀನನಾಗಿರುವುದರಿಂದ ರಾಜ್ಯಭಾರದ ಹೊರೆಯನ್ನು ನೀನೇ ಹೊರಬೇಕಾಗುವುದು. ನೋಡು,
0: ಈತ

0: ಬಾಬುಜಿರಾವ್ ಹೋಲ್ಕರ್ ನನ್ನ ತಮ್ಮನ ಮಗ, ನನ್ನ ದತ್ತು ಪುತ್ರ. ಇನ್ನು ಮುಂದೆ ಈತ ನಿನಗೆ ಎಲ್ಲಾ ರೀತಿಯಲ್ಲೂ ಸಹಾಯಕನಾಗಿರುತ್ತಾನೆ.
1: ಅಪ್ಪಣೆ ಮಾವನವರೇ.
0: ಅಹಲ್ಯ, ನನ್ನ ಸಾಮ್ರಾಜ್ಯ ಸಂರಕ್ಷಣೆ ಹಾಗೂ ನನ್ನ ಪ್ರಜೆಗಳ ಉತ್ತಮ ಪರಿಪಾಲನೆ ಇವೆರಡನ್ನೂ ನಾನು ನಿನ್ನಿಂದ ನಿರೀಕ್ಷಿಸುತ್ತೇನೆ ಮಗಳೇ.
1: ನಿಮ್ಮ ನಿರೀಕ್ಷೆಯನ್ನು ನಾನು ಹುಸಿಯಾಗಲು ಬಿಡಲಾರೆನು ಮಾವಯ್ಯ.
2: ಇದಾಗಿ ಸ್ವಲ್ಪವೇ ಸಮಯದಲ್ಲಿ ಅಹಿಲ್ಯಾಬಾಯಿ ತನ್ನ ಅತ್ತೆ ಮಾವನವರನ್ನು ಕಳೆದುಕೊಳ್ಳುತ್ತಾಳೆ. ನಂತರದಲ್ಲಿ ಪಟ್ಟಾಭಿಷೇಕವಾದ ಒಂದೇ ವರ್ಷದಲ್ಲಿ ತನ್ನ ಮಗನನ್ನು ಕಳೆದುಕೊಳ್ಳುತ್ತಾಳೆ. ಬಳಿಕ ಅಹಿಲ್ಯಾಬಾಯಿ ಮಾಳವದ ಮಹಾರಾಣಿ ಗದ್ದುಗೆಯನ್ನೇರಿ ಸಮರ್ಥ ದಕ್ಷ ಆಡಳಿತವನ್ನು ನೀಡುತ್ತಾಳೆ. ಮಹಾದಂಡನಾಯಕ ತುಕ್ಕೋಜಿರಾವ್ ಹೋಳ್ಕರ್ ಆಕೆಯ ಬಲಗೈ ಬಂಟನಾಗಿರುತ್ತಾನೆ. ಸಾಕಷ್ಟು ಸಮಯಗಳು ಉರುಳುತ್ತದೆ. ಮಹಾರಾಣಿ ಇಂದೋರ್ನಿಂದ ಮಾಹೇಶ್ವರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸುತ್ತಾಳೆ. ಈಗ ಅಹಿಲ್ಯಾಬಾಯಿ ಹಾಗೂ ತುಕ್ಕೋಜಿರಾವ್ ರವರು ನಡೆಸುವ ಸಂಭಾಷಣೆ ನಡುವೆ ತುಕ್ಕೋಜಿರಾವ್ ಹೋಳ್ಕರ್ ಅವರು ಪತ್ರ ಓದುತ್ತಿದ್ದಾರೆ.
3: ಮಹಾರಾಣಿಗೆ ಜಯವಾಗಲಿ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅವರಿಗೆ ವಂದನೆಗಳು. ತಮ್ಮ ಅಳಿಯ ಯಶವಂತರಾವ್ ಅವರು ವೀರಮರಣವನ್ನಪ್ಪಿದ್ದಾರೆ ಹಾಗೂ ತಮ್ಮ ಪುತ್ರಿ ರಾಜಕುಮಾರಿ ಮುಕ್ತಾಬಾಯಿ ಅವರು ಸತಿ ಸಹಗಮನಗೈದರು ಎಂದು ತಮಗೆ ಈ ಮೂಲಕ ತಿಳಿಸಲು ವಿಷಾದಿಸುತ್ತೇವೆ.
4: ಅಯ್ಯೋ ನನ್ನ ಕಂದ, ಇದೆಂತಹ ದುರ್ವಿಧಿ! ಸತಿ ಸಹಗಮನವೇ, ಇದೆಂತಹ ಕ್ರೂರ ಪದ್ಧತಿ! ಹೆಣ್ಣಿನ ಸಜೀವ ದಹನ ಅತ್ಯಂತ ಅಮಾನವೀಯ. ಹೆಣ್ಣು ಮನೆಯ ನಂದಾ ದೀಪವಾಗಬೇಕೆ ಹೊರತು ಅಗ್ನಿಗಾಹುತಿ ಆಗಬಾರದು. ತುಕ್ಕೋಜಿ, ಇಂದೇ ನಮ್ಮ ಸಾಮ್ರಾಜ್ಯದಲ್ಲಿ ಸತಿ ಸಹಗಮನ ನಿಷೇಧಿಸುವ ಕಾಯಿದೆ ಜಾರಿಯಾಗಲಿ.
3: ಅಪ್ಪಣೆ ಮಹಾರಾಣಿ. ಆದರೆ ಅದರ ಜೊತೆಗೆ ವಿಧವಾ ಮಹಿಳೆಯರು ಸ್ವಾವಲಂಬಿಗಳಾಗಿ ಬಾಳುವಂತಹ ಪರಿಸರ ನಿರ್ಮಾಣವಾಗಬೇಕು. ಅದಕ್ಕಾಗಿ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿಕೊಡಬೇಕು.
4: ಸರಿಯಾಗಿ ಹೇಳಿದ್ರಿ ತುಕ್ಕೋಜಿ. ನಮ್ಮ ಮಾಹೇಶ್ವರದಲ್ಲಿ ಎಲ್ಲಾ ಮಹಿಳೆಯರಿಗೆ ಕೈಮಗ್ಗದಲ್ಲಿ ನೇಯ್ಗೆಯ ತರಬೇತಿ ನೀಡಿ ಮಾಹೇಶ್ವರಿ ಸೀರೆ ತಯಾರಿಸುವ ಕಲೆಯಲ್ಲಿ ಪಳಗಿಸುವ ಹಾಗೂ ಅವರ ಉತ್ಪನ್ನಗಳಿಗೊಂದು ಮಾರುಕಟ್ಟೆ ಕಲ್ಪಿಸುವ ವ್ಯವಸ್ಥೆಯಾಗಲಿ. ಇದರಿಂದ ಅವರಿಗೊಂದು ಆದಾಯದ ಮೂಲ ಕಲ್ಪಿಸಿದಂತಾಗುತ್ತದೆ. ಶಿಕ್ಷಣ ಮಾನವನ ಅತಿ ದೊಡ್ಡ ಶಕ್ತಿ. ನಮ್ಮ ಸಾಮ್ರಾಜ್ಯದ ಪಾಠಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ನೀಡುವ ವ್ಯವಸ್ಥೆ ಆಗಲಿ. ವಿಧವಾಪರ ಕಾನೂನುಗಳು ಜಾರಿಗೆ ಬರಲಿ. ಜೊತೆಗೆ ಸೈನ್ಯದಲ್ಲಿ ಮಹಿಳಾ ತುಕಡಿಯನ್ನು ಕಟ್ಟಿ ಬಲಾಢ್ಯವಾಗಿ ಬೆಳೆಸುವ ವ್ಯವಸ್ಥೆಯೂ ಆಗಲಿ. ಇದು ಮಹಿಳಾ ಸಬಲೀಕರಣಕ್ಕೆ ನಾಂದಿಯಾಗಲಿ.
3: ಅಪ್ಪಣೆ ಮಹಾರಾಣಿ.
4: ತುಕ್ಕೋಜಿ, ನಮ್ಮ ಮಾವನವರಿಗೆ ವಚನ ನೀಡಿದಂತೆ ಪ್ರಜಾ ಸಂರಕ್ಷಣೆ ಹಾಗೂ ಉನ್ನತ ಪ್ರಜಾ ಪರಿಪಾಲನೆಯ ಅಂಗವಾಗಿ ನಾವು ಎಲ್ಲಾ ಗ್ರಾಮಗಳಲ್ಲಿಯೂ ದೇಗುಲ, ಕಲ್ಯಾಣಿ, ಬಾವಿ, ಧರ್ಮಛತ್ರಗಳು, ವಿದ್ಯಾಶಾಲೆಗಳು, ಗೋಮಾಳಗಳನ್ನು ಹಾಗೂ ಉತ್ತಮ ರಸ್ತೆಗಳನ್ನು ನಿರ್ಮಿಸಿದ್ದಾಗಿದೆ. ಅವುಗಳ ನಿರಂತರ ಕಾರ್ಯನಿರ್ವಹಣೆಗೆ ಹಣದ ವ್ಯವಸ್ಥೆಯೂ ಮಾಡಿದ್ದಾಗಿದೆ.
3: ಹೌದು ಮಹಾರಾಣಿ, ಧರ್ಮ ಮಾರ್ಗದಲ್ಲಿ ತಾವು ರಾಜ್ಯಭಾರ ನಡೆಸುತ್ತಿರುವ ಫಲವಾಗಿ ಉತ್ತಮ ಮಳೆ ಬೆಳೆಗಳಾಗುತ್ತಿವೆ. ಸಾಮ್ರಾಜ್ಯ ಸುಭಿಕ್ಷವಾಗಿದೆ. ಜೊತೆಗೆ ತಮ್ಮ ದಕ್ಷ ಆಡಳಿತದಿಂದಾಗಿ, ತ್ವರಿತ ನ್ಯಾಯದಾನದಿಂದಾಗಿ ಸಾಮ್ರಾಜ್ಯದಲ್ಲಿ ಕಳ್ಳ ಕಾಕರ ದುರಾಚಾರಿಗಳ ಹಾವಳಿಗಳು ಇಲ್ಲವಾಗಿದ್ದು ಶಾಂತಿ ಸೌಹಾರ್ದತೆ ನೆಲೆಸಿವೆ.
4: ಬ್ರಿಟಿಷರು ಆದಿವಾಸಿ ದಂಗೆಕೋರರ ಆಕ್ರಮಣ ನಿರಂತರವಾಗಿದ್ದರೂ ಹಿರಿಯರ ಕೃಪೆಯಿಂದ ಹಾಗೂ ತಮ್ಮ ಸಹಕಾರದಿಂದ ವಿಜಯಲಕ್ಷ್ಮಿ ನಮಗೆ ಒಲಿಯುತ್ತಲೇ ಇದ್ದಾಳೆ.
3: ಜನಸಾಮಾನ್ಯರು ದೇವರು ಧರ್ಮಗಳಲ್ಲಿ ನಂಬಿಕೆ ಕಳೆದುಕೊಂಡಿದ್ದಾರೆ.
4: ಹೌದು, ಅವರ ನಂಬಿಕೆ ಶ್ರದ್ಧೆ ಮರಳಿಸುವ ಕೆಲಸ ಈಗ ಆಗಬೇಕಾಗಿದೆ.
3: ಅಪ್ಪಣೆ ಆಗಲಿ ಮಹಾರಾಣಿ.
4: ಸರಿ, ಈಗಿಂದಿಗಲೇ ನೀವು ದೇವಳಗಳ ಅಧಿಕಾರಿ ಹೆಸರಿನ ಅಧಿಕಾರಿ ವರ್ಗ ಸೃಷ್ಟಿಸಿ ಅವರು ಭರತ ಭೂಮಿಯೆಲ್ಲೆಡೆ ಸಂಚರಿಸಿ ದೇವಳಗಳ ಅಸ್ತವ್ಯಸ್ತತೆಯನ್ನು ನಮಗೆ ತಿಳಿಸಲಿ.
2: ಮಹಾರಾಣಿ ಅಹಿಲ್ಯೆಯ ಮುಂದಾಳತ್ವದಲ್ಲಿ ಕಾಶಿ ವಿಶ್ವನಾಥ, ಸೋಮನಾಥನ ಸೋಮೇಶ್ವರ, ಶ್ರೀಶೈಲದ ಮಲ್ಲಿಕಾರ್ಜುನ ಆದಿಯಾಗಿ ಬಹುತೇಕ ಎಲ್ಲ ಜ್ಯೋತಿರ್ಲಿಂಗ ದೇವಳಗಳು, ಹೊಸ ಮಂದಿರಗಳ ಜೀರ್ಣೋದ್ಧಾರ, ಲಿಂಗ ಪುನರ್ ಪ್ರತಿಷ್ಠಾಪನೆ, ಸ್ನಾನಘಟ್ಟ, ಧರ್ಮಛತ್ರ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಂಡವು. ಹರಿದ್ವಾರ ಮೊದಲಾಗಿ ಚಾರ್ಧಾಮ್ಗಳ ದೇವಳಗಳ ಜೀರ್ಣೋದ್ಧಾರಗೊಂಡು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಪಡೆದುಕೊಂಡವು. ಹರಿದು ಹಂಚಿ ಹೋಗಿರುವ ಭರತ ಭೂಮಿಯನ್ನು ಒಂದುಗೂಡಿ ಕಟ್ಟಿಸಲು ಅಹಿಲ್ಯ ಬಳಸಿದ್ದು ಗಂಗಾಜಲ ಎಂಬ ಪವಿತ್ರ ಸೂತ್ರವನ್ನು. ರಾಮೇಶ್ವರ ಆದಿಯಾಗಿ ನೇಪಾಳದ ಪಶುಪತಿನಾಥ ದೇವಳದವರೆಗೆ ಎಲ್ಲ ಪ್ರಮುಖ ದೇವಾಲಯಗಳಿಗೆ ಶಿವರಾತ್ರಿಯಂದು ಗಂಗಾಜಲವನ್ನು ಪ್ರೋಕ್ಷಿಸಲಾಗುತ್ತಿತ್ತು. ಭಾವನಾತ್ಮಕವಾಗಿ ಉಜ್ಜಯಿನಿಯಲ್ಲಿ ಕುಂಭಮೇಳ ಆರಂಭಗೊಂಡಿತು. ಎಲ್ಲ ದೇವಳಗಳ ನಿತ್ಯ ಪೂಜೆಯ ಮೊದಲಾದ ವೆಚ್ಚಗಳಿಗೆ ಸಾಕಷ್ಟು ಆಸ್ತಿಯನ್ನು ಉಂಬಳಬಿಡಲಾಯಿತು. ಪೂರ್ತಿ ಭಾರತ ಭೂಮಿಯು ಆಕೆಯ ಕರ್ಮಭೂಮಿಯಾಗಿತ್ತು. ಮುಂದೆ
4: ಆಡಳಿತಾರೂಢರು ಧರ್ಮ ನಿರಪೇಕ್ಷರಾಗಿರಬೇಕು. ಅದಕ್ಕಾಗಿ ನಮ್ಮ ಸಾಮ್ರಾಜ್ಯದಲ್ಲಿರುವ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿಗಳನ್ನು ನಿರ್ಮಿಸಿ ಮೌಲ್ವಿಗಳನ್ನು ನೇಮಿಸಿ.
3: ಅಪ್ಪಣೆ ಮಹಾರಾಣಿ.
2: ಹೀಗೆ ಸುದೀರ್ಘ 30 ವರ್ಷಗಳ ಸಾರ್ಥಕ ರಾಜ್ಯಾಡಳಿತದ ಬಳಿಕ ಒಂದು ದಿನ
4: ತುಕ್ಕೋಜಿ, ನಮ್ಮನ್ನೀಗ ವೃದ್ಧಾಪ್ಯ ಆವರಿಸಿಕೊಂಡಿದೆ. ದೇಹ ಜರ್ಜರಿತವಾಗಿದೆ. ಇನ್ನೀಗ ನಮಗೆ ವಿಶ್ರಾಂತಿಯ ಅವಶ್ಯಕತೆ ಇದೆ. ಹಾಗಾಗಿ ನಾನು ಪಟ್ಟ ತ್ಯಜಿಸಲು ನಿರ್ಧರಿಸಿದ್ದೇನೆ.
3: ಮಹಾರಾಣಿ, ತಮ್ಮ ಮಾತನ್ನು ನಾನು ಒಪ್ಪುತ್ತೇನೆ. ಆದರೆ ಸೂಕ್ತ ಉತ್ತರಾಧಿಕಾರಿಯ ನೇಮಕವಾಗದೆ ತಾವು ಪಟ್ಟ ತ್ಯಜಿಸಿದರೆ ಸಾಮ್ರಾಜ್ಯ ಅರಾಜಕವಾಗುತ್ತದೆ.
4: ತುಕ್ಕೋಜಿ, ಈ ಮಾಳವ ಸಾಮ್ರಾಜ್ಯಕ್ಕೆ ಯೋಗ್ಯ ಅಧಿಕಾರಿಯನ್ನು ನಾವು ಈಗಾಗಲೇ ಆರಿಸಿದ್ದೇವೆ. ನಿಮ್ಮ ಮಗ ಕಾಶಿರಾವ್ ಹೋಳ್ಕರ್ಗಿಂತ ಯೋಗ್ಯ ಉತ್ತರಾಧಿಕಾರಿ ಈ ಮಾಳವಕ್ಕೆ ಇನ್ನಾರು ದೊರಕಿಯಾರು? ಹಾಗಾಗಿ ನಿಮ್ಮ ಮಗ ಪಟ್ಟಾಭಿಷೇಕಕ್ಕೆ ಯೋಗ್ಯವಾಗುವವರೆಗೂ ಈ ಸಾಮ್ರಾಜ್ಯವನ್ನು ನಾವು ನಿಮ್ಮ ಸುಪರ್ದಿಗೆ ನೀಡಿ ಪಟ್ಟ ತ್ಯಜಿಸಿ ವಿಶ್ರಾಂತಿ ಪಡೆಯುತ್ತೀವಿ.
3: ಅಪ್ಪಣೆ ಮಹಾರಾಣಿ.
2: ರಾಣಿ ಅಹಿಲ್ಯಾಬಾಯಿಯವರ ಸುದೀರ್ಘ ಆಡಳಿತದ ನಂತರ ಜನಾಭಿಪ್ರಾಯ.
5: ಓ ಡಂಗುರ್ದಯ್ಯ, ಬಾರಯ್ಯ, ಬಾ. ಇಂದೋರ್ನ ರಾಜವಾಡೆಗೆ ಸೊಸಿಯಾಗ್ ಸೇರಿದ್ದು ಈಕೆಯ ಅದೃಷ್ಟವೋ? ಇಂತ ಕೀನ ಸೊಸಿಯಾಗ್ ಪಡೆದಿದ್ದು ರಾಜವಾಡಿ ಪುಣ್ಯ ಅದಾವು ಅಂತ ಈಗ ಹೇಳು ಮತ್ತೆ?
6: ಒಪ್ಕಂಡೆ ಕಣವ, ಇಂತ ಕೀನ ಸೊಸಿಯಾಗ್ ಪಡೆಯಾಕ ನಮ್ಮ ಇಂದೋರ್ ರಾಜವಾಡೆನೆ ಅದೇಟ್ ಅದೃಷ್ಟ ಮಾಡಿತ್ತು ಅಂತ ಒಪ್ಕೊಂಡೆ. ಅಷ್ಟಕ್ಕೂ ಇಂತಾಕಿ ನಮ್ ರಾಜವಾಡಿಗ ಸೊಸಿಯಾಗಿ ಬಂದದ್ದು ಇಂದೋರ್ದಷ್ಟೇ ಅಲ್ಲ, ಇಡೀ ನಮ್ಮ ಭರತ ಭೂಮಿದ ಪುಣ್ಯ ಆದ, ನಮ್ಮ ಭುವನದ ಭಾಗ್ಯನ ಆದ ಅಂತೀನಿ ನೋಡು.
5: ಇದಾದ್ರೆ ಸರಿಯಾಗಿ ಹೇಳ್ದಿ ನೋಡೋಣ, ನಡಿ ಹೋಗೋಣ.
6: ಸರಿಯವ್ವ, ನಡಿ ಹೋಗೋಣ.
2: ಹೀಗೆ 52 ಸುದೀರ್ಘ ವರ್ಷಗಳ ರಾಜ್ಯವನ್ನಾಳಿದ ಪುಣ್ಯ ಶ್ಲೋಕಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ದೇಶದ್ರೋಹಿಗಳ ದಾಳಿಗೆ ತುತ್ತಾದ ಎಷ್ಟೋ ಶಿವನ ದೇಗುಲಗಳು, 12 ಜ್ಯೋತಿರ್ಲಿಂಗಗಳನ್ನು ಪುನಃ ಪ್ರತಿಷ್ಠಾಪಿಸಿದ ದೇವಮಾತೆ, ಧನ ಧಾನ್ಯಗಳನ್ನು ನೀಡಿ ಕೆರೆ ಬಾವಿಗಳನ್ನು ತೋಡಿಸಿ ಪ್ರಜಾಸಕ್ತಿಯನ್ನು ಅರಿತು ಹಿತ ದೃಷ್ಟಿಯಿಂದ ರಾಜ್ಯಭಾರ ಮಾಡಿದ ಸಾಹಸಿ ಈಕೆ. ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರಂತೆ ಸ್ವತಃ ಖಡ್ಗ ಹಿಡಿದು ದಿಟ್ಟತನದಿಂದ ಹೋರಾಡಿದ ವೀರ ರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅಂದಿನ ಮೌಢ್ಯ ಭರಿತ ಆಚಾರ ವಿಚಾರಗಳಿಗೆ ಸಡ್ಡೆ ಹೊಡೆದು ರಾಣಿಯಾಗಿ ರಾಜ ಮಾತೆಯಾಗಿ ದಕ್ಷ ಆಡಳಿತವನ್ನು ನೀಡಿದ ಸಂಗತಿಯನ್ನು ಶತಮಾನಗಳು ಕಳೆದರೂ ಇಂದೋರ್ ನಗರ ಜನರು ಇನ್ನೂ ಮರೆತಿಲ್ಲ. ಅಹಿಲ್ಯಾಬಾಯಿ ಹೋಲ್ಕರ್ ಕುರಿತು ಲೋಕಸಭೆಯ ಮಾಜಿ ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರು ಮಾತೋಶ್ರೀ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. 2002 ಅಹಿಲ್ಯಾಬಾಯಿ ಕುರಿತಾದ ಚಲನಚಿತ್ರ ದೇವಿ ಅಹಿಲ್ಯಾಬಾಯಿ ನಿರ್ಮಾಣವಾಗಿದೆ. ಇವರ ನೆನಪಿಗಾಗಿ ಮಹಾರಾಷ್ಟ್ರದ ಠಾಣೆ ನಗರದಲ್ಲಿ ಅಹಿಲ್ಯಾಬಾಯಿ ಉದ್ಯಾನ್ ಎಂಬ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗಿದೆ. ಇಂದೋರ್ ನಗರದ ವಿಮಾನ ನಿಲ್ದಾಣಕ್ಕೆ ದೇವಿ ಅಹಿಲ್ಯಾಬಾಯಿ ಹೋಲ್ಕರ್ ವಿಮಾನ ನಿಲ್ದಾಣ ಎಂದು ಹೆಸರಿಸಲಾಗಿದೆ. 1996 ಅಹಿಲ್ಯಾಬಾಯಿಯ ನೆನಪಿನಲ್ಲಿ ಅಂಚೆ ಇಲಾಖೆಯು ಅಂಚೆ ಚೀಟಿಯನ್ನು ಕೂಡ ಹೊರತಂದಿದೆ. ಮಹಾರಾಷ್ಟ್ರ ಸರ್ಕಾರವು 2023 ಅಹಮದ್ ನಗರ ಜಿಲ್ಲೆಯನ್ನು ಅಹಿಲ್ಯಾನಗರ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿದೆ. ಇಂತಹ ಧೀರ ದಿಟ್ಟ ಸಾಹಸಿಯ ಯಶೋಗಾಥೆಯನ್ನು ಕಿರು ನಾಟಕದ ಮೂಲಕ ಪ್ರಸ್ತುತಪಡಿಸಿದವರು ಸಮುದ್ಯತ ಶ್ರೋತೃ ಸಂಘದ ಗೆಳತಿಯರು. ಪಾತ್ರ ಪರಿಚಯ: ವಧು ಅಹಿಲ್ಯಾಬಾಯಿಯಾಗಿ ನಮ್ಮ ಜೊತೆಯಾದವರು ಶ್ರೀಮತಿ ಎಂ ನಾಗರತ್ನ ನಟೀಶ್. ಪ್ರೌಢ ಅಹಿಲ್ಯಾಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಅನಿತಾ ಅಶೋಕ್. ಅಹಿಲ್ಯಾಬಾಯಿಯ ಅತ್ತೆಯಾಗಿ ಗೌತಮಿಬಾಯಿಯ ಪಾತ್ರದಲ್ಲಿ ಶ್ರೀಮತಿ ಕಲಾಪ್ರಸಾದ್. ಅಹಿಲ್ಯಾಬಾಯಿಯ ಮಾವನವರಾಗಿ ಮಲ್ಹರ್ ರಾವ್ ಪಾತ್ರದಲ್ಲಿ ಶ್ರೀಮತಿ ಟಿಎನ್ ರಾಜೇಶ್ವರಿ. ಮಲ್ಹರ್ ರಾವ್ ರವರ ದತ್ತುಪುತ್ರ ಸಾಮಂತ ಆಡಳಿತಗಾರ ತುಕ್ಕೋಜಿರಾವ್ ಹೋಳ್ಕರ್ ಪಾತ್ರದಲ್ಲಿ ಶ್ರೀಮತಿ ಅನುಪಮಾ ಹರೀಶ್. ಮಲ್ಹರ್ ರಾವ್ ರವರ ಪುತ್ರ ಖಂಡೇರಾವ್ ಪಾತ್ರದಲ್ಲಿ ಶ್ರೀಮತಿ ಸುಕನ್ಯಾ ಬಿ ಮೂರ್ತಿ. ಡಂಗೂರವನ್ನು ಸಾರುವವರಾಗಿ ಶ್ರೀಮತಿ ಚಂದ್ರಕಲಾ ಕುಮಾರ್. ಅರಮನೆಯ ದಾಸಿಯಾಗಿ ಚಲುವಮ್ಮನ ಪಾತ್ರದಲ್ಲಿ ಶ್ರೀಮತಿ ರಮಾ ಅಜಿತ್. ಈ ನಾಟಕದ ಸೂತ್ರಧಾರಿಯಾಗಿ ಹಿನ್ನೆಲೆ ಧ್ವನಿಯಲ್ಲಿ ಶ್ರೀಮತಿ ವೀಣಾ ಶ್ರೀಕಾಂತ್. ಎಲ್ಲರಿಗೂ ನಮಸ್ಕಾರ.

0: ಇದುವರೆಗೂ ಸಮುದ್ಯತಾ ಶ್ರೋತೃಬಳಗದ ಸದಸ್ಯೆಯರಿಂದ ಭುವನದ ಭಾಗ್ಯ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಹಾಸನ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ ಶೇಕಡ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45ಕ್ಕೆ ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಆತ್ಮೀಯರೇ ಬಾಂಧವರೇ, ಕೃಷಿ ತರಂಗ ನಾಳೆ ಸಂಜೆ 6:50 ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. ಎಷ್ಟಿಡಿ ಕ್ರಮಾಂಕ 08172. ಗಮನಿಸಿ, ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಹೆಚ್ಆರ್ ಯೋಗೇಶ್ ಅವರು ಭಾಗವಹಿಸಿ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಂತೆ ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
3: ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಸಂಚಿಕೆ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೇ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನವೊಂದನ್ನ ಕೇಳೋಣ. ಈ ಸಂದರ್ಶನದಲ್ಲಿ ಭಾಗವಹಿಸಿದವರು ಧಾರವಾಡದ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
1: ಆತ್ಮೀಯ ಕೇಳುಗರೆ, ಇವತ್ತು May 12 ವಿಶ್ವ ದಾದಿಯರ ದಿನ, ಅಂದ್ರೆ ವರ್ಲ್ಡ್ ನರ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ ಒಂದಿಲ್ಲ ಒಂದು ಸಂದರ್ಭದಲ್ಲಿ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟೆ ಇಡ್ತೀವಿ. ಅಲ್ಲಿ ನಗು ಮೊಗದ ದಾದಿಯರು ಬಂದಂತ ರೋಗಿಗಳನ್ನ ಎಷ್ಟು ನಗುತ್ತಾ ಮಾತಾಡಿಸ್ತಾರೆ. ಶುಭ್ರ ವಸ್ತ್ರವನ್ನ ಧರಿಸಿ ನಗು ಮೊಗದಿಂದ ರೋಗಿಗಳತ್ತ ಅವರು ನೋಡಿದಾಗ ರೋಗಿಗೆ ಅರ್ಧ ಆರಾಮನೇ ಆಗ್ಬಿಟ್ಟಿರ್ತದೆ. ಅಂತ ದಾದಿಯರಿಗೆ ನಾವು ಇವತ್ತು ಸಂಸ್ಮರಿಸುವಂತ ದಿನ.

0: ವಿಶ್ವ ದಾದಿಯರ ದಿನ ಯಾಕಾಗಿ ಆಚರಿಸ್ತಾರೆ, ಈ ದಿನದ ಮಹತ್ವ ಏನು, ಮತ್ತೆ ದಾದಿಯರ ವೃತ್ತಿ ಎಷ್ಟು ಪವಿತ್ರವಾದದ್ದು, ಅವರು ರೋಗಿಗಳಿಗೆ ಬಹಳಷ್ಟು ಹತ್ತಿರದಲ್ಲೇ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಒಬ್ಬ ರೋಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವವರೆಗೂ ಕೂಡ ಅವರ ಒಂದು ಸೇವೆ ನಿರಂತರವಾಗಿ ನಡೀತಾನೆ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಇದೇ ದಾದಿಯರು ನಾವು ಹೋಗಿ ಬರ್ತೀವಿ ಅಂತ ರೋಗಿಯರು ಹೇಳುವಾಗ, ಹೋಗಿ ಬರ್ತೀವಿ ಅಂತ ಹೇಳಬೇಡಿ, ಆಸ್ಪತ್ರೆ ವಾಸಕ್ಕೆ ಮತ್ ಬರೋದ್ ಬೇಡ ಅಂತ ನಗತಾ ನಮ್ಮನ್ನ ಕಳಿಸ್ಕೊಟ್ಟಿರ್ತಾರೆ ಈ ದಾದಿಯರು. ಕೇಳುಗರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರವಾಡದ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಮಂಜುಳಾ ಅವರು, ಮತ್ತೆ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತ ಸುಮಂಗಲಾ ಅವರು ನಮ್ಮ ಜೊತೆಗಿದ್ದಾರೆ. ಇವರಿಬ್ರು ತಮ್ಮ ವೃತ್ತಿ ಜೀವನದ ಸವಿ ಗಳಿಗೆಗಳನ್ನ, ರೋಗಿಯ ಜೊತೆಗೆ ಅವರ ಒಂದು ಬಾಂಧವ್ಯವನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಮಂಜುಳಾ ಹಾಗೂ ಸುಮಂಗಲಾ ಅವರೇ.
1: ನಮಸ್ಕಾರ ಮೇಡಮ್.
0: ಈಗ ಮಂಜುಳಾ ಅವರೇ, ಈ ವಿಶ್ವ ದಾದಿಯರ ದಿನದ ಒಂದು ಮಹತ್ವ ಏನು, ಯಾಕಾಗಿ ನಾವು ಈ ದಿನವನ್ನ ಆಚರಿಸ್ತಾ ಇದ್ದೀವಿ ನರ್ಸ್ ಡೇ ಅಂತ?
1: ಥ್ಯಾಂಕ್ ಯು ಮೇಡಮ್. ಯಾಕೆ ಆಚರಿಸ್ತಾ ಇದೀವಿ ಅಂತ ಇದೊಂದು ಹಿನ್ನೆಲೆ ಇದೆ. ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ನಿಮ್ಗೆಲ್ಲರಿಗೂ ಕೇಳಿರ್ಬೋದು, ಶೀಸ್ ಕಾಲ್ಡ್ ಆಸ್ ದ ಲೇಡಿ ಆಫ್ ದ ಲ್ಯಾಂಪ್ ಅಂತಾನು. ಅವರು ಹುಟ್ಟಿದ್ದು 12th May 1820 ಇಟಾಲಿಯನ್ ಸಿಟಿಯಲ್ಲಿ ಹುಟ್ಟಿದ್ದು ಅವರು. ಅವರು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಲ್ಲ, ಅವರು ವೆಲ್ದಿ ಫ್ಯಾಮಿಲಿಯಿಂದ ಇದ್ದವರು. ಅವರಿಗೆ ತುಂಬಾ ಆಸಕ್ತಿ ಇತ್ತು ಸೇವೆ ಮಾಡಬೇಕು. ಸೊ ಸಣ್ಣ ವಯಸ್ಸಿಂದ ಅವರು ಅಕ್ಕಪಕ್ಕದವರಿಗೆಲ್ಲ, ನೆರೆಹೊರೆಯವರಿಗೆಲ್ಲ ಸೇವೆ ಮಾಡಿಕೊಂಡಿದ್ರು. ಒಂದು 16th ಬರಬೇಕಾದ್ರೆ ಶಿ ಟುಕ್ ಅ ಡಿಸಿಷನ್ ಟೆಲ್ಲಿಂಗ್ ದಟ್ ನಾನು ಪೇಷಂಟ್ಸ್ ಏನು ಸೇವೆ ಮಾಡಲಿಕ್ಕೆ ಹೋಗಬೇಕಾಗತ್ತೆ ಅಂತ ಹೇಳಿ. ಬಟ್ ಅವರ ಮನೇಲಿ ಫ್ಯಾಮಿಲಿ ಯಾರು ಒಪ್ಪಲಿಲ್ಲ. ಫೈನಲಿ ಸ್ಟ್ರಾಂಗ್ ಡಿಸಿಷನ್ ತಗೊಂಡು ಅವರು ಡಿಡ್ ನರ್ಸಿಂಗ್ ಅಂಡ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಒನ್ ಆಫ್ ದ ಗೌರ್ಮೆಂಟ್ ಹಾಸ್ಪಿಟಲ್ ಇನ್ ಲಂಡನ್. ದರ್ ಆಫ್ಟರ್ವರ್ಸ್ ಅವ್ರಿಗೊಂದು ಕರೆ ಬಂತು ಗೌರ್ಮೆಂಟ್ ಇಂದ ಟೆಲ್ಲಿಂಗ್ ದಟ್ ದರ್ ವಾಸ್ ವಾರ್ ಇತ್ತು. ಅವರ ಟ್ರೂಪ್ ಅನ್ನು ಕರ್ಕೊಂಡು ಹೋದ್ರು, ಲೈಕ್ 38 ಹೋದ್ರು. ಹೋಗಿ ನೋಡುವಾಗ ದ ಆಲ್ ವೆರ್ ಇನ್ ವುಂಡ್ ಅಂಡ್ ದೇ ವರ್ ಬ್ಲೀಡಿಂಗ್, ಅಂದ್ರೆ ಎಲ್ಲರೂ ಹಾಗೆ ಇತ್ತು. ಮತ್ತೆ ಆಮೇಲೆ ಇನ್ನೊಂದು, ಆ ವುಂಡ್ ಕ್ಲೀನ್ ಮಾಡ್ಲಿಕ್ಕೆ ಯಾರು ಇರಲಿಲ್ಲ. ಅದರಿಂದಾಗಿ ಏನಾಗ್ತಾ ಇತ್ತು, ಇನ್ಫೆಕ್ಷನ್ ಆಗ್ತಾ ಇತ್ತು. ಆ ಇನ್ಫೆಕ್ಷನ್ ಇಂದ ಸೊ ಎಷ್ಟೋ ಸೋಲ್ಜರ್ಸ್ ಡೆತ್ ಸಹ ಆಗ್ತಾ ಇತ್ತು. ಸೊ ಶಿ ಡಿಸೈಡೆಡ್ ಓಕೆ, ಎಲ್ಲ ನಾವು ಇನ್ಮೇಲಿಂದ ಮಾಡೋಣ ಅಂತ. ಸೊ ದಟ್ ಇಸ್ ವೇರ್ ಶಿ ಸ್ಟಾರ್ಟೆಡ್ ಹರ್ ಜರ್ನಿ ಆಫ್ ನರ್ಸಿಂಗ್. ಆಮೇಲೆ ಹೇಗೆ ಲೇಡಿ ಆಫ್ ದ ಲ್ಯಾಂಪ್ ಅಂತಂತಂದ್ರೆ, ನೈಟ್ ಕೂಡ ಅವರು ಲ್ಯಾಂಪ್ ಅನ್ನು ಹಿಡಿದುಕೊಂಡು ಹೋಗಿ ಎಲ್ಲಾ ರೋಗಿಗಳು ಚೆನ್ನಾಗಿದ್ದಾರ, ಏನಾಗಿದೆ, ಹೇಗೆ ಸೇವೆ ಬೇಕಾ, ಹಾಗೆ ಕೇಳಿಕೊಂಡು ಎಲ್ಲ ಮಾಡ್ತಾರೆ. ಸೊ ದಟ್ ಇಸ್ ಹೌ ಎಲ್ಲರೂ ಸೋಲ್ಜರ್ಸ್ ಎಲ್ಲ ಅವಳ ನಗುಮುಖ, ಅವಳು ಮಾತಾಡೋದು ಎಲ್ಲ ನೋಡಿ ಅದನ್ನು ಅವರು ಲೇಡಿ ವಿತ್ ದ ಲ್ಯಾಂಪ್ ಅಂತ. ದೆನ್ ದೇರ್ ಆಫ್ಟರ್ವರ್ಸ್ ಶಿ ಓಪನ್ಡ್ ಹರ್ ಓನ್ ಸ್ಕೂಲ್ ಆಸ್ ಕಾಲ್ಡ್ ಆಸ್ ಫ್ಲಾರೆನ್ಸ್ ನೈಟಿಂಗೇಲ್ ಸ್ಕೂಲ್ ಇನ್ ಲಂಡನ್.
0: ಅಂದ್ರೆ ಅವರ ಒಂದು
1: ಹುಟ್ಟಿದ ದಿನದ ನೆನಪಿಗಾಗಿ. ಸೊ ಇದು ಹಿನ್ನೆಲೆ ನರ್ಸಿಂಗ್ ಹೇಗೆ ಬಂತು ಅಂತ. ಸೊ ವಿ ಆರ್ ಸೆಲೆಬ್ರೇಟಿಂಗ್ ಅವರ್ ನರ್ಸಸ್ ಡೇ.
0: ಈಗ ಈ ದಿನದಂದು ತಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀರಿ? ಅಂದ್ರೆ ಒಬ್ಬ ದಾದಿ ಅಥವಾ ನರ್ಸ್ ಶುಶ್ರೂಷಕಿ ಅಂತ ನಾವು ಹೇಳ್ತೀವಿ, ಅವರು ಜನಸಾಮಾನ್ಯರ ಬದುಕಿಗೆ ಬಹಳ ಹತ್ತಿರವಾದವರು. ಈ ದಿನವನ್ನು ತಾವು ಹೇಗೆ ಆಚರಿಸ್ತೀರಿ?
1: ನಾವು ಒಂದ್ ವಾರದಿಂದ ಪ್ರೋಗ್ರಾಮ್ ಮಾಡ್ತೀವಿ ಮ್ಯಾಮ್, ನರ್ಸಸ್ ವೀಕ್ ಅಂತಾನೆ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾವು ಸ್ಟಾರ್ಟ್ ಮಾಡಿದೀವಿ ಆಲ್ರೆಡಿ, ಅವರಿಗೆ ಸ್ಪೋರ್ಟ್ಸ್ ಆದ್ರೂ ಆಗಿರ್ಬೋದು, ರಂಗೋಲಿ ಕಾಂಪಿಟಿಷನ್ ಆದ್ರೂ ಆಗಿರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ ಆದ್ರೂ ಆಗಿರ್ಬೋದು. ಸೊ ಇದು ಒಂದು ಅವರಿಗೆ ಎಂಟರ್ಟೈನ್ಮೆಂಟ್ ಪ್ಲಸ್, ಯಾಕಂದ್ರೆ ಇಡೀ ವರ್ಷ ದುಡಿತಾ ಇರ್ತಾರೆ ಕಷ್ಟಪಟ್ಟು ಎಲ್ಲ ಸೇವೆ ಪೇಷಂಟ್ ಮತ್ತೆ ಏನು ಇರೋದಿಲ್ಲ ಅವರಿಗೆ. ಸೊ ಏನ್ ಮಾಡ್ತೀವಿ ನಾವು, ಇದು ಈ ಪ್ರೋಗ್ರಾಮ್ಸ್ ಅನ್ನು ಅರೇಂಜ್ ಮಾಡಿಕೊಂಡು ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ದಟ್. ಸೊ ಅವ್ರಿಗೂ ಒಂದು ಮನಸ್ಸಲ್ಲಿ ಉಲ್ಲಾಸ ಇರ್ತದೆ, ಅಂಡ್ ಆಲ್ಸೋ ಪೀಪಲ್ ವಿಲ್ ಐಡೆಂಟಿಫೈ, ಅವರಿಗೆ ಒಂದು ಗುರುತು ಸಿಗ್ತದೆ ಟೆಲ್ಲಿಂಗ್ ದಟ್ ಇವ್ರಿಗೂ ಅದರ್ ದನ್ ಸೇವೆ ಬೇರೆ ಆಕ್ಟಿವಿಟೀಸ್ ಬರುತ್ತೆ ಅಂತ ಹೇಳಿ. ಸೊ
0: ಅಂದ್ರೆ
1: ಕಲ್ಚರಲ್ ಇನ್ವಾಲ್ವ್ಮೆಂಟ್, ಎಸ್,
0: ಆ ಮೊನೊಟನಿ ಲೈಫ್ ನಿಂದ ಒಂದ್ ಸ್ವಲ್ಪ ಬದಲಾವಣೆ ತಗೊಂಡ್ ಬರ್ತೀರಿ ಅಂತ. ಈಗ ಸುಮಂಗಲಾ ಅವ್ರೆ, ತಾವು ತಮ್ಮ ವೃತ್ತಿ ಜೀವನವನ್ನ ಎಲ್ಲಿಂದ ಆರಂಭ ಮಾಡಿದ್ರಿ, ಎಲ್ಲೆಲ್ಲಿ ಓದಿದೀರಿ?
2: ನಾನು ನನ್ನ ವೃತ್ತಿ ಜೀವನವನ್ನು 1992 KMC ಹಾಸ್ಪಿಟಲ್ ಮಣಿಪಾಲದಲ್ಲಿ ಶುರು ಮಾಡಿದೆ. ಅಲ್ಲಿಂದ ನಾನು 20 ಸೇವೆ ಸಲ್ಲಿಸಿ ಈಗ ಪ್ರಸಿದ್ಧ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವಿಭಾಗದಲ್ಲಿ 13
0: ಡೆಪ್ಯೂಟಿ
2: ನರ್ಸಿಂಗ್ ಸೂಪರಿಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ.
0: ಈಗ ತಾವು 13 ಇಲ್ಲಿ ಮಾಡ್ತಾ ಇದ್ದೀನಿ ಅಂದ್ರೆ ಓದಿದ್ದು ಮಣಿಪಾಲದಲ್ಲಿ, ಈ ನರ್ಸಿಂಗ್ ಅನ್ನೇ ಓದ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ?
2: ನನಗೆ ಯಾಕೆ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ಪ್ರೇರಣೆ. ಯಾಕೆ ಹೇಳಿದ್ರೆ ನಾನು ಹುಟ್ಟಿ ಬೆಳೆದದ್ದು ವಿದ್ಯಾಭ್ಯಾಸ ಎಲ್ಲ ಮಣಿಪಾಲದಲ್ಲೇ ನಡೆಯಿತು. ಅಲ್ಲಿ ನಾನು ಯಾವಾಗ್ಲೂ ಆ ದಾರಿಯಲ್ಲೇ ನಾನು ನನ್ನ ಎಜುಕೇಶನ್ಗಾಗಿ ನಾನು ಕಾಲೇಜಿಗೆಲ್ಲ ಹೋಗ್ತಿದ್ದೆ. ಆಗ ದಿನಾಲು ನಾನು ಆ ನರ್ಸಸ್ ಏನೇನು ಮಾಡ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾ ಇದ್ರು, ಆ ಬಿಳಿ ಸೀರೆ ಉಟ್ಕೊಂಡು ಶಾಂತವಾಗಿ ಹೇಗೆ ಕೆಲಸ ಮಾಡ್ತಾ ಇದ್ರು ಎಂಬುದನ್ನು ನನ್ನ ಕಣ್ಣಾರೆ ಕಂಡು ನಾನು ಆ ಇದರಿಂದ ಪ್ರೇರಿತಳಾದೆ. ಹಾಗೆ ಇದೇ ಸೇವೆಯನ್ನು ನಾನು ಮಾಡಬೇಕೆಂಬುದು ನನ್ನ ಕನಸಾಗಿತ್ತು. ನಾನು ಅದನ್ನು ಮುಂದುವರೆಸಿದೆ.
0: ಅಂದ್ರೆ ಸಾಮಾನ್ಯವಾಗಿ ಪಿಯುಸಿ ಆದ್ಮೇಲೆ ನರ್ಸಿಂಗ್ ಓದಿದ್ರ ಅಥವಾ ಡಿಗ್ರಿ ಆದ್ಮೇಲೆ?
2: ಇಲ್ಲ, ನಾನು ನನ್ನ ಸೆಕೆಂಡ್ ಪಿಯುಸಿ ಮುಗಿದ ಮೇಲೆ ಮಣಿಪಾಲದಲ್ಲಿ ನರ್ಸಿಂಗ್ ಗೆ ಜಾಯ್ನ್ ಆದೆ. ನಾನು ಜನರಲ್ ನರ್ಸಿಂಗ್ ಡಿಗ್ರಿ ಮಾಡಿದೆ. ಆಮೇಲೆ ನಾನು 2013 ನನ್ನ ಪೋಸ್ಟ್ ಬಿಎಸ್ಸಿ ನರ್ಸಿಂಗ್ ಮಾಡಿದೆ. ಹಾಗೆ ಮುಂದುವರೆಸಿ ನಾನು ಇಲ್ಲಿ ಎಸ್ಟಿಎಂ ಹಾಸ್ಪಿಟಲ್ ಗೆ ಬಂದ ಮೇಲೆ ನನ್ನ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡೆ.
0: ಅಂದ್ರೆ ಮಾಸ್ಟರ್ಸ್ ಇನ್ ನರ್ಸಿಂಗ್ ಅದನ್ನು ಕೂಡ ತಾವು ಮುಗಿಸಿಕೊಂಡಿದ್ದೀರಿ. ಇದು ಒಂದು ವಿಶಿಷ್ಟವಾದಂತ ವೃತ್ತಿ. ಅಂದ್ರೆ ಇದಕ್ಕೆ ಒಂದು ತ್ಯಾಗ ಮನೋಭಾವ, ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿಯ ಒಂದು ಇವರನ್ನು ಮುಟ್ಟಬೇಕು ಇವರನ್ನು ಮುಟ್ಟಬಾರದು, ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬಾರದು, ಈ ತರದ ಒಂದು ಧೋರಣೆ ಇರುವುದಿಲ್ಲ. ಮಂಜುಳಾ ಅವರು ತಾವು ಈ ವೃತ್ತಿಯನ್ನ ಆಯ್ಕೆ ಮಾಡಿಕೊಂಡಾಗ ನೀವು ಸ್ವತಃ ನೀವೇ ಇಷ್ಟಪಟ್ಟುಕೊಂಡು ಮಾಡಿಕೊಂಡ್ರ ಅಥವಾ ಏನಾದ್ರೂ ಪ್ರೇರಣೆ ಇತ್ತ?
1: ನಿಜ ಹೇಳ್ಬೇಕಂದ್ರೆ ದರ್ ಇಸ್ ಅ ಸೇಯಿಂಗ್ ಟೆಲಿಂಗ್ ದಟ್ ನರ್ಸ್ ಅಂತಂತಂದ್ರೆ ಇಟ್ ಇಸ್ ಅ ಕಾಲ್ ಫ್ರಮ್ ಗಾಡ್ ಅಂತ. ಇವನ್ ನಮ್ಮ ವೈಸ್ ಚಾನ್ಸಲರ್ ಆದವರು ಪ್ರತಿ ಮೀಟಿಂಗ್ ನಲ್ಲೂ ನಮ್ಮ ನರ್ಸಸ್ ಗೆ ಹೇಳೋದು ನೀವೆಲ್ಲ ಬಂದಿರೋದು ದೇವರದು ಕರೆಯಿಂದ ಅಂತ. ಅದು ನನ್ನ ಪಾಲಿಗೆ ಅದು 100% ಸತ್ಯವಾಗಿದೆ. ಯಾಕಂದ್ರೆ ನಾನು ಚಾಯ್ಸ್ ಮಾಡಿರ್ಲಿಲ್ಲ, ಇಟ್ ಇಸ್ ಬೈ ಚಾನ್ಸ್ ಆಗಿ ಬಂದೆ. ಸೊ ಬಂದ ಮೇಲೆ ಏನಾಯ್ತು, ನಾನು ಹೀಗೆ ಡಿಪ್ಲೊಮಾ ಮಾಡಿದೆ, ಪಿಸಿಬಿಎಸ್ಸಿ ಮಾಡಿ ಮತ್ತೆ ಎಂಎಸ್ಸಿನು ಎಲ್ಲ ಮಾಡಿದೆ. ಅಂಡ್ ಪೇಷಂಟ್ಸ್ ಟ್ರೀಟ್ ಮಾಡ್ತಾ ಇರಬೇಕಾದ್ರೆ ಸೊ ಐ ಫೆಲ್ಟ್ ಇಟ್ ಇಸ್ ಕನ್ ಅಡ್ವೆಂಚರ್ ಇಸ್ ಓನ್ಲಿ. ಯಾಕಂದ್ರೆ ಫಿಸಿಕಲಿ ಮೆಂಟಲಿ ಬೋತ್ ಎರಡನ್ನು ಅವರು ತುಂಬಾ ಪೇಷಂಟ್ಸ್ ಎಲ್ಲ ಡಿಫಾರ್ಮಿಟಿ ಆಗಿ ಬಂದಿರ್ತಾರೆ. ಸೊ ಆ ಟೈಮ್ ನಲ್ಲಿ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಿ ಅಂಡ್ ದೇ ಆರ್ ಗೋಯಿಂಗ್ ಬ್ಯಾಕ್ ಹೋಮ್ ನಗ್ತಾ ನಗ್ತಾನೆ ಹೋಗ್ತಾರೆ. ಅದೇ ಆಸ್ ನೀವು ಹೇಳಿದಾಗೆ ಮೇಡಮ್ ಹೋಗಿ ಬರ್ತೀನಿ ಅಂತಾರೆ. ಸೊ ನನಗೆ ಅದು ತುಂಬಾ ನೆನಪಿದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ನರ್ಸಸ್ ಆಲ್ಸೋ ಅದನ್ನು ಮಾತ್ರ ಹೇಳಬೇಡಿ ಅಂತ ಹೇಳ್ತೀನಿ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹಾಸ್ಪಿಟಲ್ಗೆ ಎಂದೂ ವಾಪಸ್ ಬರಬಾರ್ದು ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೇರ್ ಹ್ಯಾವ್ ಸೀನ್. ಅಂದ್ರೆ ನಾವೇನೋ ಒಂದ್ ಮಾಡ್ತಾ ಇದ್ದೀವಿ, ಸೊ ನಮ್ಮಿಂದ ನಮ್ ಪೇಷಂಟ್ಸ್ಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಆ ಫ್ಯಾಮಿಲಿ ನಗ್ತಾ ಇದೆ, ನಮ್ಮ ಕೇರ್ ಆದ್ರೂ ಆಗಿರ್ಬೋದು ಅದು ತುಂಬಾ ಕಂಪ್ಯಾಷನೇಟ್ ಆಗಿ ನಾವು ಕೆಲಸ ತಗೊಂಡು. ಸೊ ಅದನ್ನ ನಾನು ಮುಂದುವರಿಸಿಕೊಂಡು ಐ ಟುಕ್ ಇಟ್ ವೆರಿ ಚಾಲೆಂಜಿಂಗ್ ಆಗಿ ತಗೊಂಡು ಐ ಆಮ್ ಸ್ಟಿಲ್ ಇಲ್ಲಿನ ತನಕ ನರ್ಸಿಂಗ್ ಸೂಪರ್ಡೆಂಟ್ ಆಗಿ ಬಂದೆ. ಸೊ ದಟ್ ಇನ್ ಫ್ಯೂಚರ್ ಜನರೇಷನ್ಗೂ ಸಹ ನಾನು ಅವರಿಗೆ ಗೈಡ್ ಮಾಡಿ ವಿ ಹ್ಯಾವ್ ಟು ಬ್ರಿಂಗ್ ದಮ್ ಇನ್ ಅ ರೈಟ್ ವೇ ಅಂತ ಹೇಳಿ.
0: ಅಂದ್ರೆ ನೀವ್ ಹೇಳಿದಂಗೆ ದೇವರು ಕಳಿಸಿದಂತ ಒಂದು ವೃತ್ತಿ ಅನ್ನೋದಂತೂ ಸತ್ಯ. ಯಾಕೆ ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದ್ ರೀತಿಯಲ್ಲಿ ಒತ್ತಡಕ್ಕೆ ಒಳಗಾಗ್ತಾನೆ ಇರ್ತೀವಿ. ಆದ್ರೆ ಈ ನರ್ಸ್ ವೃತ್ತಿ ಮಾಡೋರಿಗೆ ದೇವರದೇನೋ ಒಂದ್ ಸ್ವಲ್ಪ ತಾಳ್ಮೆ, ಸೈರಿಸುವಂತ ಶಕ್ತಿ ಸ್ವಲ್ಪ ಹೆಚ್ಚಿಗೆನೆ ಕೊಟ್ಟಿರ್ತಾನೇನೋ ಅಂತ ಅನಿಸ್ತದೆ. ಹೇಗೆ ಈ ಗುಣಗಳನ್ನ ನರ್ಸ್ಗಳು ಮೈಗೂಡಿಸ್ಕೊಳ್ತಾರೆ?
1: ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ನಲ್ಲಿ ನಮ್ಗೆ ಕ್ವಾಲಿಟೀಸ್ ಆಫ್ ನರ್ಸ್ ಅಂತ ಆಲ್ರೆಡಿ ಟ್ರೈನ್ ಮಾಡಿರ್ತಾರೆ.
2: ನಮಗೆ ಮೊದಲೇ ರೋಗಿ ಮತ್ತೆ ಶುಶ್ರೂಷಕಿಯರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಮ್ಗೆ ಟ್ರೈನಿಂಗ್ ಅಲ್ಲೇ ಕೊಡ್ತಾರೆ. ಇದು ಆರೋಗ್ಯ ಸೇವೆಯಲ್ಲಿ ಅತ್ಯಂತ ಮುಖ್ಯವಾದ ಅಂಶ. ಕೇವಲ ಚಿಕಿತ್ಸೆ ನೀಡುವುದಲ್ಲ, ಅದು ನಂಬಿಕೆ, ಗೌರವ ಮತ್ತು ಸಹಾನುಭೂತಿಯ ಮೇಲೆ ನಿರ್ಮಿತವಾಗಿದೆ. ಇದು ಈಗ ರೋಗಿ ಆಸ್ಪತ್ರೆಗೆ ಬಂದಾಗ ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ದುರ್ಬಲರಾಗಿರ್ತಾರೆ. ಈ ಸಂದರ್ಭದಲ್ಲಿ ಶುಶ್ರೂಷಕಿಯರು ಒಬ್ಬರು ಕೇವಲ ಆರೈಕೆ ಮಾಡುವಂತವರಲ್ಲ, ಆಶ್ವಾಸನೆ ನೀಡುವ ಸ್ನೇಹಿತೆಯೂ ಅವರಾಗಿರ್ತಾರೆ.
1: ಈಗ ನಾನು ಹೇಳಿದ ಪ್ರಕಾರ ಕ್ವಾಲಿಟೀಸ್ ಆಫ್ ನರ್ಸ್ ಅಂತಂತಂದ್ರೆ ಅದು ನಮ್ಮನ್ನು ಟ್ರೈನ್ ಮಾಡಿರ್ತಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಬಂದು ನಿಂತ ತಕ್ಷಣ ಅದ್ ಹಾಗೆ ಪೇಷಂಟ್ ಮುಂದೆ ನಿಂತ ತಕ್ಷಣ ಅದ್ ಏನಂತ ಗೊತ್ತಿಲ್ಲ, ಅದೇ ವರಾನೋ ಏನೋ ಅದ್ ಬಂದ್ಬಿಡುತ್ತೆ. ಲೈಕ್ ಟೆಲ್ಲಿಂಗ್ ದಟ್ ದರ್ ಇಸ್ ಫಸ್ಟ್ ವರ್ಡ್ ಇಸ್ ಕಂಪ್ಯಾಷನ್ ಅಂತ, ಆಮೇಲೆ ಸಹಾನುಭೂತಿ. ಕಂಪ್ಯಾಷನ್ ಅಂತಂತಂದ್ರೆ ರೋಗಿಗಳಿಗೆ ಆ ನೋವನ್ನು ಅರ್ಥ ಮಾಡಿಕೊಂಡು ಅದ್ರ ಬೇಸ್ ಮೇಲೆ ನಾವು ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಅಂಡ್ ಸಹಾನುಭೂತಿ, ಎಂಪತಿ ಇರಬೇಕು. ಆಮೇಲೆ ನಾಲೆಜ್ ಅಂಡ್ ಸ್ಕಿಲ್, ನಾಲೆಜ್ ಅಂಡ್ ಸ್ಕಿಲ್ ಸಹ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ಸ್ಕಿಲ್ ನಮ್ಮಲ್ಲಿ ನರ್ಸಿಂಗ್ ಗೆ ಸ್ಕಿಲ್ಲೇ ಮೋರ್ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಜೆಕ್ಷನ್, ಇವಾಗ ಆ ಸಿಸ್ಟರ್ ತುಂಬಾ ಒಳ್ಳೆ ಇಂಜೆಕ್ಷನ್ ಕೊಟ್ರು ಅಂತ ಹೇಳಿ ಇನ್ನೊಂದ್ಸಲಿ ಅದೇ ಸಿಸ್ಟರ್ನ ಹುಡ್ಕೊಂಡ್ ಬರ್. ಸೊ ಹಾಗೆ ಅವರಿಗೆ ಸ್ಕಿಲ್ ಸಹ ಬೇಕು ಅಂಡ್ ಲಾಟ್ ಆಫ್ ಪೇಷನ್ಸ್, ಅಂದ್ರೆ ತಾಳ್ಮೆ, ತುಂಬಾ ತಾಳ್ಮೆ ಬೇಕು. ಸೊ ಅದು ಖಂಡಿತ ಬಂದೇ ಬರ್ತದೆ. ನಾವು ಪೇಷಂಟ್ ಮುಂದೆ ನಿಂತ ಕೂಡಲೇ ಅವರ ನೋವು ಅವರ ಎಲ್ಲ ನೋಡಿಕೊಂಡಾಗುವಾಗ ನಮಗೆ ಅದು ಸಿಟ್ಟು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ತಾಳ್ಮೆ ಬಂದೇ ಬರುತ್ತೆ. ಅಂಡ್ ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಇದರಲ್ಲಿ ನಾವು ಫಸ್ಟ್ ವಿ ಹ್ಯಾವ್ ಟು ಬಿ ಅ ವೆರಿ ಗುಡ್ ಲಿಸನರ್. ಯಾಕಂದ್ರೆ ಪೇಷಂಟ್ಸ್ ಕಷ್ಟಗಳನ್ನೆಲ್ಲ ನಾವು ಕೇಳಲೇಬೇಕು. ಸೊ ಆ ಕಮ್ಯುನಿಕೇಷನ್ ನಮಗೆ ಒಳ್ಳೇದಿದ್ರೆ ದೆನ್ ದ ರ್ಯಾಪೋ ಆಫ್ ದ ಪೇಷಂಟ್ ಬಿಟ್ವೀನ್ ಪೇಷಂಟ್ ಅಂಡ್ ನರ್ಸ್ ರಿಲೇಷನ್ಶಿಪ್ ತುಂಬಾನೂ ಚೆನ್ನಾಗಿರ್ತದೆ. ಆಸ್ ವೆಲ್ ಎಸ್ ಜವಾಬ್ದಾರಿ ಅಂಡ್ ಡಿಸಿಪ್ಲಿನ್, ರೆಸ್ಪಾನ್ಸಿಬಿಲಿಟಿ ಅಂಡ್ discipline is more important, and at the most and last is honesty. Honesty is very important. So ಯಾರು ನಮ್ ಹಿಂದೆ ಇರೋದಿಲ್ಲ. ಇದೇ ಇಂಜೆಕ್ಷನ್ ಕೊಡ್ತಾ ಇರ್ಬೇಕಾದ್ರೆ ಅಥವಾ ಇದೇ ಟ್ಯಾಬ್ಲೆಟ್ ಕೊಡ್ಬೇಕಾದ್ರೆ ಯಾರು ನಮ್ಮ ಹಿಂದೆ ಇರೋದಿಲ್ಲ. ಡಾಕ್ಟರ್ಸ್ ಬರೆದು ಹೋಗ್ತಾರೆ, ಆದ್ರೆ ಅದನ್ನ ನಾವೇ ಕೊಡೋದು. ಸೊ ಅಷ್ಟು ಹಾನೆಸ್ಟ್ ಆಗಿ ನಾವು ಆ ಮೆಡಿಸಿನ್ಸ್ ಅನ್ನು ಕೊಡ್ಬೇಕಾಗ್ತದೆ. ಸೊ ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ನರ್ಸ್ ವೇರ್ ಇದನ್ನೆಲ್ಲ ನಾವು ಟ್ರೈನ್ ಮಾಡಿಕೊಂಡೇ ಬಂದಿರ್ತೀವಿ. ಆದ್ರೂ ಎಲ್ಲಿ ನಾವು ಪೇಷಂಟ್ ಮುಂದೆ ನಿಂತ ತಕ್ಷಣ ಅದೆಲ್ಲ ಆಟೋಮ್ಯಾಟಿಕ್ ಆಗಿ ಒಂದು ನಾವು ಅದನ್ನೇ ಪಾಲಿಸ್ತಾ ಹೋಗ್ತಾ ಇರ್ತೀವಿ.
0: ಸುಮಂಗಲ ಅವರೇ, ಈ ವೃತ್ತಿ ಅಂದ್ರೆ ಇದಕ್ಕೆ ಒಂದು ನಿಗದಿತ ವೇಳೆ ಅಂತಿಲ್ಲ. ಕೆಲವರಿಗೆ ಮಾರ್ನಿಂಗ್ ಶಿಫ್ಟ್, ಜನರಲ್ ಶಿಫ್ಟ್, ಈವ್ನಿಂಗ್ ಶಿಫ್ಟ್, ಈ ತರ ಶಿಫ್ಟ್ ಅಲ್ಲಿ ತಾವು ಕೆಲಸ ಮಾಡ್ತಾ ಇರ್ತೀರಿ. ನೈಟ್ ಶಿಫ್ಟ್ ಅಂತ ಕೂಡ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಇದನ್ನ ಒಂದು ಜೀವನದ ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಒಬ್ಬ ಮಹಿಳೆಗೆ ಈ ಒಂದು ಸಲ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ, ಫುಲ್ ನೈಟ್ ಈ ಒಂದು ಕಾರ್ಯ ನಿರ್ವಹಣೆ ಮಾಡುದು ಕಷ್ಟ ಅಂತ ಅನಿಸ್ತದ ತಮ್ಮ ಅನುಭವದಲ್ಲಿ?
2: ಕಷ್ಟ ಅಂತ ಅನಿಸ್ತದೆ. ಬಟ್ ನಮಗೇನಂತ ಹೇಳಿದ್ರೆ ಆ ರೋಗಿಯ ನೋವನ್ನು ಅರ್ಥ ಮಾಡಿಕೊಂಡು ಹಾಗೂ ಆ ಸಂಕಷ್ಟದ ಸಮಯದಲ್ಲಿ ಧೈರ್ಯ ತುಂಬಿಕೊಂಡು ಅವರು ನಮ್ಗೆ ಒಂದು ಸಣ್ಣ ನಗು ಬೀರಿದ್ರು, ಅವರ ಮನೆಯವರ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಹೇಳಿದಾಗ ನಮ್ಗ ಆ ಖುಷಿಯೇ ನಮಗನ್ನು ಇನ್ನೊಂದ್ಸಲ ನಮಗೆ ಆ ರಾತ್ರಿ ಕೆಲಸ, ಮಧ್ಯಾಹ್ನ ಕೆಲಸ ಅಂತ ನಮಗದು ಅನಿಸೋದೇ ಇಲ್ಲ. ಎಷ್ಟೋ ಸಲ ಎಷ್ಟೋ ದಿನ ನಾವು ಊಟ ಮಾಡದೆ ರೋಗಿಯ ಸೇವೆ ಮಾಡಿದ್ದು ಉಂಟು. ಹಾಗಾಗಿ ಅದು ನಮಗೆ ನಮ್ಮನ್ನು ಅದು ಕಳಿಸ್ತದೆ ಮೇಡಮ್. ಹಾಗೆ ನಮಗೆ ಅದು ಪೇಷಂಟಿನ ಹತ್ತಿರ ನಿಂತಾಗ ನಮಗದು ಕೆಲಸ ಮಾಡಲೇಬೇಕಾಗ್ತದೆ. ಆ ಒಂದು ನಾವೇನು ಅದಕ್ಕೆ ಕಮಿಟ್ಮೆಂಟ್ ಮಾಡಿಕೊಂಡಿರ್ತೇವೆ.
0: ಅದರಲ್ಲೂ ವಿಶೇಷವಾಗಿ ಈ ಕೋವಿಡ್ ಅಂತ ಪ್ಯಾಂಡಮಿಕ್ ಸಮಯದಲ್ಲಿ,
2: ಹೌದು,
0: ನೀವು ಎಷ್ಟೊಂದು ದಿನಗಳ ಕಾಲ ಮನೆಯನ್ನೇ ನೋಡಲಿಲ್ಲ, ಮಕ್ಕಳನ್ನ ನೋಡಲಿಲ್ಲ, ಆ ಒಂದು ಕಿಟ್ ಅಲ್ಲಿ ನೀವು ಉಸಿರುಗಟ್ಟಿಸುವ ವಾತಾವರಣದಲ್ಲಿ ಇದ್ದುಕೊಂಡು ಸಾಕಷ್ಟು ಜನರ ಸೇವೆಯನ್ನು ಮಾಡಿದ್ರಿ. ಅವಾಗ ನಿಜವಾಗ್ಲೂ ಈ ದಾದಿಯರು, ನರ್ಸ್ ಅಂದ್ರೆ ಒಂದು ತರ ದೇವರ ಪ್ರತಿರೂಪ ಅನ್ನೋ ಭಾವನೆ ಜನರಲ್ಲಿ ಬಂತು. ಆ ಅನುಭವ
1: ಇವಾಗ ಕೋವಿಡ್ ಮೇನ್ ಆಗಿ ನಮ್ಮ SDM ಹಾಸ್ಪಿಟಲ್ ಸೆಂಟರ್ ಆಗಿತ್ತು. ಸೊ ವಿ ಹ್ಯಾಡ್ ಅರೌಂಡ್ 500-600 ಪೇಷಂಟ್ಸ್, ಕೋವಿಡ್ ಪೇಷಂಟ್ಸ್ ಇರ್ತಿತ್ತು ಮೇಡಮ್ ನಮ್ಗೆ. ಸೊ ನೀವು ಹೇಳಿದಾಗೆ ನಿಜವಾಗ್ಲೂ ನಮ್ಮ ನರ್ಸಸ್, ಐ ಆಮ್ ಹ್ಯಾವಿಂಗ್ ಅರೌಂಡ್ 642 ನರ್ಸಸ್, ಅವ್ರು ಯಾರು ನಾನು ಬರೋದಿಲ್ಲ ಅಂತಾನೆ ಅಂದಿಲ್ಲ. ನಾನು ಡ್ಯೂಟಿಗೆ ಬರೋದಿಲ್ಲ ಅಂತ ಒಂದಿನೂ ಯಾರು ಹೇಳಿಲ್ಲ. ಕೆಲವರು ಯಾರಿಗೆ ಸ್ವಲ್ಪ ಬ್ಯಾಕ್ ಪೇನ್ ಅಥವಾ ಸರ್ಜರಿ ಎಲ್ಲ ಆಗಿರುತ್ತಲ್ಲ ಅಂತವ್ರು, ಬಟ್ ಅದರ್ಸ್ ಆಲ್ ವೇರ್ ವೆರಿ ಡೆಡಿಕೇಟೆಡ್. ಅವರೆಲ್ಲರೂ ನಾವೇನ್ ಡ್ಯೂಟಿ ಹಾಕ್ತಾ ಇದ್ವಿ ಬಂದ್ ಮಾಡ್ತಿದ್ರು. ಆಮೇಲೆ ಲೈಕ್ ಇಟ್ ವಾಸ್ ಲೈಕ್ ಅ ವಾರ್ ಅದು ಆ ಟೈಮ್ನಲ್ಲಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇದು ನಮ್ಗೆ ವಾರ್ ಡಿಕ್ಲೇರ್ ಆಗಿದೆ ಇದು. ಸೊ ಸೋಲ್ಜರ್ಸ್ ಹೇಗೆ ಹೇಳಿದ ತಕ್ಷಣ ಫೀಲ್ಡ್ಗೆ ಬರ್ತಾರೆ, ನಾವು ಇವಾಗ ಅದೇ ತರನೇ ಇಳಿಬೇಕಾಗ್ತದೆ ಅಂತ ನಾವೆಲ್ಲ ಮೀಟಿಂಗ್ ಅಲ್ಲಿ ಎಲ್ಲ ಹೇಳಿ, ಅಂದ್ರೆ ನಮ್ಗೆ ಮೀಟಿಂಗ್ ಇನ್ ದ ಸೆನ್ಸ್ ಗ್ರೂಪ್ ಅಲ್ಲಿ ಏನ್ ಮಾಡಿರ್ಲಿಲ್ಲ, ವಿ ಹ್ಯಾಡ್ ವಾಟ್ಸ್ಆಪ್. ಸೊ ಎಲ್ಲದನ್ನು ಅದರಲ್ಲಿ ಹಾಕಿ, ಸೊ ವಿ ಹ್ಯಾವ್ ಟು ಹೆಲ್ಪ್ ಅಂತ. ಬಟ್ ಅವ್ರಿಗೂ ಖುಷಿ ಆಯ್ತು ಮೇಡಮ್, ಅಂದ್ರೆ ಖುಷಿ ಇನ್ ದ ಸೆನ್ಸ್ ಟ್ರೀಟಿಂಗ್ ಎವ್ರಿ ಬಡಿ. ಆಮೇಲೆ ಕೆಲವರೆಲ್ಲ ಗುಣ ಇವನ್ ಚಾಲೆಂಜಿಂಗ್, ಇಟ್ ವಾಸ್ ರಿಯಲಿ ಅ ಚಾಲೆಂಜಿಂಗ್ ಟಾಸ್ಕ್. ಅದರಲ್ಲಿ ಮ್ಯಾನ್ ಪವರ್ ಕಷ್ಟ ಆಗ್ತಾ ಇತ್ತು, ಮೆಟೀರಿಯಲ್ ಸಿಗೋದು ಕಷ್ಟ ಆಗ್ತಾ ಇತ್ತು ಆ ಟೈಮ್. ಸೊ ಇಟ್ ವಾಸ್ ಸೋ ಡಿಫಿಕಲ್ಟ್, ಬಟ್ ಸ್ಟಿಲ್ ನಮ್ಮ ಪ್ರಯತ್ನದಲ್ಲಿ ನಾವು ತುಂಬಾ ಬೆಸ್ಟ್ ಮಾಡಿದ್ದೇವೆ ಆಲ್ಮೋಸ್ಟ್. ಅಂಡ್ ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಗಾನ್ ಹ್ಯಾಪಿಲಿ ಆಲ್ಸೋ, ಸಮ್ ಹ್ಯಾವ್ ಕಮ್ ಅಂಡ್ ಟೋಲ್ಡ್ ಆಲ್ಸೋ ನಮ್ಮ ಹತ್ರನು ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನು ಹೇಳಿ ಹೋಗಿದ್ದಾರೆ. ಇನ್ ದಟ್ ವೇ ಆಲ್ ದ ನರ್ಸಸ್ ಆರ್ ವೆರಿ ಡೆಡಿಕೇಟೆಡ್. ಅದು ಮ್ಯಾಮ್ ವಿ ಆರ್ ನರ್ಸಸ್, ಅದು ಇನ್ನೇನು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಗೆ. ಅದಕ್ಕೆ ಅದು ನೈಟ್ ಡ್ಯೂಟಿ ಆದ್ರೂ ಆಗ್ಲಿ, ಡೇ ಡ್ಯೂಟಿ ಆದ್ರೂ ಏನೇ ಆಗ್ಲಿ, ಸೊ ವಿ ಆರ್ ಕಮಿಟೆಡ್. ಸೊ ವಿಲ್ ಬಿ ಕಮಿಂಗ್ ಟಿಲ್ ಅವರ್ ಡೆತ್. ದಟ್ ಇಸ್
0: ಈಗ ಸುಮಂಗಲ ಅವರು ತಮ್ಮ ವೃತ್ತಿಯ ಅನುಭವದಲ್ಲಿ ಕೆಲವು ಇರ್ತವೆ ಒಂದು ಅವಿಸ್ಮರಣೀಯ ಘಟನೆಗಳು, ಒಂದು ರೇರ್ ಆಗಿರೋ ಒಂದು ಪೇಷಂಟ್ ಅನ್ನು ನೋಡಿರೋದು, ಅಥವಾ ಒಂದು ಎಂಥದೋ ಸರ್ಜರಿನಲ್ಲಿ ನಿಮ್ಮ ಒಂದು ಸೇವೆ ಮಾಡಿ ಆ ವ್ಯಕ್ತಿನ ಜೀವಂತವಾಗಿ ಉಳಿದಿರೋದು, ಅವರು ಒಂದು ಕೃತಜ್ಞತಾ ಭಾವದಿಂದ ನಿಮ್ಮನ್ನು ನೋಡಿರೋದು, ಆ ತರ ಇರುತ್ತೆ ಅಂತ ಒಂದು ಘಟನೆ?
2: ಹಾ, ಅಂತ ತುಂಬಾ ಘಟನೆಗಳು ನಡೆದಿವೆ ಮೇಡಮ್. ಈಗ ಒಂದು ICU ಅಲ್ಲಿ ಎಲ್ಲ ನಾವು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಈಗ ಪೇಷಂಟ್ ಬರುವಾಗ ಯಾವ ಕಂಡೀಷನ್ ಅಲ್ಲಿ ಇರ್ತದೆ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಯಾವ ಕಂಡೀಷನ್ ಇಂದ ಅಲ್ಲಿಂದ ಹೊರಗಡೆ ಶಿಫ್ಟ್ ಆಗ್ತಾರೆ, ಆಗ ಆ ಮನೆಯವರ ಅದು ಹೆಂಡತಿಯಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅವರ ಮುಖದಲ್ಲಿ ಕಾಣುವ ಆ ನಗುವೆ ನಮಗೆ ನಾವು ಈ ವೃತ್ತಿಗೆ ಸೇರಿದ್ದು ಸಾರ್ಥಕ ಅಂತ ಅನಿಸ್ತದೆ. ಅಂತದ್ದು ನಮಗೆ ತುಂಬಾ ಇನ್ಸಿಡೆಂಟ್ಗಳು ನಡೆದಿವೆ ಮೇಡಮ್. ಹಾಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ, ನನ್ನ ತಂದೆಯವರಿಗೆ ನನ್ನ ಕಣ್ಣೆದುರೇ ಹಾರ್ಟ್ ಅಟ್ಯಾಕ್ ಆಗ್ತದೆ, ಆ ಸಮಯದಲ್ಲಿ ನಾನೇ ಇರ್ತೇನೆ ಮನೆಯಲ್ಲಿ. ಆಗ ನಾನು ಅವರಿಗೆ CPR ಅಂತ ಹೇಳ್ತೇವೆ, ನಾನು ಅದನ್ನು ನಾನು ಧೈರ್ಯ ಕಡದೆ ಅವರಿಗೆ ಅದನ್ನು ಕೊಟ್ಟುಕೊಂಡು ನಾನು ಅದೇ ಸಮಯಕ್ಕೆ ನಾನು ಹಾಸ್ಪಿಟ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ನಾನು ಉಳಿಸಿಕೊಂಡೆ. ಇಂದಿಗೆ ಅವರಿಗೆ 80 ವರ್ಷ, ಈಗಲೂ ನನ್ನ ತಂದೆ ನನ್ನೊಟ್ಟಿಗೆ ಇದ್ದಾರೆ. ಹಾಗಾಗಿ ನಾನು ನರ್ಸ್ ಆಗಿದ್ದಕ್ಕೂ ಒಂದು ಸಾರ್ಥಕತೆ ಆಯಿತು ಎಂಬುದನ್ನು ನನಗೆ ತುಂಬಾ ಸಂತೋಷ ಕೊಟ್ಟಿದೆ.
0: ನಿಜ ನಿಜ, ನಿಜಕ್ಕೂ ಅದೃಷ್ಟವಂತರು ನೀವು.
2: ಇಂದಿಗೂ ನನ್ನ ತಂದೆ ಆರೋಗ್ಯವಂತರಾಗಿದ್ದಾರೆ. ಆ ದಿನ ನಾನು ಅವರನ್ನು ಸರಿಯಾದ ಸಮಯಕ್ಕೆ ಅವರಿಗೆ ಏನ್ ಬೇಕೋ ಅದನ್ನು ಮಾಡದಿದ್ರೆ ಇಂದು ಅವರು ಉಳಿತಿರ್ಲಿಲ್ವೇನೋ. ಅದಕ್ಕಾಗಿ ನಾನು ತುಂಬಾ ಆಭಾರಿ ವೃತ್ತಿಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ.
1: ಎವ್ರಿ ಡೇ ಇಸ್ ಅ ಚಾಲೆಂಜಿಂಗ್. ನಮ್ಮ ನರ್ಸಿಂಗ್ ನಲ್ಲಿ ಬಂದು ಪೇಷಂಟ್ ಮುಂದೆ ನಿಂತ ತಕ್ಷಣನೇ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಎವ್ರಿ ಟೈಮ್ ಇಸ್ ಅ ಚಾಲೆಂಜಿಂಗ್. ಹಾಗೆ ದಿನಾ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಆದ್ರೆ ಇತ್ತೀಚೆಗೆ ರೀಸೆಂಟ್ ಆಗಿ ಹೇಳಬೇಕು ಅಂತಂತಂದ್ರೆ ಇಟ್ಸ್ ಅ ವೆರಿ ಸ್ಮಾಲ್ ಬೇಸಿಕ್ ಥಿಂಗ್, ಬಟ್ ಆದ್ರೆ ಇವಾಗ್ಲೂ ಅವರು ನನ್ನನ್ನು ನೋಡಿದ್ರೆ ನಗ್ತಾರೆ ಚೆನ್ನಾಗಿ, ಅಂದ್ರೆ ಲೈಕ್ ವೆರಿ ಫ್ರೆಂಡ್ಲಿ ವೇ ದೇ ಕೀಪ್. ಅಂದ್ರೆ ನಮ್ಮ ಓನ್ ಡಾಕ್ಟರ್ ಅವರು, ದೇ ಬೋತ್ ಆರ್ ಡಾಕ್ಟರ್ಸ್, ಅವರಿಗೆ ಡೆಲಿವರಿ ಆಯ್ತು. ಸೊ ಫೀಡಿಂಗ್, ಫೀಡಿಂಗ್ ಗೆ ಈಗ ಫಸ್ಟ್ ಡೆಲಿವರಿ ಆದ ತಕ್ಷಣ ಫಸ್ಟ್ 2-3 ಡೇಸ್ ಬಹಳ ಕಷ್ಟ. ಸೊ ಅವರು ಇವನ್ ದೋ ದಿ ಆರ್ ಡಾಕ್ಟರ್ಸ್ ಇಬ್ರು ಪ್ಯಾನಿಕ್ ಆಗಿದ್ರು, ಏನ್ ಮಾಡ್ಬೇಕು, ಏನು ಮಗು ಹಾಲು ಕುಡಿತಲ್ಲ, ಹೇಗೆ ಇಟ್ಕೊಳ್ಬೇಕು, ಸಿಸರಿಯನ್ ಆಗಿದೆ ಅವರಿಗೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ರು. ಸೊ ನಾವು ಹೋಗಿ ಲೈಕ್ ಪೊಸಿಷನ್, ಟೆಕ್ನಿಕ್, ಹೇಗೆ ಫೀಡ್ ಮಾಡ್ಬೇಕು ಎಲ್ಲ ಅಂತ ಹೇಳಿ ಒಂದು 3-4 ಸಲ ಹೇಳಿಕೊಟ್ಟೆವು. ಸೊ ಒನ್ ಫುಲ್ ಡೇ ವಿ ವೆದರ್ ಏನಿಲ್ಲ ಅಂತಂದ್ರು ನಾವು ಬಗ್ಗಿ ಅವರಿಗೆ ಹಿಡಿದು ಈ ತರನೇ ಮಾಡ್ಬೇಕು ಅಂತ 45 ಮಿನಿಟ್ಸ್ ನಾವು ನಿಂತು ಹೇಳಿಕೊಟ್ಟಿದ್ದೇವೆ. ಸೊ ಹೀಗಾಗಿ ಒಂದ್ 3 ಡೇಸ್ ಅಲ್ಲಿ ಅವ್ರು ಕಲ್ತ್ರು. ಆ ಮಗು 5 ವರ್ಷ, ಈಗ್ಲೂ ಬಂದು ಮೇಡಮ್ ಅವ್ರು ಏನಾದ್ರು ಸಿಕ್ಕಿದ್ರೆ ಅವ್ರು ಹೇಳ್ತಾನೆ ಇರ್ತಾರೆ, ಥ್ಯಾಂಕ್ಸ್ ಅ ಲಾಟ್, ಅವತ್ತು ನೀವು ನನ್ಗೆ ಹೆಲ್ಪ್ ಮಾಡಿದ್ದಕ್ಕೆ ನಾನು ಐ ಕುಡ್ ಏನು ನಿದ್ದೆ ಇರೋದಿಲ್ಲ, ನೋವು ಇರುತ್ತೆ. ಸೊ ನಮ್ಮ ಮಾತಿಂದ ನಮ್ಮ ವಿ ನೀಡ್ ಟು ಕನ್ಸೋಲ್ ದೆಮ್ ಮೇಡಮ್, ಅವ್ರಿಗೆ ಎಲ್ಲ ಹೇಳಿಕೊಡ್ಬೇಕಾಗುತ್ತೆ. ಸೊ ದಟ್ ಇಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು ಮೇಜರ್ ಅಂತಂದ್ರೆ ಐ ವುಡ್ ಲೈಕ್ ಟು ಶೇರ್, ಒಂದು ಸರ್ಜರಿ ಕೇಸ್ ಇತ್ತು ಪೇಷಂಟ್ ಇನ್ ದ ಸರ್ಜರಿ ವಾರ್ಡ್, ಬಟ್ ಅವನಿಗೆ ಸರ್ಜರಿ ಬೇಡವೇ ಬೇಡ ಅಂತ ಹೇಳಿ, ಇದು ಸಂಡೇ ಆಗಿರೋದು, ಆಮೇಲೆ ನಾ ಮನೆಗೆ ಹೋಗ್ಬೇಕು, ನಂಗೆ ಸರ್ಜರಿ ಬೇಡವೇ ಬೇಡ, ಬಟ್ ಹೆಂಡತಿ ಹೇಳ್ತಾ ಇದ್ರು ಇಲ್ಲ ಮಾಡಿಸ್ಕೊಳ್ಬೇಕಾಗತ್ತೆ ಅಂತ ಹೇಳ್ಕೊಂಡು, ಆಮೇಲೆ ಅವ್ರಿಗೆ ಸ್ವಲ್ಪ ಸೈಕ್ಯಾಟ್ರಿಕ್ ಇಶ್ಯೂನೂ ಇತ್ತೇನೋ ಗೊತ್ತಿರಲಿಲ್ಲ, ಬಟ್ ಆ ಟೈಮ್ ಅವರು ಹಿ ವಾಸ್ ಏನು ಕಮಿಟಿಂಗ್ ಹಿಮ್ಸೆಲ್ಫ್, ಬೇಡ ನನಗೆ, ಇಲ್ಲದ್ರೆ ನಾನೇ ಕುಂತ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಸೊ ನಮ್ಮ ಸೂಪರ್ವೈಸರ್ ಕಾಲ್ ಬಂತು ನನಗೆ, ಟೆಲ್ಲಿಂಗ್ ದಟ್ ಈ ತರ ಆಗ್ತಾ ಇದ್ದೆ ಮೇಡಮ್ ಅಂತ ಹೇಳಿ. ಸೊ ನಾವು ಓಡಿ ಬಂದೆವು. ಓಡಿ ಬಂದು ಆ ಪೇಷಂಟ್ ಹಿ ವಾಸ್ ಹ್ಯಾವಿಂಗ್ ಸಮ್ ಶಾರ್ಪ್ ಐಟಮ್ಸ್, ಕೈಯಲ್ಲಿ ಶಾರ್ಪ್ ಐಟಮ್ ಇಟ್ಕೊಂಡಿದ್ರು, ಇಲ್ಲ ನಾನು ಮನೆಗೆ ಹೋಗ್ಬೇಕು ಹಾಗೆ ಅಂತ. ಸೊ ನಾವು ಅವರನ್ನ ಕೌನ್ಸಿಲಿಂಗು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲರಿಗೂ ಪಡಿತಾ ಇದ್ರು ಏನ ಹೇಳುದು, ಎಲ್ಲರಿಗೂ ಹೋದವ್ರ ಹತ್ರ ಎಲ್ಲ. ಸೊ ನಾವು ನಿಧಾನದಲ್ಲಿ ಮಾತಾಡಿ, ಆಯ್ತು ನಿನ್ನ ಈಗ್ಲೇ ನಾನು ಮನೆ ಕಳಿಸ್ತೀನಿ, ನಾನು ಅದಕ್ಕೆ ಅಲ್ಲಿಂದ ಬಂದಿರೋದು ಅಂತ ಹೇಳಿ, ದೆನ್ ಆಫ್ಟರ್ವರ್ಸ್ ಬಾತ್ರೂಮ್ ಇಂದ ಹೊರಗಡೆ ಬಂದ್ರು, ಕರ್ಕೊಂಡು ಬಂದ್ವಿ ನಾವು. ಸೊ ಹೀಗೆ ಮಾತಾಡ್ತಾ ಅವ್ರಿಗೆ ಕೈಯೆಲ್ಲ ಸ್ವಲ್ಪ ಪೆಟ್ಟು ಬಿದ್ದಿತ್ತು. ಸೊ ಅದನ್ನ ನಾನು ಹೇಳಿದೆ, ನಾನು ಇದನ್ನ ಉಂಡನ್ನ ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ಮೇಲೆ ನಿಮಗೆ ಮನೆ ಕಳಿಸ್ತೀನಿ, ಬ್ಯಾಂಡೇಜ್ ಎಲ್ಲ ಹಾಕಿ ಅಂತ. ಮಾಡ್ತಾ ಮಾಡ್ತಾ ನಾವೇನ್ ಮಾಡಿದ್ವಿ, ಇದು ಅನಸ್ತೀಶಿಯಾ ಪ್ಯಾಚ್ ಸಿಗುತ್ತೆ ಮೇಡಮ್, ಅದು ಇಮಿಡಿಯೇಟ್ ಹಾಕ್ಬಿಟ್ಟು ಐ ವಿ ಲೈನ್ ಹಾಕ್ಬಿಟ್ವಿ ನಾವು. ಸೊ ಒಂದು ಸೆರೆನೈಸ್ ಅಂದ್ರೆ ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಅವ್ರಿಗೆ ಕಾಮ್ನೆಸ್ ಬರ್ಬೇಕಲ್ಲ. ಸೊ ಹಾಗೆ ಡಾಕ್ಟರ್ಸ್ ಎಲ್ಲ ಬಂದ್ರು, ಇಂಜೆಕ್ಷನ್ ಕೊಟ್ಟು ಸ್ವಲ್ಪ ಕಾಮ್ನೆಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಎಲ್ಲ ಆಗಿ ಸರ್ಜರಿನೂ ಆಗಿ ಮನೆಗೆ ಹೋದ್ರು. ಅದೇ ಅಗೇನ್ ದಟ್ ವೈಫ್ ಅಗೇನ್ ಶಿ ಥ್ಯಾಂಕ್ ದ ಲಾಟ್, ಅಂದ್ರೆ ಇಷ್ಟೆಲ್ಲ ಆಯ್ತು, ನಾನು ನಿಜವಾಗ್ಲೂ ನನ್ನ ಗಂಡನ್ ಕಳ್ಕೊಳ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಮೇಡಮ್ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಇಟ್ ವಾಸ್ ಟು ಬ್ರಿಂಗ್ ಹಿಮ್ ಬ್ಯಾಕ್.
0: ಈ ತರದ ಅನುಭವಗಳು ಆದಾಗ ಆ ಮನೆಯ ಜನ ನಿಮಗೆ ಒಂದು ಕೃತಜ್ಞತಾ ಭಾವದಿಂದ ಹೇಳಿದಾಗ ನಿಮಗೆ ಏನ್ ಅನಿಸ್ತದೆ, ಅಂದ್ರೆ ಒಂದು ಈ ವೃತ್ತಿಯ ಆಯ್ಕೆ ಮಾಡಿಕೊಂಡದ್ದು ಒಂದು ಸಂತೃಪ್ತಿ ಸಮಾಧಾನ?
1: ತುಂಬಾ ಸಮಾಧಾನ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಲ್ಲಿ ಬಂದ್ಬಿಡುತ್ತೆ ಮೇಡಮ್, ತುಂಬಾ ಖುಷಿ ಆಗ್ತದೆ. ಆಮೇಲೆ ಇನ್ನೂ ಕೆಲಸ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ, ಇನ್ನೂ ಯಾವ ತರ ಮಾಡ್ಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿ ತುಂಬಾ ಖುಷಿ ಆಗ್ತದೆ ಮಾತ್ರ.
2: ಹೌದು ಮೇಡಮ್, ಈಗ ಆಸ್ಪತ್ರೆಯಲ್ಲಿ ನಾವು ನರ್ಸ್ಗಳು ದಿನರಾತ್ರಿ ಎಷ್ಟೋ ಸವಾಲುಗಳು ಇರ್ತವೆ ನಮಗೆ, ಅದನ್ನು ಎದುರಿಸುತ್ತ ನಮ್ಮ ಸ್ವಂತ ಭಾವನೆಗಳನ್ನು ನಾವು ಮರೆತು ರೋಗಿಗಳ ಆರೈಕೆಯಲ್ಲಿ ತೊಡಗಿರ್ತೇವೆ. ಹಾಗೆ ಈಗ ನಾವು ಒಂದು ಯಾವುದೇ ವಾರ್ಡ್ ಅಲ್ಲಿ ಅಥವಾ ಐಸಿಯುನಲ್ಲಿ ಒಂದು ಪೇಷಂಟ್ ಆರಾಮವಾಗಿ ಐಸಿಯುಂದ ಶಿಫ್ಟ್ ಆಗಿ ವಾರ್ಡಿಗೆ ಬಂದು ಆಮೇಲೆ ಅವರು ಮನೆಗೆ ಹೋಗುವಾಗ ಕುಟುಂಬದವರ ಧನ್ಯವಾದ ಹೇಳಿದಾಗ ಈ ನರ್ಸಿಂಗ್ ವೃತ್ತಿಗೆ ಒಂದು ಅರ್ಥ ಬರ್ತದೆ. ಹಾಗಾಗಿ ನಾವು ಈ ವೃತ್ತಿಯಲ್ಲಿರುವುದಕ್ಕೆ ನಮಗೂ ತುಂಬಾ ಸಂತೋಷ.
0: ಈಗ ಪೇಷಂಟ್ಗಳು ಅಡ್ಮಿಟ್ ಆದಾಗ ವೈದ್ಯರು ತಮ್ಮ ರೌಂಡ್ಸ್ ಮುಗಿಸಿ ಹೋಗಿರ್ತಾರೆ ಪೇಷಂಟ್ ಅನ್ನ ನೋಡ್ಬಿಟ್ಟು, ಆಮೇಲೆ ಏನಾದ್ರೂ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಪೇಷಂಟ್ ಗೆ ಒದಗಿದಾಗ ವೈದ್ಯರು ಅವಾಗ ಲಭ್ಯ ಇಲ್ಲದೆ ಇರಬಹುದು, ತಕ್ಷಣದಲ್ಲಿ ಅಟೆಂಡ್ ಆಗೋರು ನರ್ಸ್ಗಳು.
1: ಹೌದು,
0: ಹೀಗಿದ್ದಾಗ ರೋಗಿ ಮತ್ತು ವೈದ್ಯರ ಮಧ್ಯೆ ನೀವು ಒಂದು ಕೊಂಡಿ ತರ ಕೆಲಸ ಮಾಡ್ತಿರ್ತೀರಿ. ಬ್ರಿಡ್ಜ್ ತರ ಸೇತುವೆ. ಅಂತ ಸಂದರ್ಭದಲ್ಲಿ ಒಂದು ಪೇಷಂಟ್ ಗೆ ಏನೋ ತೊಂದರೆ ಆದಾಗ ತಕ್ಷಣದಲ್ಲಿ ನಿರ್ಣಯ ತಗೊಳ್ಬೇಕು ಅನ್ನೋದು ಕೂಡ ಒಂದು ಚಾಲೆಂಜ್ ಅಲ್ವಾ?
1: ಹೌದು, ಅದು ನೀವು ಹೇಳಿದಾಗೆ ರೌಂಡ್ಸ್ ಮಾಡಿ ಡಾಕ್ಟರ್ಸ್ ಹೋಗ್ತಾರೆ, ಮತ್ತೆ 24/7 ನಾವೇ ಇರ್ತೀವಿ, ಕೊಡೋದು ಮಾಡೋದು ಮೆಡಿಸಿನ್ಸ್ ಎಲ್ಲಾನು. ಸಡನ್ ಆಗಿ ಮೇ ಬಿ ಹೈಪೋಗ್ಲೈಸಿಮಿಯಾ ಹೋಗ್ಬಹುದು, ಅಂದ್ರೆ ಶುಗರ್ ಲೆವೆಲ್ಸ್ ಕಡಿಮೆ ಆಗ್ಬಹುದು, ಬಿ ಪಿ ಡ್ರಾಪ್ ಆಗ್ಬಹುದು, ಸಡನ್ ಕಾರ್ಯ ಅರೆಸ್ಟು ಆಗ್ತವೆ. ಸೊ ನಮ್ಗೂ ಸಹ ಕೆಲವೊಂದು ಎಲಿಮೆಂಟ್ಸ್ ಇದೆ ಮಾನಿಟರ್ ಮಾಡ್ಕೊಂಡಿರ್ಬೇಕು ಅಂತ. ಸೊ ನಾವು ಅದನ್ನೆಲ್ಲ ಲೈಕ್ ಫಾರ್ ಎಕ್ಸಾಂಪಲ್ ವೈಟಲ್ ಸೈನ್ಸ್ ಚೆಕ್ ಮಾಡ್ಕೊಂಡಿರ್ಬೇಕು ಅಂತೆಲ್ಲ ಇರುತ್ತೆ. ಅದನ್ನ ನಾವು ಚೆಕ್ ಮಾಡ್ತಾರೆ, ಎಲ್ಲೋ ಡಿಟೋರೇಟ್ ಆಗ್ತಾ ಇದೆ ಅಂದ ತಕ್ಷಣನೇ ನಾವೇನ್ ಮಾಡ್ತೀವಿ, ಒಂದ್ಸಲಿ ಅಸಸ್ ಮಾಡ್ಬಿಡ್ತೀವಿ. ಅಸಸ್ ಮಾಡ್ಬಿಟ್ಟು ವಿಲ್ ಸ್ಟಾರ್ಟ್ ಟೇಕಿಂಗ್, ಫಾರ್ ಎಕ್ಸಾಂಪಲ್ ಹೈಪೋಗ್ಲೈಸಿಮಿಯಾ ಹೋಯ್ತು ಅಂತ ಇವಾಗ ಅವ್ರಿಗೆ ಸ್ವೆಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಇಮಿಡಿಯೇಟ್ ನಾವೇನ್ ಮಾಡ್ತೀನಿ, ಒಂದು GRBS ಚೆಕ್ ಮಾಡಕ್ ನೋಡ್ತೀವಿ. ಸೊ ಗ್ಲುಕೋಸ್ ಕಡಿಮೆ ಆದ್ರೆ ಇಫ್ ಪೇಷಂಟ್ ಇಸ್ ಕಾನ್ಶಿಯಸ್ ನೋಡ್ತಾ ಇದಾರೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಸಕ್ಕರೆನೋ ಏನಾದ್ರೂ ಕೊಡ್ತೀವಿ, ಇಲ್ಲದಿದ್ರೆ ವಿಲ್ ಗಿವ್ ಡೆಕ್ಸ್ಟ್ರೋಸ್ ಅಂತ ಇಂಜೆಕ್ಷನ್ಸ್ ಡೆಕ್ಸ್ಟ್ರೋಸ್ ಇರುತ್ತೆ. ಬಟ್ ವಿಲ್ ಇನ್ಫಾರ್ಮ್ ಟು ದ ಡಾಕ್ಟರ್ ಸೈಮಲ್ಟೇನಿಯಸ್ಲಿ, ಅಂದ್ರೆ ಇನ್ನೊಂದು ನರ್ಸ್ ಇರ್ತಾರೆ ಈ ಕಡೆ ನಾವು ಮಾಡ್ತಾ ಇರ್ತೀವಿ, ಇನ್ನೊಬ್ರು ಸಹ ಶಿ ವಿಲ್ ಬಿ ಕಮ್ಯುನಿಕೇಟಿಂಗ್ ವಿತ್ ದ ಡಾಕ್ಟರ್ ಟೆಲಿಂಗ್ ದಟ್ ಈ ತರ ಎಲ್ಲ ಆಗಿರುತ್ತೆ ಅಂತ ಹೇಳಿ. ಸೊ ನಮಗೆ ಆ ಕಡೆಯಿಂದನು ವಿಲ್ ಗೆಟ್ ಇಮಿಡಿಯೇಟ್ ನಮಗೆ ರೆಸ್ಪಾನ್ಸ್ ಬೇಗ ಸಿಗುತ್ತೆ, ಲೈಕ್ ಟೆಲಿಫೋನ್ ಇವಾಗ ಎಲ್ಲ ನಮ್ಮ ಹತ್ರ ಮೊಬೈಲ್ ಎಲ್ಲರ ಹತ್ರ ಇದೆ. ಸೊ ಬೇಗ ರೆಸ್ಪಾನ್ಸ್ ಸಿಗುತ್ತೆ. ಸೊ ಅವ್ರು ಏನ್ ಹೇಳ್ತಾರೆ ಅದನ್ನ ಇಮಿಡಿಯೇಟ್ಲಿ ಆಕ್ಟ್ ಮಾಡಿ, ಬೈ ದ ಟೈಮ್ ದೇ ವಿಲ್ ಕಮ್ ಅಂಡ್ ದೆನ್ ಆಫ್ಟರ್ವರ್ಸ್ ರಿಕ್ವೈರ್ಡ್ ಐಸಿಯುಗೆ ಶಿಫ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ನಾವು.
0: ಅಂದ್ರೆ ಒಬ್ಬ ವೈದ್ಯರ ಅನುಪಸ್ಥಿತಿಯಲ್ಲಿ ರೋಗಿಯನ್ನ ಉಳಿಸಿಕೊಳ್ಳಿಕ್ಕೆ ನೀವು ಸಾಕಷ್ಟು ಪ್ರಯತ್ನಶೀಲರಾಗಿ ಆದ್ರೆ ಅವ್ರಿಗೆ ಮಾಹಿತಿ ಕೂಡ ಕೊಡ್ತಿರ್ತೀರಿ, ಬಟ್ ತಕ್ಷಣದಲ್ಲೇ ಆಕ್ಷನ್ ತಗೊಳ್ಬೇಕಾಗಿದ್ದು ನೀವೇ. ಹಂಗಾಗಿ ರಾತ್ರಿ ಡ್ಯೂಟಿ ಇರ್ಲಿ ಹಗಲು ಡ್ಯೂಟಿ ಇರ್ಲಿ ಅಂದ್ರೆ ನಿರಂತರ ಅಬ್ಸರ್ವೇಷನ್ ಅಲ್ಲಿ ಇರ್ತೀರಿ. ಈಗ ಪ್ರಸ್ತುತ ನಾವು ವಿದ್ಯಾರ್ಥಿಗಳನ್ನ ನೋಡಿದಾಗ ಇವತ್ತು SSLC ಪರೀಕ್ಷೆ ಆಗಿದೆ, PUC ಪರೀಕ್ಷೆ ಆಗಿದೆ, ಮಕ್ಕಳು ಬೇರೆ

0: ಕ್ಷೇತ್ರಗಳಿಗೆ ಆಯ್ಕೆ ಮಾಡ್ಕೊಳ್ತಿರ್ತಾರೆ. ಈ ನರ್ಸಿಂಗ್ ವೃತ್ತಿಗೆ ಬರಬೇಕು ಅಂದ್ರೆ ತಮ್ಮ ಅಡ್ವೈಸ್ ಏನು?
1: ಆಕ್ಚುಲಿ ಮ್ಯಾಮ್, ತುಂಬಾ ಸ್ಕೋಪ್ ಇದೆ ಹೇಳಕ್ಹೋದ್ರೆ, ನರ್ಸಿಂಗ್ ನಲ್ಲಿ ತುಂಬಾ ಸ್ಕೋಪ್ ಇದೆ. ಆಮೇಲೆ ಎಷ್ಟೋ ಜನ ತಂದೆ ತಾಯಿಯರಿಗೂ ಈಗ ಗೊತ್ತಾಗಿದೆ ಟೆಲ್ಲಿಂಗ್ ದಟ್ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್, ಓದಿದ್ರೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೇ ಸಿಗುತ್ತೆ, ಮಿನಿಮಮ್ ಸಂಬಳ ಅಂತ ಸ್ಯಾಲರಿ ಅಂತ ಸಿಕ್ಕೇ ಸಿಗುತ್ತೆ ಅಂತಾನು ತಂದೆ ತಾಯಿಗಳಿಗೂ ಗೊತ್ತಿದೆ. ಸೊ ಮೋಸ್ಟ್ ಆಫ್ ದೆಮ್ ಆರ್ ಕಮಿಂಗ್. 90-94% ತೆಗೆದ ಸ್ಟೂಡೆಂಟ್ಸ್ ಕೆಲವರು ಬಂದಿದ್ದಾರೆ ಅಂದ್ರೆ ಮೆಡಿಕಲ್ ತುಂಬಾ ಇಂಟ್ರೆಸ್ಟ್ ಇದೆ, ದೇ ಕುಡೆಂಟ್ ಗೋ ಟು ದ ಡಾಕ್ಟರ್ಸ್ ಅಂದ್ರೆ ಡಾಕ್ಟರ್ ಓದ್ಲಿಕ್ಕೆ ಸಾಧ್ಯವಿಲ್ಲ ಆಗ್ಲಿಲ್ಲ ಅಂದಿದ್ದಕ್ಕೆ ಕೊನೆಗೆ ನರ್ಸಿಂಗ್ ಈಗ ಆದ್ರೂ ಬಂದು ಅವರ ವಾಟ್ ಇಸ್ ದಟ್ ಆಂಬಿಷನ್ ಅನ್ನು ಫುಲ್ಫಿಲ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಆಶ್ವಿ, ನಮಗೆಲ್ಲ ನಮ್ಮ ಟೈಮ್ ಇರಬೇಕಾದ್ರೆ ಜಸ್ಟ್ ಡಿಪ್ಲೊಮಾ ಮಾತ್ರ ಇತ್ತು, ಇವಾಗ PhD ತನಕ ಬಂದಿದೆ ಮೇಡಮ್. ಸೊ ದರ್ ಆರ್ ಸೋ ಮೆನಿ ಅದರ್ ಫೀಲ್ಡ್ಸ್ ಲೈಕ್ ಗ್ಲೋಬಲ್ ಆಪರ್ಚುನಿಟೀಸ್ ತುಂಬಾ ಇದೆ. ಇವಾಗ ನಮ್ಮಲ್ಲಿಯೇ ನರ್ಸಸ್ ಒಂದು ವರ್ಷ ಅಷ್ಟೇ ಇರ್ತಾರೆ, ಮತ್ತೆ ಜರ್ಮನಿ, UK ಹಾಗೆ ಎಲ್ಲಾ ಕಡೆನೂ ಹೋಗ್ತಾ ಇರ್ತಾರೆ. ಆಮೇಲೆ ಅಗೇನ್ ದರ್ ಆರ್ ಅದರ್ ಲೈಕ್ ನಿಯೋನೆಟಲ್ ICU, ಕ್ರಿಟಿಕಲ್ ಕೇರ್ ನರ್ಸಿಂಗ್ ಅಂತ ಬೇಸ್ಡ್ ಆನ್ ದಿಸ್ ಥಿಂಗ್ ದರ್ ಆರ್ ಸ್ಪೆಷಲೈಸೇಷನ್ ಸಹ ಇದೆ. ಅಂಡ್ ಹೈಯರ್ ಎಜುಕೇಶನ್ ಸಹ ಮಾಡಬಹುದು, ಹೋಮ್ ಕೇರ್ ನರ್ಸಿಂಗ್ ಎಲ್ಲ ಕೊಡಬಹುದು, ಅಂಡ್ ಎಲ್ಡರ್ಲೀಸ್ ಕೇರ್ ಸೆಂಟರ್ಸ್ ನ ಮಾಡಬಹುದು, ಅಂಡ್ ಹೆಲ್ತ್ ಎಜುಕೇಶನ್ ಪ್ಲಾಟ್ಫಾರ್ಮ್ಸ್ ನ ಮಾಡಬಹುದು. ಸೊ ದೀಸ್ ಆರ್ ಸೋ ಮೆನಿ ಸ್ಕೋಪ್ಸ್ ಅದಾರೆ ನರ್ಸಿಂಗ್ ಮ್ಯಾಮ್. ಅರ್ಲಿಯರ್ ಡೇಸ್ ತರ ಏನಲ್ಲ, ಕಮ್ಯುನಿಟಿಗೆ ಸಹ ಹೋಗಿ ವಿ ಕ್ಯಾನ್ ಗಿವ್ ದರ್ ಟ್ರೀಟ್ ಎಜುಕೇಟ್ ಎಲ್ಲಾನು ಮಾಡ. ದೇ ಆರ್ ದ ನರ್ಸಸ್ ಆರ್ ಓನ್ಲಿ ಸಿಟಿಂಗ್ ಇನ್ ದ ಡಾಕ್ಟರ್ಸ್ ಪ್ಲೇಸ್ ಅಂಡ್ ಟ್ರೀಟಿಂಗ್ ದ ಪೇಷಂಟ್ಸ್ ದರ್. ಮೋಸ್ಟ್ ಆಫ್ ದೆಮ್ ಆರ್ ಡೂಯಿಂಗ್ ಲೈಕ್ ಅದು ಕಮ್ಯುನಿಟಿ ಹೆಲ್ತ್ ಕೇರ್ ನರ್ಸಸ್ ಅಂತ ಹೇಳಿ ಆಗಿದೆ. ಸೊ ಈ ತರ ತುಂಬಾ ಆಪರ್ಚುನಿಟೀಸ್ ಇದೆ ಮ್ಯಾಮ್.
0: ಆಯ್ತು ಸುಮಂಗಲ ಮಂಜುಳ ಅವರೇ, ಈ ನರ್ಸಿಂಗ್ ವೃತ್ತಿ ಒಂದು ಪವಿತ್ರವಾದ ವೃತ್ತಿ. ಇವತ್ತು ನಾವು ವಿಶ್ವ ದಾದಿಯರ ದಿನವನ್ನ ಆಚರಿಸ್ತಾ ಇದ್ದೀವಿ, ಇಂತ ಒಂದು ಉತ್ತಮ ಪ್ರೊಫೆಷನ್ ಅಲ್ಲಿ ನಾವು ಕಾರ್ಯ ಮಾಡ್ತಾ ಇರೋದ್ರ ಬಗ್ಗೆ ತಮಗೆ ಒಂದು ಸಂತೃಪ್ತಿ ಸಮಾಧಾನ ಅಂತ ಕೂಡ ತಾವು ಹೇಳಿದ್ರಿ. ಜೊತೆಗೆ ಇದನ್ನ ಒಂದು ವೃತ್ತಿಯನ್ನಾಗಿ ತಗೊಂಡಾಗ ಅವರ ವೈಯಕ್ತಿಕ ಜೀವನದಲ್ಲೂ ಮತ್ತೆ ಸಮಾಜಕ್ಕೂ ಕೂಡ ಇದರಿಂದ ಒಳ್ಳೇದಾಗ್ತದೆ ಅನ್ನುವ ಉತ್ತಮ ಸಂದೇಶವನ್ನ ತಾವು ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ವಿಶ್ವ ದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ SDM ವೈದ್ಯಕೀಯ ಕಾಲೇಜಿನಲ್ಲಿ ನರ್ಸಿಂಗ್ ಸೂಪರಿಡೆಂಟ್ ಆಗಿರುವ ಮಂಜುಳಾ ಅವರು ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸುಮಂಗಲಾ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಈ ಸಂಚಿಕೆಯಲ್ಲಿ ಕೇಳೋಣ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್ ಹಾಗೂ ಅರಕಲಗೂಡು ವಿ ಮಧುಸೂದನ್.
4: ಶಾಂತಕ.
5: ಓ ಅಣ್ಣ,
4: ಏನ್ ಮಟಮಟ ಬಿಸಿಲಲ್ಲಿ ತಲೆ ಮೇಲೆ ಬೇರೆ ಕೈ ಹೊತ್ಕೊಂಡು ಕೂತ್ಕೊಬಿಟ್ಟಿದ್ಯಲ್ಲ?
5: ಬಿಸಿಲು ಇರೋದಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡಿದ್ದೀನಿ.
4: ಅಯ್ಯೋ, ನಿಂದು ಒಂಥರ ವಿಚಿತ್ರ ಸ್ವಭಾವ.
5: ಒಳ್ಳೇದಾಯ್ತು,
4: ಕೈ ಇರೋದ್ರಿಂದ ತಲೆ ಬದುಕೈತೆ,
5: ಇಲ್ಲಾಂದ್ರೆ ತಲೆನೇ ಒಡೆದೋಗೋಷ್ಟು ಬಿಸಿಲು.
4: ಅಲ್ಲ, ಒಂದ್ ದಿವಸ ತಲೆನೋವು ಅಂತೀಯ, ಒಂದ್ ದಿವಸ ಕತ್ತು ನೋವು ಅಂತೀಯ, ಒಂದ್ ದಿವಸ ಭುಜದ ನೋವು ಅಂತೀಯ, ಇನ್ನೊಂದ್ ದಿವಸ ಕೈ ಏನಾಯ್ತದೆ ಅಂತೀಯ, ಏನ್ ನಿನ್ ಕತೆ ಅಂತ ಅರ್ಥ ಆಯ್ತಿಲ್ಲಪ್ಪ.
5: ಏನಂದ್ರಣ್ಣ, ಅದ್ ಏನಂತಾನೆ ಅರ್ಥ ಆಯ್ತಲ್ಲ. ಬಿಸಿಲು ಬಂದ್ಬಿಡ್ತಲ್ಲ, ಫಸ್ಟ್ ಮನ್ಸೇ ಸರಿ ಇರಕ್ಕಿಲ್ಲ. ಬಿಸಿಲಿಗೆ ಇದಕ್ಕೆ ಜಳಕ್ಕೆ ಒಂಥರ ಆಗ್ತಾ ಇರುತ್ತೆ, ಹೆಂಗೆಂಗೋ ಸರಿ ನಿದ್ದೆ ಮಾಡಲ್ಲ, ರಾತ್ರಿ ಪೋಸ್ಚರ್ ವ್ಯತ್ಯಾಸ ಆಗ್ತದೆ, ಅವಾಗ ಕೈ ಕಾಲು ನೋವು ಬರ್ತದೆ. ಆಮೇಲೆ ಎದ್ದು ಒಂದ್ ಸ್ವಲ್ಪ ಬಿಸಿಲಿಗೆ ಓಡಾಡಿ ಚಟುವಟಿಕೆಯಿಂದ ಇದ್ರೆ ಸರಿ ಹೋಗ್ತದೆ ಅನ್ಕೋತೀನಿ, ಆದ್ರೆ ಆಗಕ್ಕಿಲ್ವಲ್ಲ ಬಿಸಿಲಿಗೆ ಹೋಗಕ್ಕೆ.
4: ನೀನು ನೋಡ್ದಾನ ಅಷ್ಟೆಲ್ಲ ಬಡ್ಕತ್ತಿಂದ, ಒಳ್ಳೆ ಡಾಕ್ಟರ್ ನೋಡಿ, ಒಂದ್ ಒಳ್ಳೆ ಆಸ್ಪತ್ರೆ ನೋಡ್ಕೊಂಡು ತೋರ್ಸ್ಕ ಅಂತ ಹೇಳಿದ್ರೆ ಕೇಳಕ್ಕಲ್ಲ.
5: ನೀನು ಒಳ್ಳೇದ್ ಒಳ್ಳೇದಂತ ಹೇಳ್ತಾ ಇರ್ತೀಯ, ಅದ್ರಾಗ ಒಂದ್ 120 ಹೇಳ್ತೀಯ, ಅದ್ರಲ್ಲಿ ಯಾವ್ದು ತಗೊಳ್ಳೋಣ?
4: ನಿನಗೆ ಯಾವ್ದು ಇಷ್ಟ ಆಯ್ತದ ಅರ್ಥಗ?
5: ಏ, ಸರ್ಕಾರಿ ಆಸ್ಪತ್ರೆನೇ, ಇನ್ನೇನು?
4: ಅಲ್ಲ, ಸರ್ಕಾರಿ ಆಸ್ಪತ್ರೆನೇ ಹೇಳಿದ್ದು. ಈಗ ಸರ್ಕಾರಿ ಆಸ್ಪತ್ರೆ ಅಂತ ಅಂದ್ರೆ ಶಾಂತಕ್ಕ, ಮೊದಲ್ನಂಗಲ್ಲ, ಈಗ ಈಗ ಅವು ಬದಲಾವಣೆ ಆಗವೆ. ನೀನು ಕೆಲವು ಆಸ್ಪತ್ರೆಗಳಿಗೆ ಹೋಗ್ಬಿಟ್ರೆ ಸರ್ಕಾರದ ಓಕೆಯ, ಅಯ್ಯೋ ಅದೇನು, ಇದೆಲ್ಲಿಗೆ ಬಂದಿದ್ವಿ ನಾವು ಅಂತ ಅನಿಸ್ತದೆ.
5: ಏ, ಮೊನ್ನೆ ಹೋಗಿದ್ದೆ ಕೇಳು, ಇಲ್ಲಿ ಅದೇನೋ ಮಕ್ಕಳಿಗೆ ಮತ್ತೆ ಹೆರಿಗೆಗೆ ಅಂತಾನೆ ಆಸ್ಪತ್ರೆ ಬೇರೆ ಮಾಡೋರು.
4: ಹೌದು, ಮಕ್ಕಳಿಗೆ ಬೇರೆ,
5: ಆಮೇಲೆ ಇನ್ನೊಂದು ಮೆದುಳು ಮತ್ತೆ ನರರೋಗಕ್ಕೆ ಅದಕ್ಕೆ ಒಂದ್ ಬೇರೆ ಮಾಡೋರು. ಹೆಂಗದವ್ ನೋಡ್ಬೇಕು ಅಣ್ಣಯ್ಯ, ದಿಲ್ಲಿ ಆಸ್ಪತ್ರೆ ತರ ಇದಾವೆ.
4: ಅದು ಈಗ 2003 ಇಸ್ವಿಲಿ ಏನ್ ಮಾಡಿದ್ರು ಅಂದ್ರೆ ಶಾಂತಕ್ಕ, ಒಂದ ಯೋಜನೆ ತಂದ್ಬಿಟ್ರು. ಅದಕ್ಕೋಸ್ಕರ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳ್ಬಿಟ್ಟು.
5: ಸ್ವಾಸ್ಥ್ಯ ಸುರಕ್ಷಾ ಯೋಜನೆ,
4: ಸ್ವಾಸ್ಥ್ಯ ಅಂದ್ರೆ ಆರೋಗ್ಯ ಅಂತ ಹೇಳ್ಬಿಟ್ಟು, ಆರೋಗ್ಯ ಚೆನ್ನಾಗಿ ಇರೋ ಹಂಗೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅದ್ ಮಾಡ್ಬೇಕು ಅಂತ ಅಂದ್ರೆ ಬರೀ ನಾವು ಆಸ್ಪತ್ರೆಯ ಇಂಪ್ರೂವ್ ಮಾಡಿದ್ರೆ ಸಾಕಾಗ್ತಿಲ್ಲ, ಅಲ್ಲಿ ಎಲ್ಲದನ್ನು ಇಂಪ್ರೂವ್ ಮಾಡ್ಬೇಕು. ಡಾಕ್ಟರ್ ಇಂದ ಹಿಡಿದು ಅಲ್ಲಿರೋ ಅಂತ ಎಲ್ಲ ನೌಕರರು ಇರ್ಬೋದು, ಅಲ್ಲಿರೋ ಅಂತ ಮೂಲಭೂತ ಸೌಕರ್ಯ ಆಗ್ಬೋದು, ಇವೆಲ್ಲನೂ ರಿಪೇರಿ ಮಾಡ್ಕೊಂಡು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಒಳ್ಳೆ ತರದ ಟ್ರೀಟ್ಮೆಂಟ್ ಸಿಗಬೇಕು.
5: ಸೂಪರ್ ಸ್ಪೆಷಾಲಿಟಿ ಅಂತಾರಲ್ಲ
4: ಆತರ ಎಲ್ಲ ಸಿಗಬೇಕು ಅಂತ ಹೇಳ್ಬಿಟ್ಟು. ಈಗ ಖಾಸಗಿ ಆಸ್ಪತ್ರೆಗಳಲ್ಲಿ ಏನು ಸೌಲಭ್ಯಗಳಿರ್ತದ ಅಂತವೆಲ್ಲ ಇಲ್ಲಿ ಸಿಗಬೇಕು ಅಂತ ಅನ್ಕೊಂಡು ಆಗ್ಲಿಂದಲೇ ಇವರು ಶುರು ಮಾಡ್ಕೊಬಿಟ್ರು ಶಾಂತಕ್ಕ. ಈಗ ಹಿಂದೆಲ್ಲ ಕೇಳ್ತಿದ್ದಲ್ಲ ಶಾಂತಕ್ಕ ನೀನು ಏನು ಅಂತ ಅಂತಂದ್ರೆ, ಏನಾದ್ರೂ ಒಂದು ತಲೆನೋವು ಅಂತ ಅಂದ್ರೆ, ಕೈ ನೋವು ಅಂತ ಅಂದ್ರೆ, ಈ ದೊಡ್ಡ ದೊಡ್ಡರೆಲ್ಲವ ಪಾರಿಂಗೆ ಹೋಗ್ಬಿಡೋರು
5: ನಡಿ ನಮ್ಮಂತವ್ರೆಲ್ಲೋಗೋದ,
4: ಅಲ್ಲಲ್ಲ ಅವ್ರು ಹೋಯ್ತಾ ಇದ್ರು ಅಂತ ಅಂದ್ರೆ ಅಲ್ಲಿ ಒಳ್ಳೊಳ್ಳೆ ಫೆಸಿಲಿಟಿ ಅವೆ. ಆ ತರದ ಫೆಸಿಲಿಟಿ ನಮ್ ದೇಶದಲ್ಲೇ ಸಿಗ್ಬೇಕು. ಅದು ಬರೀ ದೊಡ್ಡರ್ಗೆ ಅಂತರ್ಗೆ ಇಂತರ್ಗೆ ಅಂತ ಅಲ್ಲ, ನಮ್ ದೇಶದ ಪ್ರಜೆಗಳು ಯಾರವ್ರು ಎಲ್ಲಾರ್ಗೂ ಸಿಗ್ಬೇಕು ಅಂತ ಹೇಳ್ಬಿಟ್ಟು.
5: ಅಲ್ಲ ಕಣ್ಣ, ಈಗ ನಮ್ ದೇಶದಲ್ಲಿ ಸಿಗ್ಬೇಕು ಅಂದ್ರೆ ಈಗ ದಿಲ್ಲಿಗೆ ಕಟ್ಬಿಟ್ರೆ ನಾನ್ ದಿಲ್ಲಿಗೆ ಹೋಗಿ
4: ತೋರಿಸ್ಕೋಬರ್ಕೇಳದೇ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಮಾಡ್ಕೊಂಡು ಶಾಂತಕ್ಕ, ಈ ದೇಶದಲ್ಲಿ ಕೈಗೆಟಕ ಅಂತ ದರದಲ್ಲಿ ಆಯ್ತಾ, ಮತ್ತೆ ವಿಶ್ವಾಸಾರ್ಹವಾಗಿ ಇಲ್ಲಿ ಎಲ್ಲಾ ಜನಕ್ಕೂ ಸಿಗ್ಬೇಕು ಅನ್ನೋ ಅಂತ ಉದ್ದೇಶದಿಂದವ ಇಲ್ಲಿ ಶುರು ಮಾಡಿದ್ರು. ಮೊದಲನೇದಾಗಿ ಈ ವೈದ್ಯಕೀಯ ಶಿಕ್ಷಣ ಅಂತ ಕರೀತಾರಲ್ಲ, ಅದೇ ಈ MBBS ಎಲ್ಲ ಓದ್ತಾ ಇರ್ತಾವಲ್ಲ ಮಕ್ಕಳೆಲ್ಲ ಡಾಕ್ಟರ್ ಓದೋದು, ಅದರಲ್ಲಿ ಗುಣಮಟ್ಟದ ಶಿಕ್ಷಣ ತರಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಈಗ ಡೆಲ್ಲಿಲಿ ಇದ್ದಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹೇಳರು ಅಲ್ಲಿ ಏಮ್ಸ್ ಐತೆ ಅಂತ ಅಂತ ಅಂತ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳ್ಬಿಟ್ಟು, ಅದು ದೇಶದ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂತ ಒಂದು
5: ಸಂಸ್ಥೆ.
4: ಅದು ಭಾರಿ ಚೆನ್ನಾಗಿರ್ತದೆ
5: ಅಂದ್ರೆ ಕಲಿಯಕ್ಕೂ ಇರ್ತದೆ ಆಸ್ಪತ್ರೆ.
4: ನಿನ್ಗೆ ಕಲಿಯಕ್ ಎಲ್ಲೆಲ್ಲ ಇರ್ತಾವೋ ಮೆಡಿಕಲ್ ಕಾಲೇಜ್ಗಳು ಅದಕ್ಕೆ ಹೊಂದ್ಕೊಂಡಂಗೆ ಒಂದು ಇರಲೇಬೇಕು ಆಸ್ಪತ್ರೆ, ಯಾಕಂದ್ರೆ ಅವ್ರು ಕಲ್ತ್ಕೋಬೇಕಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಲ್ಲ.
5: ಕರೆಕ್ಟ್.
4: ಅದಕ್ಕೋಸ್ಕರವ ಅದು ತುಂಬಾ ಉನ್ನತ ಮಟ್ಟದಲ್ಲಿ ಇದ್ದಂತ ಒಂದು ಸಂಸ್ಥೆ ಶಾಂತಕ್ಕ. ಈ ದೊಡ್ಡ ದೊಡ್ಡರೆಲ್ಲವ ಡೆಲ್ಲಿನಲ್ಲಿ ಈ ದೊಡ್ಡ ದೊಡ್ಡ ಹುದ್ದೆಲ್ಲ ನೋಡಿ ಮಿನಿಸ್ಟರ್ಗಳು
5: ಚಿಕ್ಕವರಿರುವಾಗ ಏಮ್ಸ್ ಅಲ್ಲಿ ಓದ್ ಬಂದವರು ಅಂದ್ರೆ ಏ ಮಿನಿಸ್ಟರ್ ತರ ಕಾಣರು
4: ಅಂತ ಅಂದ್ರೆ ಅಷ್ಟೊಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅದು ನೋಡು. ಡೆಲ್ಲಿಲ್ ಮಾತ್ರ ಇದ್ದಿದ್ದು ಅಲ್ಲಿವರೆಗೂ, ಇಲ್ಲಿ 2003 ಇಸ್ವಿವರೆಗೂ ಡೆಲ್ಲಿಲ್ ಮಾತ್ರ ಇತ್ತು. ಡೆಲ್ಲಿ ಜನಕ್ಕೆ ಅವ್ರಿಗೆ ಮಾತ್ರ ಸಿಗ್ತಾ ಇತ್ತು ಒಂದು ಸೌಲಭ್ಯ. ಅದು ಬೇರೆ ಬೇರೆ ಕಡೆಲ್ಲೂ ಸಿಗ್ಬೇಕು ಅಂತ ಅನ್ಕೊಂಡು ಶಾಂತಕ್ಕ, ಅದ್ರ ಶಾಖೆಗಳನ್ನ ನಮ್ಮ ದೇಶದಲ್ಲಿ ಬೇರೆ ಬೇರೆ ಬೇರೆ ಬೇರೆ ಕಡೆ ಮಾಡ್ಬಿಟ್ರು.
5: ಎಲ್ಲೆಲ್ಲಿ ಮಾಡೋರು ಈಗ?
4: ಸುಮಾರು ಕಡೆ ಮಾಡೋರೆ, ಅದಂತ ಜಾರ್ಖಂಡ್ ಪರ್ಖಂಡ್ ಅವೆಲ್ಲ ಅಂತೀವಲ್ಲ ಅಂತವ ಸುಮಾರು ಒಂದು 23 ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ಕೊಂಡಿರೋದವ್ರು.
5: 23
4: ದೇಶದ ವಿವಿಧ ಭಾಗಗಳಲ್ಲಿ.
5: ಕರೆಕ್ಟ್. ಈಗ ಕರ್ನಾಟಕಕ್ಕೂ ಬರ್ತದ?
4: ಕರ್ನಾಟಕಕ್ಕೂ ಒಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಅದು ಬರುವಾಗ ಬರ್ತದೆ.
5: ಈಗ ತಲೆನೋವಿಗೆ ಎಲ್ಲಿ ಹೋಗ್ಲಿ ನಾನು?
4: ನೀನು ಎಸ್ ಅಂದ್ರೆ ಬೇಕಾದ್ರೆ ಡೆಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಏಮ್ಸ್ಗೆ ಹೋಗಿಬಿಡು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಅದು ಮತ್ತೆ ಸರ್ಕಾರಿ ಆಸ್ಪತ್ರೆ ಅಲ್ವಾ ಅದು, ಆಯ್ತಾ? ಹಂಗಾಗಿ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು. ಆಮೇಲೆ ಇಲ್ಲಿ ನಮ್ಮೂರಿನಲ್ಲಿ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಲ್ಲೆಲ್ಲ ಇದ್ವಲ್ಲ ಆ ಸರ್ಕಾರಿ ಆಸ್ಪತ್ರೆಗಳೇನಿದ್ದೋ ಅವೆಲ್ಲ ಒದ್ದುವೆ ಈ ರಿನೋವೇಷನ್ ಮಾಡಿದ್ರು, ನವೀಕರಣ ಅಂತ ಹೇಳಿ ಕರಿತೀವಲ್ಲ.
5: ಹೊಸ ಹೊಸ ಎಕ್ವಿಪ್ಮೆಂಟ್ ಬರುತ್ತೆ.
4: ಈಗ ಮೊದ್ಲೆಲ್ಲ ನೋಡು, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಅಂತ ಅಂದ್ರೆ ಬರೀ ಆಸ್ಪತ್ರೆ ವಾಸನ ಅಂತ ಬರೋದು, ಬೆಲ್ಲ ಹೆಂಗಿರ್ತಾ ಇತ್ತು, ಆಸ್ಪತ್ರೆಗೆ ಹೋದ ತಕ್ಷಣ ಬಂದ್ಬಿಡೋದು. ಈಗ ನೋಡು ಬರಕ್ಲ, ಈಗ ನೀನ್ ಎಂತ ಆಸ್ಪತ್ರೆಗಾರ ಹೋಗು ಬರೋದಿಲ್ಲ. ಈಗ ಒಂಥರ ಏನೋ ಒಂದ್ ನಾವು ದೇವಸ್ಥಾನಕ್ ಬಂದಿದ್ದೀವಿ ಅನ್ನೋ ನಂಗಾಯ್ತದೆ. ಇಲ್ಲಯ್ಯ ನಮ್ಮ ಕಾರ್ಲತ ಬಂದ ಮಾಡೋರು ಆಸ್ಪತ್ರೆಯ ಏನ್ ಬಂದ್ ಬಂದರಲ್ಲವ ಚಪ್ಪಲಿ ಹೊರಗೆ ಬಿಟ್ಟು ಹೋಯ್ತಾರ ಒಳಗಡೆ, ಆ ಮಟ್ಟಕ್ಕೆ ಮಾಡ್ಕೊಂಡವ್ರದ.
5: ಅದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ
4: ಹಳ್ಳಿಲಿರೋದು,
5: ಇಲ್ಲೇ ಶಾಂತಿಗ್ರಾಮ್ ತವ ಅಲ್ಲೂ ಚೆನ್ನಾಗದೆ.
4: ಅಲ್ಲಿ ಸುಮಾರು ಕಡೆ ಎಲ್ಲವ ಎಲ್ಲ ಇಂಪ್ರೂವ್ ಮಾಡ್ಬಿಟ್ರು ಶಾಂತಕ. ಅದು ಆಗಿದ್ದೆಲ್ಲ ಹೆಂಗೆ ಅಂತ ಅಂದ್ರೆ ಈ ಪ್ರಧಾನ ಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಅಂತ ಹೇಳಿದ್ನಲ್ಲ, ಇದರ ಅಡಿನಲ್ಲಿ ಇವೆಲ್ಲನೂ ಮಾಡಿರೋ ಅಂತದ್ದು. ಆಮೇಲೆ ಏನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕು ಕಾಸು ಕೊಡಬೇಕು ಆತರದ್ದೆಲ್ಲ ಏನಿಲ್ಲ, ಕೈಗೆಟಕ ಅಂತ ಒಂದು ಇದ್ರಲ್ಲೇ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ
5: ಅಂದ್ರೆ ಬರೀ ಹೋಗ್ ಬರೋದಣ್ಣ ಅಥವಾ ಅಡ್ಮಿಟ್ ಮಾಡ್ಕೊಂಡು ಏನಾರ ಚಿಕಿತ್ಸೆ ಕೊಡ್ತಾರೆ?
4: ಅಲ್ಲ, ನಿನ್ಗೆ ಅಡ್ಮಿಟ್ ಮಾಡ್ಕೊಳ್ಳೋವಷ್ಟು ಸೀರಿಯಸ್ ಐತೆ ಅಂತ ಅಂತ ಅಂದ್ರೆ ಅಡ್ಮಿಟ್ ಮಾಡ್ಕೋತಾರೆ ನೋಡು. ಮೊದ್ಲೆಲ್ಲವ ಒಂದು 30 ಮಾಸ್ಗೆ 40-50 ಹಿಂಗಿರ್ತಾ ಇತ್ತು, ಈಗ ಅವನು ಎಲ್ಲವ ಶಾಂತಕ ಮೇಲ್ದರ್ಜೆಗೆ ಏರ್ಸ್ಬಿಟ್ಟವ್ರೆ. ಈಗ ನಿನಗೆ ಸೂಕ್ತವಾದಂತ ಆಸ್ಪತ್ರೆ ಯಾವ್ದು ಅಂತ ಅಂದ್ರೆ ಶಾಂತಕ, ಈಗ ನೋಡು ಮೊದಲು ಸರ್ಕಾರಿ ವಲಯದಲ್ಲೇ ತೋರಿಸೋಣ. ಈಗ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡಿ ಇಂತಿಂತ ಒಳ್ಳೊಳ್ಳೆ ಆಸ್ಪತ್ರೆಗಳನ್ನ ಮಾಡೈತೆ ಅಂತ ಅಂತ ಅಂದ್ರೆ ಅಲ್ಲಿಗೆ ಹೋಗ್ಬೇಕು ತಾನೆ. ಆಮೇಲೆ ನಮಗೆ ಒಗ್ಗದು ಅವೇ ತಾನೆ, ಬೇರೆವೇನು ಒಗ್ಗಕ್ಕಲ್ವಲ್ಲ. ಹಂಗಾಗಿ ಅಂತ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ತೀನಿ ಶಾಂತಕ್ಕ, ಆಯ್ತಾ? ಇವೆಲ್ಲವ ಇತ್ತೀಚೆಗೆಲ್ಲವ ಹೊಸ ಹೊಸ ಯೋಜನೆ ಎಲ್ಲ ಬಂದು ಇದರ ಅಡಿನಲ್ಲಿ ಶಾಂತಕ್ಕ.
5: ಅದು ಫ್ರೀ ಅಲ್ಲಣ,
4: ಹೆಚ್ಚು ಕಮ್ಮಿ ಎಲ್ಲ ಫ್ರೀ. ಅಲ್ಲಿ ನೋಡು ಸ್ವಲ್ಪ ರೆಸ್ಟ್ ಇರ್ತದೆ ಅನ್ನೋದಿದ್ರೆ ಬೇರೆ ಇನ್ನೇನು ಇರಕ್ಲ ಶಾಂತಕ್ಕ. ಸ್ವಲ್ಪ ನಮಗೆ ತಾಳ್ಮೆ ಇರಬೇಕು, ಕಾಯ್ಬೇಕು, ತಾಳ್ಮೆ ಇರಬೇಕು,
5: ಕಾಯ್ಬೇಕು.
4: ಪ್ರೈವೇಟ್ ನವೇನು ಹಂಗೆ ಇರಕ್ಲ, ಅಲ್ಲೂ ಹೆಂಗ್ ಕ್ಯೂ ನಿಂತಿರ್ತಾರೆ ಅಂದ್ರೆ ಏನು ಪುಕ್ಷಟ ನೋಡ್ತಾರ
5: ಅಲ್ಲೆಲ್ಲ ಕ್ಯೂ ನಿಂತು ತೋರಿಸ್ಕೊ ಬರ್ತಾರೆ. ಗವರ್ಮೆಂಟ್ ಅಲ್ಲಿ ನಿಲ್ಲಕ್ಕೆ ಹಿಂದೆ ಮುಂದೆ
4: ಇಲ್ಲ, ಹಿಂದೆ ಮುಂದೆ ನೋಡ್ತಾರೆ. ಈಗ ನಿಂತ್ಕೋಬಹುದು, ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋಬಹುದು. ಯಾವ ಆಶ್ನೂ ಬರುತ್ತೆ,
5: ವ್ಯವಸ್ಥೆನೂ ಚೆನ್ನಾಗಿದೆ,
4: ಚೆನ್ನಾಗೈತೆ. ಹಂಗಾಗಿ
5: ಅಂತವೆಲ್ಲ ನಾನು ಪಟ್ಟಣಕ್ಕೆ ಹೋದಾಗ ಅದೇ ಹೇಳಿದ್ನಲ್ಲ, ಹಾಸನಕ್ಕೆ ಹೋಗಿದ್ದೆ, ದೊಡ್ಡ ಆಸ್ಪತ್ರೆ ಹೋಗಿದ್ದೆ, ಯಾರನ್ನ ನೋಡಕ್ ಹೋಗಕ್ಕೆ ಅಂತ ಹೋದೆ. ಇದ್ ಎಲ್ಲಿ ಬಂದಿನಿ ಅಂತಾನೆ ತಿಳಿತಲ್ಲ, ಹಂಗಾಗಿದೆ.
4: ಈಗ ನೋಡು, ನಿನಗೆ ತಲೆನೋವಿದ್ರೆ ಶಾಂತಕ್ಕ, ತಲೆನೋವು ಶಮನ ಆಗಂತದ್ದ ಒಂದ ಔಷಧಿ ಮಾಡಿದೀನಿ ನಾನು, ಆಯ್ತಾ? ಈ ನಿಂಬೆ ಹುಲ್ಲು ಅಂತ ಬರ್ತದೆ,
5: ನಮ್ಗೆ ಏನಿಲ್ಲ, ನಮ್ಗೆ ಒಂದ್ ಚಾ ಕೊಟ್ಬಿಟ್ರೆ ತಲೆನೋವು ಹೋಯ್ತದೆ.
4: ನೋಡ, ಈ ಬಿಸ್ತಲ್ಲಿ ಚಾ ಕುಡ್ದೆ ನಿನಗೆ ಮಾಡ್ಕೊಂಡಿರೋ ತಲೆನೋವ. ನಾನು ನಿಂಬೆ ಹುಲ್ಲು ತಂದ್ಬಿಟ್ಟು ಜ್ಯೂಸ್ ಮಾಡಿದೀನಿ, ನಿಂಬೆ ಹುಲ್ಲು,
5: ನಿಂಬೆ ಹುಲ್ಲು,
4: ನಿಂಬೆ ಹುಲ್ಲು, ಲೆಮನ್ ಗ್ರಾಸ್ ಅಂತಾರೆ ನೋಡು, ಅದು ತಂದ್ಬಿಟ್ಟು.
5: ಇಂಗ್ಲಿಷ್ ಆಗಿ ಹೇಳಿದ್ರೆ ಅರ್ಥ ಆಗ್ತದೆ.
4: ಓ, ನೀನೇನ್ ಸಿಕ್ಕಾಪಟ್ಟೆ ಓದಿರಲ್ಲ ನೋಡು, ನೀನು MBBS ಓದಿದ್ಯಾ, ನೀನು PhD ಮಾಡಿದ್ಯಾ?
5: ಇಲ್ಲ, ಈಗ ಆ ಪದಗಳೆಲ್ಲ ನಾವು ಹುಟ್ಟತಾನೆ ಕೇಳಿದೀವನ ಅನ್ನೋ ಅಷ್ಟು ಏನದು ಫ್ಯಾಮಿಲಿಯರ್ ಆಗಿದಾವೆ,
4: ಅಷ್ಟು ಜನಪ್ರಿಯ ಆಗ್ಬಿಟ್ಟವೆ,
5: ಜನಪ್ರಿಯ ಆಗಿದಾವೆ. ನಡಿ, ಏನ್ ದೊಡ್ಡ, ನೀನು ಒಬ್ನೇ ಇಂಗ್ಲಿಷ್ ಕಲ್ತಿಲ್ಲ, ನಡಿಯಣ.
4: ಅಲ್ಲ ಅಲ್ಲ,
5: ನನಗೂ ಬರ್ತದೆ, ನಡಿ.
4: ನಿನಗ್ ಬರ್ತದೆ, ಇನ್ನೊಷ್ಟು ನನಗೆ ಎಲ್ಲಿ ಬರ್ತದೆ?
5: ಹಂಗಲ್ಲ, ಈಗ ಇವೆಲ್ಲ ಹೇಳ್ದಲ್ಲ ಅಣ್ಣ, ಆಸ್ಪತ್ರೆಗಳು ಅದು ಇದು ಎಲ್ಲ ಹೇಳ್ದಲ್ಲ, ಈಗ ನಮ್ ಜನಕ್ಕೆಲ್ಲ ಹೇಳ್ಬೇಕಲ್ಲ, ಎಂತ ಮಾಡೋದು
4: ಜನಕ್ಕೆ? ನೋಡು ಶಾಂತಕ್ಕ, ಈ ರೇಡಿಯೋ ಕೇಳ್ತಾ ಇದ್ರೆ ಇವೆಲ್ಲ ದಿವಸ ಬರ್ತಾ ಇರ್ತವೆ, ಕೇಳಬೇಕಷ್ಟೇ. ಅದಕ್ಕೂ ಪೇಷನ್ಸ್ ಇಲ್ಲ ಅನ್ನೋ ತರದಲ್ಲಿ ಆಗ್ಬಾರ್ದು, ಅದ್ ಕೇಳ್ತಾ ಇದ್ರೆ ಅವೆಲ್ಲ ಬರ್ತಾ ಇರ್ತವೆ.
5: ಇದೆಲ್ಲ ತರದ್ರ ಉದ್ದೇಶ ಏನಂದ್ರ, ಬಡವ್ರಿಗೊಂದ್ ನ್ಯಾಯ, ಶ್ರೀಮಂತರಿಗೊಂದ್ ನ್ಯಾಯ ಆಗ್ಬಾರ್ದು,
4: ಆಗ್ಬಾರ್ದು.
5: ಎಲ್ಲರಿಗೂ ಸಮಾನ ಸೌಲಭ್ಯ ಸಿಗಬೇಕು,
4: ಸಿಗಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈಗ ನನಗೊಂದ್ ನ್ಯಾಯ, ನಿನಗೊಂದ್ ನ್ಯಾಯ ಅಲ್ಲ, ನಾನ್ ಮಾಡಿರೋದು ಒಂದೇ, ಏನು ಲೆಮನ್ ಗ್ರಾಸ್ ಜ್ಯೂಸ್,
5: ಜ್ಯೂಸ್
4: ಅದ್ರವೇ ಸಾವಯವ ಬೆಲ್ಲ ತಂದು ಮಂಡ್ಯದಿಂದವ.
5: ಎಂತದ
4: ಸಾವಯವ ಬೆಲ್ಲ? ಆರ್ಗಾನಿಕ್ ಜಾಗರಿ ಅಂತಾರ ನೋಡು, ಯಾಕೆ ನಿನ್ಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಲ್ಲ, ನೀನ್ PhD ಮಾಡಿರೋಲ್ಲ, ಹಂಗೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು. ಅದ್ ಮಾಡಿದೀನಿ, ಅದ್ ಉಜ್ಜಲು ಇಟ್ಟಿದ್ದೆ, ನೀನ್ ಕುಡಿದ್ರೆ ನಿನ್ ತಲೆನೋವು ಓಡೋಯ್ತದ್ ನಡಿ.
5: ಹಂಗಂತ್ಯ
4: ನೋಡನ್ ಬೇಕಾದ್ರೆ ನಾಳೆ
5: ಬಿಡಪ್ಪ,
4: ಕೊಟ್ಟೆ
5: ಬಿಡು
4: ನಡಿ.
3: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾತುಕತೆ ಮೂಡಿಬಂತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಸುಜಾತಾ ಎಫ್ ತಳವಾರ್ ಹಾಗೂ ಅರ್ಕಲ್ಗುಡು ವಿ ಮಧುಸೂದನ್. ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿ ಹಿಮವಂತ್ ಬಿಸ್ವಾ ಸರ್ಮಾ ಪ್ರಮಾಣ ವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಂಟಿಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಗುಜರಾತ್ ಟೈಟಾನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ವಾರ್ತೆಗಳ ವಿವರ. ಬಿಜೆಪಿ ನಾಯಕ ಹಿಮವಂತ ಬಿಸ್ವಾ ಸರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಸರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪುರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಈ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಕೇಂದ್ರ ಸಚಿವರು ಸೇರಿದಂತೆ ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದ ಮೊದಲ ಸಚಿವ ಸಂಪುಟ ಸಭೆ ನಿರ್ಧಾರಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಪಶ್ಚಿಮ ಬಂಗಾಳದ ಜನರ ಕಲ್ಯಾಣವೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿರುವ ಅವರು, ವಿಶ್ವದ ಅತಿದೊಡ್ಡ ಆರೋಗ್ಯ ಯೋಜನೆಯಾದ ಆಯುಷ್ಮಾನ್ ಭಾರತ್ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಜನರಿಗೂ ಲಭ್ಯವಾಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು. ಈ ಯೋಜನೆ ಉತ್ತಮ ಗುಣಮಟ್ಟದ ಮತ್ತು ಕೈಗೆಟಕುವ ದರದ ಆರೋಗ್ಯ ಸೇವೆಯನ್ನು ಖಚಿತಪಡಿಸಲಿದೆ ಎಂದರು. ಅಂತಾರಾಷ್ಟೀಯ ದಾದಿಯರ ದಿನವಾದ ಇಂದು ರಾಷ್ಟಪತಿ ಭವನದಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ 15 ದಾದಿಯರಿಗೆ 2026ನೇ ಸಾಲಿನ ರಾಷ್ಟೀಯ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿಗಳನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದರು. ಶುಶ್ರೂಷೆಯ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದ್ದ ಕೇಂದ್ರ ಹಾಗೂ

0: 1973ರಲ್ಲಿ ಈ ಪ್ರಶಸ್ತಿಯನ್ನು ಸ್ಥಾಪಿಸಿದೆ. ದಾದಿಯರ ಸಮರ್ಪಣಾ ಮನೋಭಾವ ಮತ್ತು ರಾಷ್ಟಕ್ಕೆ ಅವರು ನೀಡುತ್ತಿರುವ ಅಮೂಲ್ಯ ಸೇವೆಯ ಸಂಕೇತವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಆಧುನಿಕ ಶುಶ್ರೂಷಾ ಶಾಸ್ತ್ರದ ಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಇಂದು ಅಂತಾರಾಷ್ಟೀಯ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ನಮ್ಮ ದಾದಿಯರು ನಮ್ಮ ಭವಿಷ್ಯ, ಸಶಕ್ತ ದಾದಿಯರು ಜೀವ ಉಳಿಸುತ್ತಾರೆ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಈ ದಿನ ಜಾಗತಿಕವಾಗಿ ಶುಶ್ರೂಷಾ ವೃತ್ತಿಪರತೆಗೆ ಉತ್ತಮ ಬೆಂಬಲ, ಸುರಕ್ಷತೆ ಮತ್ತು ಸಂಪನ್ಮೂಲಗಳ ಅಗತ್ಯತೆಯ ಮೇಲೆ ಹೆಚ್ಚಿನ ಗಮನ ನೀಡಲಾಗುತ್ತದೆ. ರೋಗಿಗಳ ಆರೈಕೆ, ಸಮುದಾಯದ ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ದಿಯಲ್ಲಿ ದಾದಿಯರ ಪಾತ್ರ ಅತ್ಯಗತ್ಯವಾಗಿದೆ. ಈ ದಿನದ ಹಿನ್ನೆಲೆ ಕೇಂದ್ರ ಸಚಿವರಾದ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಅನೇಕ ಗಣ್ಯರು ಸಂದೇಶ ಹಂಚಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ದಾದಿಯರ ಅಚಲ ಸಹಾನುಭೂತಿ, ಸದೃಢತೆ ಮತ್ತು ನಿಸ್ವಾರ್ಥ ಸಮರ್ಪಣಾ ಮನೋಭಾವವನ್ನು ಗೌರವಿಸಲಾಗುತ್ತಿದೆ, ದಾದಿಯರ ಯೋಗಕ್ಷೇಮಕ್ಕಾಗಿ ಹೂಡಿಕೆ ಮಾಡುವ ಮೂಲಕ ಜಗತ್ತು ಆರೋಗ್ಯಕರ ಸಮುದಾಯಗಳನ್ನು ಮತ್ತು ಸದೃಢ ಭವಿಷ್ಯ ನಿರ್ಮಿಸಲು ಸಾಧ್ಯ ಎಂದು ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಯೊಬ್ಬ ದಾದಿಯೂ ಸಂಕಷ್ಟದಲ್ಲಿರುವವರಿಗೆ ಭರವಸೆಯ ಆಧಾರಸ್ತಂಭವಾಗಿ ನಿಲ್ಲುತ್ತಾರೆ. ಅವರ ನಿಸ್ವಾರ್ಥ ಸೇವೆ ಮತ್ತು ಅಚಲ ಸಮರ್ಪಣಾ ಭಾವ ಆರೋಗ್ಯವಂತ ಭಾರತದ ನಿಜವಾದ ಅಡಿಪಾಯವಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೈದ್ಯಕೀಯ ಶಿಕ್ಷಣ ಪ್ರವೇಶಾತಿಗಾಗಿ ಈ ತಿಂಗಳ 3ರಂದು ನಡೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಿರ್ಧರಿಸಿದೆ. ಪರೀಕ್ಷಾ ಪದ್ದತಿಯ ಮೇಲಿನ ನಂಬಿಕೆ ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ಸರ್ಕಾರ ತೀರ್ಮಾನಿಸಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲಾ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ಭಾರತ ನ್ಯಾಯ ವಿತರಣಾ ವ್ಯವಸ್ಥೆಯನ್ನು ಬಲಪಡಿಸಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ನೇತೃತ್ವದಲ್ಲಿ ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯನ್ನು ರಚಿಸಿದ್ದಾರೆ. ಈ ಸಮಿತಿಯು ದೇಶದಾದ್ಯಂತ ನ್ಯಾಯಾಲಯಗಳ ಅಗತ್ಯಗಳನ್ನು ಮೌಲ್ಯಮಾಪನ ಮಾಡಲಿದ್ದು, ಈ ಕ್ಷೇತ್ರಕ್ಕಾಗಿ ಸುಮಾರು 40,000-50,000 ಕೋಟಿ ರೂಪಾಯಿಗಳ ಸರ್ಕಾರಿ ಅನುದಾನಕ್ಕೆ ಶಿಫಾರಸು ಮಾಡುವ ನಿರೀಕ್ಷೆಯಿದೆ. ಸಮಿತಿಯು ನ್ಯಾಯಾಲಯಗಳ ಆಧುನೀಕರಣ, ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ತಂತ್ರಜ್ಞಾನದ ಬಳಕೆ ಮತ್ತು ಇ ಕೋರ್ಟ್ಸ್ ಯೋಜನೆಯಡಿ ಡಿಜಿಟಲೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಲಿದೆ. ನ್ಯಾಯಮೂರ್ತಿಗಳಾದ ದೇವಾಂಗ್ಸು ಬಸಾಕ್, ಅಶ್ವನಿ ಕುಮಾರ್ ಮಿಶ್ರಾ ಮತ್ತು ಸೋಮಶೇಖರ್ ಸುಂದರೇಶನ್ ಈ ಸಮಿತಿಯ ಸದಸ್ಯರಾಗಿದ್ದು, ಆಗಸ್ಟ್ 31ರೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸಲು ಸೂಚಿಸಲಾಗಿದೆ. ನ್ಯಾಯಾಲಯಗಳಲ್ಲಿನ ಮೂಲಸೌಕರ್ಯ ಕೊರತೆಗಳನ್ನು ನೀಗಿಸುವುದು ಮತ್ತು ಡಿಜಿಟಲ್ ಮೂಲಸೌಕರ್ಯವನ್ನು ಹೈಕೋರ್ಟ್ ಹಾಗೂ ಕೆಳಹಂತದ ನ್ಯಾಯಾಲಯಗಳಿಗೆ ಸಮನಾಗಿ ವಿಸ್ತರಿಸುವುದು ಈ ಸಮಿತಿಯ ಪ್ರಮುಖ ಗುರಿಯಾಗಿದೆ. ನ್ಯಾಯಾಂಗ ವ್ಯವಸ್ಥೆಯನ್ನು ಕಾಗದರಹಿತ ಮತ್ತು ದಕ್ಷವನ್ನಾಗಿ ಮಾಡಲು ಕೇಂದ್ರ ಸರ್ಕಾರವು ಈಗಾಗಲೇ ಇ ಕೋರ್ಟ್ಸ್ ಯೋಜನೆಯ 3ನೇ ಹಂತಕ್ಕೆ 7,210 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಭಾರತದ ಗಣಿತಶಾಸ್ತ್ರದ ಕೊಡುಗೆಗಳ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, 3ನೇ ಶತಮಾನದಲ್ಲಿ ಭಾರತದಲ್ಲಿ ಅಭಿವೃದ್ದಿಪಡಿಸಲಾದ ಬೈನರಿ ವ್ಯವಸ್ಥೆ ಡಿಜಿಟಲ್ ಯುಗ ಮತ್ತು ಕೃತಕ ಬುದ್ದಿಮತ್ತೆ ಪಯಣಕ್ಕೆ ಅಡಿಪಾಯವಾಗಿದೆ. ಗತಕಾಲದ ಇತಿಹಾಸದ ವಿರೂಪಗಳನ್ನು ಸರಿಪಡಿಸುವ ಮೂಲಕ ಮಾತ್ರ ಭವಿಷ್ಯದ ಸಮಸ್ಯೆಗಳನ್ನು ನಿಖರವಾಗಿ ಎದುರಿಸಲು ಸಾಧ್ಯ ಎಂದು ತಿಳಿಸಿದರು. ಭಾರತ ಅಂತಾರಾಷ್ಟೀಯ ಕೇಂದ್ರದ ಸಂಹಿತ ಕಾರ್ಯಕ್ರಮದಡಿ ರೂಪಿಸಲಾದ ಈ ಗಣಿತದ ಜಾಗತಿಕ ಪ್ರಸರಣ ಎಂಬ ಪ್ರದರ್ಶನ ವೈದ್ಯಕೀಯ ವಾಸ್ತುಶಿಲ್ಪ ತತ್ವಶಾಸ್ತ್ರ ಮತ್ತು ಸಾಹಿತ್ಯ ಸೇರಿದಂತೆ ದೇಶದ ಪ್ರಾಚೀನ ಗಣಿತದ ಸಾಧನೆಯನ್ನು ಡಿಜಿಟಲ್ ಪ್ಯಾನೆಲ್ಗಳ ಮೂಲಕ ಅನಾವರಣಗೊಳಿಸುತ್ತದೆ ಎಂದರು. ಗಣಿತ ಒಂದು ಸಾರ್ವತ್ರಿಕ ಭಾಷೆಯಾಗಿದ್ದು ಜಾಗತಿಕ ಒಳಿತಿಗಾಗಿ

0: ಸೇವೆ ಸಲ್ಲಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕ ಚಂದ್ರನಾಥ ರಥ್ ಅವರ ಹತ್ಯೆ ಪ್ರಕರಣದ ತನಿಖೆಯನ್ನು ಕೇಂದ್ರ ತನಿಖಾ ದಳ ಇಂದು ಅಧಿಕೃತವಾಗಿ ಕೈಗೆತ್ತಿಕೊಂಡಿದೆ. ರಾಜ್ಯ ಪೊಲೀಸರ ಶಿಫಾರಸಿನ ಮೇಲೆ ಕೇಂದ್ರ ತನಿಖಾ ಸಂಸ್ಥೆ ಈ ಕ್ರಮ ಕೈಗೊಂಡಿದ್ದು, ಪ್ರಕರಣದ ತನಿಖೆಗಾಗಿ ಕೋಲ್ಕತ್ತಾ ವಲಯದ ಜಂಟಿ ನಿರ್ದೇಶಕರ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಲಾಗುವುದು ಎಂದು ಸಿಬಿಐ ಪ್ರಕಟಣೆಯಲ್ಲಿ ತಿಳಿಸಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ರಾಜ್ಯ ಪೊಲೀಸರು ಪ್ರಕರಣದ ದಾಖಲೆಗಳನ್ನು ಸಿಬಿಐಗೆ ಹಸ್ತಾಂತರಿಸಲು ಸಿದ್ದತೆ ನಡೆಸಿದ್ದಾರೆ. ತನಿಖಾ ತಂಡ ಇಂದು ಮಧ್ಯಮ ಗ್ರಾಮ ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಸಾಧ್ಯತೆ ಇದ್ದು, ಘಟನಾ ಸ್ಥಳವನ್ನು ಪರಿಶೀಲಿಸುವ ನಿರೀಕ್ಷೆ ಇದೆ. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ವಿರುದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 3 ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಸ್ಸಾಂ ಮುಖ್ಯಮಂತ್ರಿಯಾಗಿ ಸತತ 2ನೇ ಬಾರಿ ಹಿಮಂತ ಬಿಸ್ವಾ ಸರ್ಮಾ ಪ್ರಮಾಣವಚನ ಸ್ವೀಕಾರ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ 15 ದಾದಿಯರಿಗೆ ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಪ್ರದಾನ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯಿಂದ ನೀಟ್ ಯುಜಿ 2026 ಪರೀಕ್ಷೆ ರದ್ದು, ಸಿಬಿಐ ತನಿಖೆಗೆ ವಹಿಸಲು ಕೇಂದ್ರ ಸರ್ಕಾರ ನಿರ್ಧಾರ. ನ್ಯಾಯಾಂಗ ಮೂಲಸೌಕರ್ಯ ಪರಾಮರ್ಶೆಗೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರಿಂದ ಸಮಿತಿ ರಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಗುಜರಾತ್ ಟೈಟನ್ಸ್ ಸನ್ರೈಸರ್ಸ್ ಹೈದರಾಬಾದ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಹಾಸನ. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ HS ವೆಂಕಟೇಶಮೂರ್ತಿಯವರ ರಚನೆ, ಹಾಡಿದ್ದಾರೆ ಮೇಘನಾ ಭಟ್.

0: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಸ್, ಶುಭ ಆರಂಭಗಳ ಪ್ರಾರಂಭ.
2: ನಾನಿಲ್ಲಿದ್ದೀನಿ.
3: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
2: ಬುದ್ಧಿ ಚಾರ್ಜ್ ಮಾಡೋ.
4: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
2: ನೋಡಿದ್ಯಾ
3: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
4: ಈಗೇನ್ ಮಾಡ್ತೀಯಾ?
3: ಫ್ರೀ ವೈಫೈ ಇದೆಯಲ್ಲ.
2: ಪೆದ್ದು ಸುಧಾರಿಸ್ಕೋ.
4: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
3: ಅಂದ್ರೆ ಫ್ರಾಡ್ಗೆ ಮಾಡಿ. ಬೈ ಬೈ.
4: ಆರ್ಬಿಐ ಹೇಳುತ್ತೆ,
2: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
5: ಭಾವಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಕುವೆಂಪು ಅವರ ರಚನೆ, ಹಾಡಿದ್ದಾರೆ ಪ್ರೇಮಲತಾ ದಿವಾಕರ್.

ಆಕಾಶವಾಣಿ ಹಾಸನ ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 1:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಮುತ್ತಿನ ಹಾರ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಂ ಬಾಲಮುರಳಿ ಕೃಷ್ಣ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಭಕ್ತ ಕುಂಬಾರ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್. ಗೀತೆಗೆ ಸಂಗೀತ ಜಿ ಕೆ ವೆಂಕಟೇಶ್ ಅವರದ್ದು, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿಯವರದ್ದು.

0: ಆತ್ಮೀಯ ರೈತ ಬಾಂಧವರೇ, ಕೃಷಿ ತರಂಗ ನಾಳೆ ಸಂಜೆ 6:50 ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462889. STD ಕ್ರಮಾಂಕ 08172. ಗಮನಿಸಿ, ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಭಾಗವಹಿಸಿ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಂತೆ ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನ ಮಾಡಿಕೊಳ್ಳಿ.
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮಲೆಯ ಮಾರುತ ಚಿತ್ರದ ಗೀತೆ. ಗೀತೆಗೆ ಸಂಗೀತ ಸಂಯೋಜನೆ ವಿಜಯ್ ಭಾಸ್ಕರ್ ಅವರದ್ದು, ಸಾಹಿತ್ಯ ಚಿ ಉದಯ್ ಶಂಕರ್ ಅವರದ್ದು. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಭಕ್ತ ಕನಕದಾಸ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್, ಸಂಗೀತ ಸಂಯೋಜನೆ ಎಂ ವೆಂಕಟರಾಜು ಅವರದ್ದು.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತದೆ. ಸಂದೇಶ ಕಳಿಸೋದಕ್ಕೆ ಸಂಖ್ಯೆಯನ್ನು ಬರೆದಿಟ್ಕೊಳ್ಳಿ, 9141 688 6377.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
0: ಆತ್ಮೀಯ ಕೇಳುಗರೆ ಗಮನಿಸಿ, ಇಂದು ಸಂಜೆ 5:45 ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ ಸಾಧನೆಯ ಹಾದಿ ಪ್ರಸಾರವಾಗ್ತದೆ. ಇದರಲ್ಲಿ ಇಂದಿನ ಸಂಚಿಕೆಯಲ್ಲಿ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪ ಹಾಗೂ ಪಲ್ಲವಿ ಅವರೊಂದಿಗೆ ಸಂದರ್ಶನ ಮೂಡಿಬರುತ್ತದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ತಾಯಿಗೆ ತಕ್ಕ ಮಗ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 2 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ.

0: ಕ್ಷೇತ್ರಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಮತ್ತು ಭಾರತದ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ದೇಶದಾದ್ಯಂತ ಆಧುನಿಕ ತಂತ್ರಜ್ಞಾನ ಕೇಂದ್ರಗಳು ಮತ್ತು ಸಾಮಾನ್ಯ ಸೌಲಭ್ಯ ಕೇಂದ್ರಗಳನ್ನು ಸ್ಥಾಪಿಸುವತ್ತ ಕೇಂದ್ರ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ನಿಗಮ ಲಿಮಿಟೆಡ್ನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಬ್ ಸ್ಕೀಂ ಅಡಿಯಲ್ಲಿ ನೀಡಲಾಗುವ ವಿವಿಧ ತರಬೇತಿಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳಿಗೆ ಕೇಂದ್ರ ಸಚಿವರಾದ ಜಿತನ್ ರಾಮ್ ಮಾಂಜಿ ಹಾಗೂ ಶೋಭಾ ಕರಂದ್ಲಾಜೆ ಪ್ರಮಾಣ ಪತ್ರ ವಿತರಿಸಿದರು. ಪೀಣ್ಯದಲ್ಲಿ ಎಂಎಸ್ಎಂಇಗಳಿಗೆ ತಂತ್ರಜ್ಞಾನ ಪ್ರವೇಶ, ಪರೀಕ್ಷಾ ಸೌಲಭ್ಯಗಳು, ಕೌಶಲ್ಯ, ನಾವೀನ್ಯತೆ ಮತ್ತು ಉದ್ಯಮ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯದ ಬೆಂಬಲದೊಂದಿಗೆ ರಾಷ್ಟೀಯ ಸಣ್ಣ ಕೈಗಾರಿಕಾ ನಿಗಮ ಪ್ರಸ್ತಾವಿತ ಅತ್ಯಾಧುನಿಕ ಕೇಂದ್ರ ಸ್ಥಾಪಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸಿದ್ದಾಗ ನಡೆದಿರುವ ಭದ್ರತಾ ಲೋಪದ ಬಗ್ಗೆ ಎನ್ಐಎ ತನಿಖೆ ನಡೆಸಬೇಕು ಎಂದು ಮಾಜಿ ಸಚಿವ ಬಿ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಆಗಮಿಸಿದಾಗ ಕಾಂಗ್ರೆಸ್ ಸರ್ಕಾರ ಸರಿಯಾದ ಭದ್ರತೆ ನೀಡದೆ ಲೋಪವೆಸಗಿದೆ. ಇದೇ ಸಂದರ್ಭದಲ್ಲಿ ನೂರಾರು ಮಂದಿ ಇನ್ಸ್ಪೆಕ್ಟರ್ಗಳನ್ನು ವರ್ಗಾವಣೆ ಮಾಡಿರುವ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಧಾನಿ ಮೇಲೆ ಕಾಳಜಿ ಹಾಗೂ ಗೌರವ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ಈ ತಿಂಗಳ 3ರಂದು ನಡೆದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಲು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ನಿರ್ಧರಿಸಿದೆ. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಎನ್ಟಿಎ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಆರೋಪದ ಸಮಗ್ರ ತನಿಖೆಗಾಗಿ ಪ್ರಕರಣವನ್ನು ಕೇಂದ್ರೀಯ ತನಿಖಾ ದಳಕ್ಕೆ ವಹಿಸಲು ತೀರ್ಮಾನಿಸಲಾಗಿದೆ. ವಿವಿಧ ತನಿಖಾ ಸಂಸ್ಥೆಗಳು ನೀಡಿದ ವರದಿಗಳನ್ನು ಎನ್ಟಿಎ ಸಮನ್ವಯದೊಂದಿಗೆ ಪರಿಶೀಲಿಸಿದ ನಂತರ ಈ ಕ್ರಮ ಕೈಗೊಳ್ಳಲಾಗಿದ್ದು, ಅಗತ್ಯವಿರುವ ಎಲ್ಲ ದಾಖಲೆ ಮತ್ತು ಸಹಕಾರವನ್ನು ನೀಡುವುದಾಗಿ ಸಂಸ್ಥೆ ತಿಳಿಸಿದೆ. ರದ್ದುಗೊಂಡಿರುವ ಪರೀಕ್ಷೆಯನ್ನು ಶೀಘ್ರದಲ್ಲೇ ಮರು ನಡೆಸಲಾಗುವುದು ಮತ್ತು ಅದರ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಸ್ಪಷ್ಟಪಡಿಸಿದೆ. ಮಲೆ ಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಇಂಡಿಗನತ್ತ ಬಳಿ ಬಾಲಕನನ್ನು ಕೊಂದ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆ ಆರಂಭಿಸಿದೆ. 30ಕ್ಕೂ ಅಧಿಕ ಮಂದಿ ಈ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾಗಮಲೆ ಮತ್ತು ಇಂಡಿಗನತ್ತದ ದಟ್ಟಾರಣ್ಯದಲ್ಲಿ ಚಿರತೆ ಬೀಡು ಬಿಟ್ಟಿರುವ ಶಂಕೆ ಇದ್ದು, ಥರ್ಮಲ್ ಡ್ರೋನ್ ಕ್ಯಾಮರಾದಲ್ಲಿ ಚಿರತೆಯ ದೃಶ್ಯ ಒಂದು ಬಾರಿ ಸೆರೆಯಾಗಿದೆ. ಡ್ರೋನ್ ಕ್ಯಾಮರಾ ಸದ್ದು ಕೇಳುತ್ತಿದ್ದಂತೆ ಚಿರತೆ ಅವಿತುಕೊಳ್ಳುತ್ತಿದೆ ಎಂದು ಅರಣ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಪಶು ವೈದ್ಯರು ಮತ್ತು ತಜ್ಞರು ಕಾರ್ಯಾಚರಣೆಯಲ್ಲಿ ತೊಡಗಿದ್ದು, ಆಯಾಕಟ್ಟಿನ ಸ್ಥಳಗಳಲ್ಲಿ ಅರಣ್ಯ ಇಲಾಖೆ ಬೋನ್ಗಳನ್ನು ಇರಿಸಿದೆ. ಈ ನಡುವೆ ಕಳೆದ ರಾತ್ರಿ ಚಿರತೆಯೊಂದು 2 ಮೇಕೆಗಳನ್ನು ಹೊತ್ತೊಯ್ದಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿದೆ. ಮಾಜಿ ಕ್ರಿಕೆಟಿಗ ವಿನಯ್ ಎಸ್ ಬಾದಾಮಿ ಹೃದಯಾಘಾತದಿಂದ ನಿನ್ನೆ ನಿಧನರಾಗಿದ್ದಾರೆ. ವಿನಯ್ ಬಾದಾಮಿ ಅಂತಾರಾಷ್ಟೀಯ ಕ್ರಿಕೆಟ್ ಅಂಪೈರ್ ಸತ್ಯಜಿತ್ ರಾವ್ ಮತ್ತು ಹಿರಿಯ ಪತ್ರಕರ್ತೆ ಹಾಗೂ ಆಕಾಶವಾಣಿ ಸುದ್ದಿ ವಿಭಾಗದ ವಾರ್ತಾ ವಾಚಕಿಯಾಗಿದ್ದ ನಾಗಮಣಿ ಎಸ್ ರಾವ್ ಅವರ ಪುತ್ರ. ವಿನಯ್ ಬಾದಾಮಿ 21 ವರ್ಷದೊಳಗಿನ ರಾಜ್ಯಮಟ್ಟದ ಕ್ರಿಕೆಟ್ ತಂಡದ ನಾಯಕರಾಗಿದ್ದರು. ಕೊರೋನಾ ಕಾಲದ ಬಿಕ್ಕಟ್ಟಿನಿಂದ ಹಿಡಿದು ಇಂದಿನ ಜಾಗತಿಕ ಆರ್ಥಿಕ ಸವಾಲುಗಳವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಮುನ್ನಡೆಸುತ್ತಿರುವ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಸಂಸದ

0: ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರು ಮುಂದಾಲೋಚನೆಯಿಂದ ಕೆಲವು ಸಲಹೆಗಳನ್ನು ನೀಡಿದ್ದು, ಭವಿಷ್ಯದಲ್ಲಿ ಎದುರಾಗಬಹುದಾದ ಗಂಭೀರ ಸಮಸ್ಯೆಗಳನ್ನು ತಡೆಯಲು ಅವರು ನೀಡುವ ಸೂಚನೆಗಳನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಸುರಕ್ಷತೆ ಮತ್ತು ಆರ್ಥಿಕ ಸುಭದ್ರತೆಯ ದೃಷ್ಟಿಯಿಂದ ಪ್ರಧಾನಿಗಳ ಮಾರ್ಗದರ್ಶನ ನಮಗೆ ಅಗತ್ಯ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಬೆಂಗಳೂರು ಪ್ರವಾಸದ ವೇಳೆ ಭದ್ರತಾ ಲೋಪ, ಎನ್ಐಎಗೆ ಪ್ರಕರಣ ಹಸ್ತಾಂತರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಪಿಎಂ ಇ ಡ್ರೈವ್ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಬಲೀಕರಣ ಕುರಿತ ಸಮ್ಮೇಳನ ಉದ್ಘಾಟಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ಜಾಗತಿಕವಾಗಿ ಸ್ಪರ್ಧಾತ್ಮಕ ಎಂಎಸ್ಎಂಇಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದ, ಸಚಿವ ಜಿತನ್ ರಾಮ್ ಮಾಂಜಿ ಸ್ಪಷ್ಟನೆ. ಪ್ರಧಾನಿಗೆ ಭದ್ರತೆ ನೀಡಲು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ, ಬಿಜೆಪಿ ಅಸಮಾಧಾನ. ಮೇ 3ರಂದು ನಡೆದ ನೀಟ್ ಪರೀಕ್ಷೆ ರದ್ದುಗೊಳಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಹಾಸನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಸರಿ ಮದ ಸ ಮಗರಿ ದ ಮಗ ಸ ದ ಮಗರಿ ದ ಸಗರಿ ಮಗ ದ ಮದ ಮ ಸದರಿ ಮಾಗರಿ ಸದ ಗಾರಿ ಸದರಿ ಸರಿಗರಿ ಸರಿಗರಿ ಸರಿ ಮದ ಸರ ಮದ ಸರ ಮದ ಸರಿಗರಿ ಸರಿಗರಿ ಸರಿ ಸರಿಗ ಮದ ಸಗ.

0: ಕೃಷಿ ಕಂಕಣ ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.
3: ಬೆವರಿನ ಹನಿಗಳ ಪ್ರತಿಫಲವೇ ದವಸದ ರಾಶಿಯು ನೆಲದಲೆ ಅಡಗಿದರೆ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಆತ್ಮೀಯರೇತ ಬಾಂಧವರೇ, ಕೃಷಿ ತರಂಗ ನಾಳೆ ಸಂಜೆ 6:50 ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258, ಮತ್ತೊಂದು 2462289. STD ಕ್ರಮಾಂಕ 08172. ಗಮನಿಸಿ, ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಭಾಗವಹಿಸಿ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಂತೆ ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.
2: ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತದೆ. ಸಂದೇಶ ಕಳಿಸೋದಕ್ಕೆ ಸಂಖ್ಯೆಯನ್ನು ಬರೆದಿಟ್ಕೊಳ್ಳಿ, 9141688637.
3: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ.
4: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
1: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
3: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
2: ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 5:45 ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ ಪ್ರಸಾರವಾಗ್ತದೆ. ಇಂದಿನ ಸಂಚಿಕೆಯಲ್ಲಿ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪ ಹಾಗೂ ಪಲ್ಲವಿ ಅವರೊಂದಿಗೆ ಸಂದರ್ಶನ ಮೂಡಿಬರುತ್ತದೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯಲ್ಲಿ ಕೇಳಿ ರೇಣುಕಾದೇವಿ ಮಹಾತ್ಮೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ. ಗೀತೆಗೆ ಸಂಗೀತ ಸಂಯೋಜನೆ ಹನುಮಂತರಾವ್. ಸಾಹಿತ್ಯ ವಿ ನರಸಿಂಹ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಆಕಾಶವಾಣಿ ಹಾಸನ, ಸಮಯ ಆಗುತ್ತಲಿದೆ 3 ಗಂಟೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಖಿ ಸಹೇಲಿ.

ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ 5:15. ಆತ್ಮೀಯ ಶ್ರೋತೃಗಳಿಗೆಲ್ಲ ಹೆಚ್ ಮೋಹನಾಕ್ಷಿ ಮಾಡುವ ನಮಸ್ಕಾರಗಳು. ಪ್ರಸಾರದ ಆರಂಭದಲ್ಲಿ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂದೇಶವನ್ನು ಕಳುಹಿಸಲು ಸಂಖ್ಯೆ 9141688637. ಈ ವಾಟ್ಸಪ್ ಸಂಖ್ಯೆಗೆ ನೀವು ಭಕ್ತಿ ಪ್ರಧಾನ ಚಿತ್ರದಿಂದ ಆಯ್ದ ಕೆಲವು ಗೀತೆಗಳನ್ನು ನೀವು ಕೇಳಬೇಕಾಗಿ ವಿನಂತಿ. ಮತ್ತೊಮ್ಮೆ ವಾಟ್ಸಪ್ ಸಂಖ್ಯೆ 9141688637. ಈ ವಾಟ್ಸಪ್ ಸಂಖ್ಯೆಗೆ ಚಿತ್ರದ ಹೆಸರು, ಯಾವ ಗೀತೆ, ಯಾರಿಗಾಗಿ ನಮೂದಿಸಿ ನೀವು ರವಾನಿಸಿದ್ರೆ ನಿಮ್ಮ ಗೀತೆ ನಮ್ಮ ಹಾಸನ FM ನಿಂದ ಪ್ರಸಾರವಾಗುತ್ತೆ.

ಮೊದಲ ಸಂದೇಶ ಬಂದಿದೆ. ಭಕ್ತ ಕುಂಬಾರ ಚಿತ್ರಕ್ಕಾಗಿ ಹರಿನಾಮವೇ ಚಂದ ಪಿವಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆನ ಪ್ರಸಾರ ಮಾಡುವಿರಾ ಅಂತಿದ್ದಾರೆ. ಹಾಸನದ ರವೀಂದ್ರನಗರದಿಂದ ಸುಬ್ಬುಲಕ್ಷ್ಮಿ, ಗುರುಮೂರ್ತಿ, ರೂಪ, ವೆಂಕಟೇಶ್, ಅಮೂಲ್ಯ, ಪುಟಾಣಿ, ಡಿಂಪಿ ಕೇಳಿ ನಿಮಿಷದ ಗೀತೆ ಪ್ರಸಾರವಾಗ್ತಾ ಇದೆ ಪಿಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ.

ನಿಮ್ಮ ಸಂದೇಶ ಮೇಘಸಂಗೀತ ಕಾರ್ಯಕ್ರಮದಲ್ಲಿ ಮುಂದಿನ ಶ್ರೋತೃ ಯಾರು ಅಂದರೆ ಬೆಂಗಳೂರಿನ ರಾಜಾಜಿನಗರದಿಂದ ನಾರಾಯಣಸ್ವಾಮಿ ಸುಮಾ ಪ್ರದೀಪ್ ನಿಧಿಯವರು ವಿಶ್ವ ತಾಯಂದಿರ ದಿನದ ನೆನಪಿಗಾಗಿ ಮಮತೆ ಚಿತ್ರದ ತಾರೆ ಸಾವಿರ ಸೇರಿ ಚಂದಿರಕ್ಕೆ ಸಾಟಿಯೇ ಈ ಗೀತೆನ ಪ್ರಸಾರ ಮಾಡುವಿರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಿಮ್ಮ ಗೀತೆ ಪ್ರಸಾರವಾಗುತ್ತೆ ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ.

0: ಆತ್ಮೀಯರೈತ ಬಾಂಧವರೇ, ಕೃಷಿ ತರಂಗ ನಾಳೆ ಸಂಜೆ 6:50 ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ನೇರ ಸಂವಾದ. ಸಂಪರ್ಕಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 2452258 ಮತ್ತೊಂದು 2462289. STD ಕ್ರಮಾಂಕ 08172. ಗಮನಿಸಿ, ನಾಳೆ ಸಂಜೆ 6:50 ಪ್ರಸಾರವಾಗುವ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಈ ಕಾರ್ಯಕ್ರಮದಲ್ಲಿ ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರು ಭಾಗವಹಿಸಿ ಆಲೂಗೆಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಂತೆ ನಿಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಪ್ರಯೋಜನವನ್ನು ಮಾಡಿಕೊಳ್ಳಿ.
1: ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದೇವರ ದುಡ್ಡು ಚಿತ್ರದ ಗೀತೆಯನ್ನ. ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ನಾನೇ ಎಂಬ ಭಾವ ನಾಶವಾಯಿತು ಶ್ರೀಕೃಷ್ಣ ಅನ್ನೋ ಹಾಡನ್ನು ಪ್ರಸಾರ ಮಾಡಿ ನಿಂತಿದ್ದಾರೆ ಮಂಡ್ಯ ತಾಲೂಕು ಕಬ್ಬನಹಳ್ಳಿ ಗ್ರಾಮದ ಶಿವಪ್ಪ ಕುಟುಂಬವರ್ಗ, ಅನಿತಾ ಶಿವಕುಮಾರ್, ಗೀತಾ ಶ್ರೀಧರ್, ಚಂದ್ರಕಲಾ ರವಿಕುಮಾರ್, ನೇತ್ರಾವತಿ ಹಾಗೂ ಲಕ್ಷ್ಮಮ್ಮನವರು. ಕೇಳಿ, ನಿಮ್ಮಿಷ್ಟದ ಗೀತೆ ಪ್ರಸಾರವಾಗ್ತಾ ಇದೆ. ಪಿಬಿ ಶ್ರೀನಿವಾಸ್ ಅವರು ಗೀತೆಯನ್ನ ಹಾಡಿದ್ದಾರೆ. ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿಯವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
1: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
0: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

ನಮಸ್ತೆ. ಆಕಾಶವಾಣಿ ಶ್ರೀನಿವಾಸ ಕಲ್ಯಾಣ ಚಿತ್ರದಿಂದ ಪ್ರಭುಜಿ ಗೀತೆಯನ್ನ ಪ್ರಸಾರ ಮಾಡುವಿರಾ ಅಂತಿದ್ದಾರೆ. ಹಾಸನದಿಂದ ಮಮತಾ ಮಂಜುನಾಥ್, ಖುಷಿ ಹಾಗೂ ಕುಶ್ಮಿತಾ.

0: ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಸ್ವರದಲ್ಲಿ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ ಮತ್ತು ನಾಗೇಂದ್ರ ಅವರಿಂದ.
1: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ.

0: ಕೇಳಿ ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಆತ್ಮೀಯ ಶ್ರೋತೃಗಳೇ, ಈ ಸಂಜೆ 5:45 ಸಾಧನೆಯ ಹಾದಿ ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಇಂದಿನ ಸಂಚಿಕೆಯಲ್ಲಿ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪಾ ಹಾಗೂ ಪಲ್ಲವಿ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರ್ಕಲ್ಗುಡುವಿ ಮಧುಸೂದನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ. ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ಮುಂದಿನ ಸಂದೇಶವನ್ನ ನೋಡೋಣ. ಶುಭ ಸಂಜೆ. ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ, ಈ ಹಾಡನ್ನ ಪ್ರಸಾರ ಮಾಡುವಿರಾ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಚಿಕ್ಕಮಗಳೂರಿನಿಂದ ಸುಜಾತ ದಿವಾಕರ್ ಹಾಗೂ ದಿವ್ಯಾ. ಚಿತ್ರ ಭಕ್ತ ಕುಂಬಾರ. ಕೇಳಿ ನಿಮ್ಮಿಷ್ಟದ ಗೀತೆ ಮೂಡಿ ಬರ್ತಾ ಇದೆ. ಪಿಬಿ ಶ್ರೀನಿವಾಸ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

0: ಪಿಬಿ ಶ್ರೀನಿವಾಸವರ ಸ್ವರದಲ್ಲಿ ಗೀತೆ ಮೂಡಿಬಂತು. ಸಾಹಿತ್ಯ ಉಣಸೂರು ಕೃಷ್ಣಮೂರ್ತಿಯವರದು, ಸಂಗೀತ ಸಂಯೋಜನೆ ಜೆಕೆ ವೆಂಕಟೇಶ್ ಅವರಿಂದ.
1: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದಲ್ಲಿ ನೀವೀಗ ಕೇಳ್ತಾ ಇರೋಗಿದೆ ನಾನಿನ್ನ ಬಿಡಲಾರೆ ಚಿತ್ರದಿಂದ ಬಿಡಲು ನಿನ್ನ ಪಾದ ರಾಘವೇಂದ್ರ. ಈ ಗೀತೆಗಾಗಿ ಸಂದೇಶವನ್ನ ಕಳಿಸಿರುವ ಕೇಳುಗರು ಕುಮಾರ, ಗೀತಾ ಹಾಗೂ ಸಂಕಪ್ಪ ಮತ್ತು ಮನೆಯವರು.

0: ಕೃಷಿ ಕಂಕಣ. ಸಮಗ್ರ ಕೃಷಿ ಅಳವಡಿಕೆ ಕುರಿತ ಹಾಸನ ಆಕಾಶವಾಣಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಕಂಕಣ.
1: ಹಾಸನ ಆಕಾಶವಾಣಿ ಹಾಗೂ ಕೃಷಿ ಇಲಾಖೆಯ ಸಹಯೋಗದಲ್ಲಿ ಪ್ರತಿ ಗುರುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
2: ಸಮಗ್ರ ಕೃಷಿಯ ಪ್ರಕಾರಗಳು, ಸಮಗ್ರ ಕೃಷಿಯ ಅಳವಡಿಕೆ, ಸಮಗ್ರ ಕೃಷಿಯ ಸವಾಲುಗಳು, ಸಮಗ್ರ ಕೃಷಿಯಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಸಮಗ್ರ ಕೃಷಿಗೆ ಕೃಷಿ ಇಲಾಖೆಯ ಯೋಜನೆಗಳ ಕುರಿತ ವಿನೂತನ ಪ್ರಾಯೋಜಿತ ಸರಣಿ ಕೃಷಿ ಕಂಕಣ.
0: ಸಮಗ್ರ ಕೃಷಿಯ ವಿವಿಧ ಆಯಾಮಗಳ ಕುರಿತು ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು ಹಾಗೂ ಪ್ರಗತಿಪರ ಕೃಷಿಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ನಿಮ್ಮ ಕೃಷಿಯನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು, ಮತ್ತಷ್ಟು ಲಾಭದಾಯಕವಾಗಿಸಿಕೊಳ್ಳಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಕೃಷಿ ಕಂಕಣ ಪ್ರತಿ ಗುರುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಹಾಸನ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಶ್ರೋತೃಗಳೇ, ಹಾಸನದ ಶಾಂತಿನಗರದಿಂದ ನಳಿನಾ ರಘು, ಮೌಲ್ಯಾನಿಧಿ, ಸಾವಿತ್ರಮ್ಮ, ಜಗದೀಶ್ ಹಾಗೂ ಮನೆಯವರು ಈ ಗೀತೆಗಾಗಿ ಸಂದೇಶವನ್ನು ಕಳಿಸಿದರು. ಚಿತ್ರ ಸತೀ ಸಕ್ಕುಬಾಯಿ, ಗೀತೆಯನ್ನು ಹಾಡಿರುವ ಗಾಯಕರು ಕೆಜೆ ಜೇಸುದಾಸ್ ಮತ್ತು ಸಂಗಡಿಗರು

ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದ ಕೊನೆಯ ಗೀತೆ ಇದು. ಚಿತ್ರ ಓಂ ಗೀತೆನ ಹಾಡಿರುವ ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಗೀತೆಗಾಗಿ ಸಂದೇಶವನ್ನು ಕಳಿಸಿರುವ ಶ್ರೋತೃಗಳು ಹಾಸನದ ಹೇಮಾವತಿ ನಗರದಿಂದ ಪ್ರೇಮಾ ನಾರಾಯಣ್, ಸೌಮ್ಯ ಪಾಂಡುರಂಗ, ಆಕಾಶ್, ನಿಹಾರ್ ಮತ್ತು ಮನೆಯವರು. ಕೇಳಿ ನಿಮಿಷದ ಗೀತೆ ಮೂಡಿ ಬರ್ತಾ ಇದೆ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಓಂ ಚಿತ್ರದ ಈ ಗೀತೆಯೊಂದಿಗೆ ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಸಂದೇಶವನ್ನು ಕಳಿಸಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.

0: ಆಕಾಶವಾಣಿ ಹಾಸನ ಎಫ್ಎಂ.
1: ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ ಹಾದಿ.
2: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565579.
5: ಇಂದಿನ ಸಂಚಿಕೆಯಲ್ಲಿ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪ ಹಾಗೂ ಪಲ್ಲವಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂಧನ್.
1: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಹಾಸನದ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಈ ಸಾಲಿನಲ್ಲಿ ಹಾಸನದ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 100% ಫಲಿತಾಂಶ ಬಂದಿದೆ. ಐಸಿಎಸ್ಇ ಪಠ್ಯಕ್ರಮವನ್ನು ಅಳವಡಿಕೆಯನ್ನು ಮಾಡಿಕೊಂಡಿರತಕ್ಕಂತಹ ಈ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದ್ತಾ ಇದ್ದಂತಹ ಎಲ್ಲ ಮಕ್ಕಳು ಕೂಡ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು ಈ ಶಾಲೆಯ ಒಂದು ವಿಶೇಷ. ಇಂತಹ ಒಂದು ಒಳ್ಳೆಯ ಫಲಿತಾಂಶವನ್ನು ಹೇಗೆ ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಲಿಕ್ಕೆ, ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಶಿಕ್ಷಕರಾದ ಅಶ್ವಥ್ ನಾರಾಯಣ್ ಅವರು. ಅಶ್ವಥ್ ನಾರಾಯಣ್ ಅವರು ಭೂಗೋಳ ಶಾಸ್ತ್ರದ ಪಾಠವನ್ನು ಮಾಡ್ತಾರೆ. ಅಶ್ವಥ್ ನಾರಾಯಣ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ನಮಸ್ಕಾರ.
1: ಇವರ ಜೊತೆಗೆ ಗಣಿತಶಾಸ್ತ್ರವನ್ನ ಬೋಧನೆಯನ್ನ ಮಾಡ್ತಾ ಇರತಕ್ಕಂಥ ದೀಪಾ ಅವರು ನಮ್ಮೊಂದಿಗೆ ಇದ್ದಾರೆ. ದೀಪಾ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವ್ರ ಜೊತೆಗೆ ರಸಾಯನಶಾಸ್ತ್ರವನ್ನ ಪಾಠ ಮಾಡ್ತಾ ಇರತಕ್ಕಂತಹ ಶಿಕ್ಷಕರಾದ ಪಲ್ಲವಿ ಅವರು ನಮ್ಮೊಂದಿಗೆ ಇದ್ದಾರೆ. ಪಲ್ಲವಿ ಅವ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ತೆ ಸರ್.
1: ಅಶ್ವಥ್ ನಾರಾಯಣ್ ಅವರೇ, ಈ ಒಂದು 100% ಫಲಿತಾಂಶ ಬರುತ್ತೆ ಅನ್ನುವಂತಹ ನಿರೀಕ್ಷೆ ನಿಮಗೆ ಈ ಸಾಲಿನಲ್ಲಿ ಇತ್ತ?
6: ನಿರೀಕ್ಷೆ ಇತ್ತು. ಯಾಕೆಂತ ಹೇಳಿದ್ರೆ ನಮ್ಮ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಇದರಲ್ಲಿ ಚೆನ್ನಾಗಿದ್ದಾರೆ ಸ್ಟೂಡೆಂಟ್ಸು, ಮೋಟಿವೇಟ್ ಮಾಡೋಣ ಕಂಟಿನ್ಯೂಸ್ ಆಗಿ ನಮಗೆ ಸಪೋರ್ಟ್ ಮಾಡ್ತಿದ್ರು ಸರ್. ಸಪೋರ್ಟ್ ಆಗಿದ್ದ ಸೆನ್ಸ್ ಅಲ್ಲಿ ವ್ಯಾಲ್ಯೂಬಲ್ ಗೈಡೆನ್ಸ್ ಮಾಡ್ತಿದ್ರು. ಈ ರೀತಿ ಮಾಡಿ, ನಾವು ಕೆಲವೊಂದ್ಸಲ ತಪ್ಪು ಮಾಡಿದೀವಿ ಇಲ್ಲ ಅಂತಲ್ಲ ಸರ್, ತಪ್ಪು ಮಾಡಿದಾಗ ಕರೆದು ಬಿಟ್ಟು ಒಳ್ಳೆ ರೀತಿಯಲ್ಲಿ ಈ ರೀತಿ ಮಾಡಿ ಸರ್ ಅಂತೇಳಿ ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಚೇಂಜ್ ಮಾಡೋ ಇದರಲ್ಲೂ ಕೂಡ ಹೇಳ್ಕೊಟ್ಟಿದ್ದಾರೆ ಸರ್, ನಾವು ಅದೇ ರೀತಿಯನ್ನ ಮಾಡಿದೀವಿ ಸರ್. ನಾವು ನಿರೀಕ್ಷೆ ಇತ್ತು ಸರ್, ಹುಡುಗರು ಬುದ್ಧಿವಂತರು ಇದ್ರು, ಅವ್ರು ಬರ್ಸ್ಬೋದು ಅಂತ ನಿರೀಕ್ಷೆ ಇತ್ತು ಸರ್.
1: ದೀಪ ಅವರೇ, 100% ಫಲಿತಾಂಶ ಬಂತು ನಮ್ಮ ಶಾಲೆಗೆ ಅಂತ ಹೇಳಿ ಗೊತ್ತಾದಾಗ ಏನನ್ನಿಸ್ತು ನಿಮಗೆ?
8: ಈಗ ಎಲ್ಲರ ಎಫರ್ಟ್ಸ್ಗೆ ಒಂದು ರಿಸಲ್ಟ್ ಸಿಕ್ತು ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲ ಟೀಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಕ್ಕಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ರು. ಲೈಕ್ ಟೀಚರ್ಸ್ ಏನು ಹೇಳಿದ್ರು ಅದನ್ನ ಕರೆಕ್ಟಾಗಿ ಒನ್ ಬೈ ಒನ್ ಫಾಲೋ ಮಾಡಿದ್ರು. ಅದ್ರ ಜೊತೆಗೆ ಎಲ್ಲರ ಹತ್ರ ಟಿಪ್ಸ್ ಬಂದು ಕೇಳ್ತಾ ಇದ್ರು, ಏನೇ ಡೌಟ್ಸ್ ಇದ್ರು ಯಾರು ಎಸಿಟೇಟ್ ಮಾಡ್ಕೋತಾ ಇರಲ್ಲ. ಬಿಕಾಸ್ ಎಲ್ಲ ಟೀಚರ್ಸು ಓಪನ್ ಆಗಿರೋದ್ರಿಂದ ಎಲ್ಲ ಟೀಚರ್ಸ್ ಹತ್ರನು ಬಂದ್ಬಿಟ್ಟು ಸಿಲ್ಲಿ ಡೌಟ್ ಆಗಿರಲಿ ಅಥವಾ ದೊಡ್ಡದಾಗಿರಲಿ ಅದನ್ನ ಹೆಸಿಟೇಟ್ ಮಾಡ್ಕೊಳ್ದೆ ನೀಟಾಗಿ ಕೇಳ್ತಾ ಇದ್ರು. ನೀಟಾಗಿ ಅವ್ರು ಕ್ಲಾರಿಫೈ ಆಗೋದ್ರಿಂದ ಅದನ್ನ ಮನೆಗೆ ಹೋಗಿ ಮತ್ತೆ ನೀಟಾಗಿ ವರ್ಕ್ ಮಾಡಿ ಅವ್ರ ಎಫರ್ಟ್ಸ್ನ ಅವ್ರು ಹಾಕಿದ್ರಿಂದ ಆ ರಿಸಲ್ಟ್ಸ್ ಬಂತು ಅಂತ ಖುಷಿ ಆಯ್ತು. ಏನ ಎಕ್ಸ್ಪೆಕ್ಟ್ ಮಾಡಿದ್ವಿ ಆ ರಿಸಲ್ಟ್ಸೇ ಅವರು ಕೊಟ್ಟರು. ಅವರು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋರ್ ಓವರ್ ಮ್ಯಾನೇಜ್ಮೆಂಟ್ ಕಡೆಯಿಂದನೂ ತುಂಬ ಸಪೋರ್ಟ್ ಸಿಕ್ತು ಟೀಚರ್ಸ್ಗಾಗಲಿ ಅಥವಾ ಸ್ಟೂಡೆಂಟ್ಸ್ಗಾಗಲಿ. ಸೊ ಹಾಗಾಗಿ ಆ ಎಲ್ಲ ಎಫರ್ಟ್ಸು ಒಂದು ಪ್ಲೇಸಿಗೆ ಬಿದ್ದಮೇಲೆ ಒಳ್ಳೆ ರಿಸಲ್ಟ್ಸ್ ಬಂದೇ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು, ಅದೇ ಥರ ರಿಸಲ್ಟ್ಸು ಬಂತು.
1: ಪಲ್ಲವಿ ಮೇಡಮ್, ನಿಮಗೆ ಏನಾದರೂ ಇಷ್ಟೇ ಫಲಿತಾಂಶ ಬರಬೇಕು ಈ ಸಾಲಿನಲ್ಲಿ ಅಂತ ಹೇಳಿ ಒಂದು ಟಾರ್ಗೆಟ್ ಏನಾದರೂ ಕೊಟ್ಟಿದ್ರೆ?
9: ಅಂದ್ರೆ 100% ರಿಸಲ್ಟ್ ಬರಬೇಕು ಅಂತ ಇತ್ತು ಸರ್, ಹಾಗೆ ಅದೇ ರೀತಿ ಬಂದಿದೆ. ಮತ್ತೆ ನಮಗೆ ಟಾರ್ಗೆಟ್ ಆತರ ಏನಿರ್ಲಿಲ್ಲ, ಬಟ್ ಎಲ್ಲ ಮಕ್ಕಳ ಹತ್ರನು ಚೆನ್ನಾಗಿ ರಿಸಲ್ಟ್ ಬರಬೇಕು, ಯಾಕಂದ್ರೆ ಎಲ್ಲ ಬುದ್ಧಿವಂತ ಮಕ್ಕಳಾಗಿರೋದ್ರಿಂದ ರಿಸಲ್ಟ್ಸ್ ಚೆನ್ನಾಗಿ ಬರಬೇಕು, ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅನ್ನೋದಿತ್ತು ನಮಗೆ. ಅದೇ ತರ ನಾವು ಅವ್ರಿಗೆ ಗೈಡ್ ಮಾಡ್ತಾ ಇದ್ವಿ, ಅದೇ ತರ ಸರ್ ಕೂಡ ನಮಗೆ ಹೇಳ್ತಿದ್ರು ಯಾವ ತರ ಫಾಲೋ ಅಪ್ ಮಾಡಬೇಕು. ಪ್ರತಿ ಟೆಸ್ಟ್ ಆದಾಗ್ಲೂ ಮಕ್ಕಳು ಎಷ್ಟೇ ಸ್ಕೋರ್ ಮಾಡಿದ್ದಾರೆ ಆತರ ಎಲ್ಲದನ್ನು ಟ್ಯಾಲಿ ಮಾಡಿ ನಾವು ಅವ್ರಿಗೆ ಗೈಡ್ ಮಾಡ್ತಾ ಹೋಗ್ತಿದ್ವಿ. ಅದೇ ತರ ಅವರು ಪ್ರಾಕ್ಟೀಸ್ ಮಾಡಿದ್ರು. ಸೊ ನಾವು ಎಫರ್ಟ್ ಹಾಕಿದ್ವಿ, ಅದೇ ತರ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಸರ್.
1: ಶೇಕಡ 100% ಫಲಿತಾಂಶ ಈ ಸಾರಿ ನಾವು ಅಚೀವ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡ ಮೇಲೆ ಅಶ್ವಥ್ ನಾರಾಯಣ್ ಅವರೇ, ಅಚೀವ್ ಮಾಡ್ಲಿಕ್ಕೆ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ, ಅದನ್ನ ಹೇಗೆ ನಿಗದಿ ಮಾಡಿ
6: ಸರ್? ಮ್ಯಾನೇಜ್ಮೆಂಟ್ ಅವರು ಮಾರ್ನಿಂಗ್ ಸ್ಪೆಷಲ್ ಕ್ಲಾಸ್ ತಗೊಂಡ್ವಿ, ಯಾರು ಸ್ಲೋ ಲರ್ನರ್ಸ್ ಅಂತ ಏನಿರ್ತಾರೆ ಅವ್ರನ್ನ ಸ್ಪೆಷಲ್ ಕೋಚಿಂಗ್ ಈವ್ನಿಂಗ್ ಟೈಮ್ ಸರ್ ಕೊಡ್ತಾ ಇದ್ವಿ. ಅವ್ರ ಎನಿ ಟೈಮ್ ಟೀಚರ್ಸ್ ಅಂತಲ್ಲ, ಅವ್ರು ಆಫ್ ದಿ ಸ್ಕೂಲ್ ಮನೆಗೆ ಹೋಗಿ ಅವ್ರೇನೋ ಸ್ಟಡಿ ಮಾಡ್ಬೇಕಾದ್ರೆ ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡಿ ಕೇಳ್ತಿದ್ರು ಸರ್, ನಮ್ಮ ಟೀಚರ್ಸ್ ಅದನ್ನು ಕೂಡ ಸಾಲ್ವ್ ಮಾಡಿಕೊಟ್ಟಿದ್ದಾರೆ. ಸರ್ ಸ್ಪೆಷಲ್ ಕ್ಲಾಸ್ ಕೂಡ ತಗೊಂಡಿದ್ದಾರೆ, ಫಿಕ್ಸ್ಡ್ ಟೈಮ್ ಇದ್ರು ಕೂಡ ಮಕ್ಳಿಗೋಸ್ಕರ ಸಪ್ರೇಟ್ ಸ್ಪೆಷಲ್ ಕೋಚಿಂಗ್ ಕೊಟ್ಟು ಕೂಡ ಅವತ್ತಿಂದ ಅವತ್ತು ಕ್ಲಾರಿಫೈ ಮಾಡಿ ಡೌಟ್ ಏನ್ ಬರ್ತಿತ್ತು ಫುಲ್ ಕ್ಲಾರಿಫೈ ಮಾಡೋರ್ಗೂ ಟೀಚರ್ಸ್ ಬಿಡ್ತಿರ್ಲಿಲ್ಲ ಸರ್. ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಸ್ಪೆಷಲ್ ಕ್ಲಾಸ್ ತಗೊಂತಾ ಇದ್ವಿ.
1: ಸ್ಪೆಷಲ್ ಕ್ಲಾಸ್ಗೂ ಮತ್ತೆ ಸ್ಪೆಷಲ್ ಕೋಚಿಂಗ್ಗೂ ಏನು ವ್ಯತ್ಯಾಸ ಇರ್ತಿತ್ತು ದೀಪ?
8: ಸರ್ ಈಗ ಸ್ಪೆಷಲ್ ಕ್ಲಾಸ್ ಅಂತಂದ್ರೆ ಓವರಾಲ್ ಆಗಿ ಕ್ಲಾಸ್ ಟೈಮಿಂಗ್ಸ್ ನ ಅಲಾಟ್ ಮಾಡ್ಬಿಟ್ಟು ಈಗ ಎಲ್ರಿಗೂ ಬರೋದು ಕೇಳೋದು. ಬಟ್ ಸ್ಪೆಷಲ್ ಕೋಚಿಂಗ್ ಅಂತಂದ್ರೆ ಇಟ್ಸ್ ಲೈಕ್ ಇಂಡಿವಿಜುವಲ್, ಸ್ವಲ್ಪ ಜನ ಸೆಟ್ ಆಫ್ ಸ್ಟೂಡೆಂಟ್ಸ್ ಒಂದ್ ವೇ ಅಲ್ಲಿ ಹೇಳ್ಕೊಟ್ರೆ ಕಲಿತಾರೆ, ಇನ್ ಸೆಟ್ ಆಫ್ ಸ್ಟೂಡೆಂಟ್ಸ್ ಬೇರೆ ವೇ ಅಲ್ಲಿ ಹೇಳ್ಕೊಟ್ರೆ ಕಲಿತಾರೆ. ಸೊ ಎಲ್ರಿಗೂ ಸೇಮ್ ಮೆಥಡ್ ಅಪ್ಲೈ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಸ್ಪೆಷಲ್ ಕ್ಲಾಸಸ್ ಇತ್ತು ನಮ್ಗೆ, ಜೊತೆಗೆ ಸ್ಪೆಷಲ್ ಕೋಚಿಂಗ್ ಕೂಡ ಇತ್ತು. ಲೈಕ್ ಸ್ಪೆಷಲ್ ಕ್ಲಾಸಸ್ ಯೂಶಲಿ ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟ್ ಮಾಡಿದ್ದು, ಅದಾದ್ಮೇಲೆ ಎಕ್ಸಾಮ್ ನಿಯರ್ ಬೈ ಬರ್ತಾ ಇದ್ದಂಗೆ ರಿವಿಷನ್ ಕ್ಲಾಸಸ್ ಅಂತ ಸ್ಪೆಷಲ್ ಆಗಿ ಲೈಕ್ ಯಾವ ಮಕ್ಕಳಿಗೆ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಬೇಕು, ಎಷ್ಟು ಒತ್ತು ಕೊಟ್ರೆ ಚೆನ್ನಾಗಿ ಮಾಡ್ತಾರೆ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡು ಕೆಲವೊಂದು ಮಕ್ಕಳಿಗೆ ಒಂದ್ ರೀತಿಲಿ, ಇನ್ನು ಕೆಲವು ಮಕ್ಕಳಿಗೆ ಲೈಕ್ ಇಂಡಿವಿಜುವಲ್ ಆಗಿ ಹೇಳ್ಕೊಡೋದು. ಸೊ ಅದು ಆ ತರ ಡಿಫ್ರೆನ್ಶಿಯೇಟ್ ಮಾಡ್ಬಿಟ್ಟು ಮಾಡಿದಾಗ ಬಿಲೋ ಅವರೇಜ್ ಮಕ್ಕಳು ಕೂಡ ಚೆನ್ನಾಗಿ ಸ್ಕೋರ್ ಮಾಡೋಕಾಯ್ತು, ಎಬೋ ಅವರೇಜ್ ಅವರು ಇನ್ನೂ ತುಂಬಾ ಚೆನ್ನಾಗಿ ಹೈ ಸ್ಕೋರ್ ನ ರೀಚ್ ಮಾಡೋಕಾಯ್ತು.
1: ಹಾಗಾಗಿ ಇದು ಅನುಕೂಲ ಆಯ್ತು,
8: ತುಂಬಾ ಅನುಕೂಲ ಆಯ್ತು. ಅಂಡ್ ಮೋರ್ ಓವರ್ ನಮ್ಗೆ ಚೆನ್ನಾಗಿ ಎಕ್ಸಾಮ್ ಟೈಮಲ್ಲಿ ಗ್ಯಾಪು ಸಿಕ್ತು. ನಾವೀಗ ಅನ್ಕೊಂಡ್ರೆ ಅಷ್ಟಾಗಲ್ಲ, ಮಕ್ಳು ಕೂಡ ತುಂಬಾ ಸಪೋರ್ಟಿವ್ ಆಗಿ ಲೈಕ್ ನಾವು ಹೇಳಿದ ಟೈಮ್ ಕರೆಕ್ಟ್ ಆಗಿ ಬರ್ತಾ ಇದ್ರು. ಸ್ಪೆಷಲ್ ಕ್ಲಾಸ್ 5:30 ಸ್ಟಾರ್ಟ್ ಮಾಡಿದ್ರು, ಯೂಶಲಿ ಎಲ್ಲಾ ಮಕ್ಳು ಆಲ್ಮೋಸ್ಟ್ ಪ್ರೆಸೆಂಟ್ ಇರ್ತಾ ಇದ್ರು. ಈವನ್ ಸ್ಪೆಷಲ್ ಕೋಚಿಂಗ್ ಯಾರ್ಯಾರಿಗೆ ನೀಡಿತ್ತು ಅಲ್ವಾ, ಅವರೆಲ್ಲರೂ ಯಾವಾಗ್ಲೂ ಬರೋರು. ಮಾರ್ನಿಂಗ್ ಟು ಈವ್ನಿಂಗ್ ಹೋಗು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನೇ ಆದ್ರೂ ಬೋರ್ ಮಾಡ್ಕೊಳ್ದೆ ನೀಟಾಗಿ ಓದ್ಕೊಳ್ಳೋರು, ಟೈಮ್ ವೇಸ್ಟ್ ಮಾಡ್ತಾ ಇರ್ಲಿಲ್ಲ. ಎಬೋ ಅವರೇಜ್ ಮಕ್ಳು ಹೆಂಗೆ ಅಂದ್ರೆ ಅವ್ರಿಗೆ ಯಾವಾಗ ಬೇಕು, ಈಗ ಮನೇಲಿ ಕುತ್ಕೊಂಡು ಅವ್ರು ಇಂಡಿವಿಜುವಲ್ ಆಗಿ ಓದ್ತಾ ಇದ್ರು. ಸೊ ಅವ್ರಿಗೆ ಯಾವಾಗ ಬೇಕು ಅವಾಗ ಮಾತ್ರ ಕ್ಲಾಸಿಗೆ ಬಂದ್ಬಿಟ್ಟು ಅವ್ರ ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ರು, ಇವ್ರಿಗೂ ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ಅಂಡ್ ನಾವು ಬಿಲೋ ಅವರೇಜ್ ಅಥವಾ ಅವರೇಜ್ ಮಕ್ಳ ಕಡೆ ಯಾರಿಗೆ ಕಾನ್ಸಂಟ್ರೇಷನ್ ಬೇಕೋ ಅವ್ರಿಗೆ ಕಾನ್ಸಂಟ್ರೇಷನ್ ಕೊಡೋಕೆ ಟೈಮ್ ಕೂಡ ಸಿಗ್ತಾ ಇತ್ತು. ಸೊ ಹಂಗಾಗಿ ಆ ಸ್ಪೆಷಲ್ ಕೋಚಿಂಗು ಕೂಡ ತುಂಬಾ ಹೆಲ್ಪ್ ಆಯ್ತು ರಿಸಲ್ಟ್ಸ್.
1: ಕಲಿಕೆಯಲ್ಲಿ ಹಿಂದುಳಿದಂತ ಮಕ್ಕಳನ್ನ ಹೇಗೆ ಗುರುತು ಮಾಡ್ತಾ ಇದ್ರಿ ಮತ್ತೆ ಅವ್ರಿಗೆ ಹೇಗೆ ಕಲಿಸ್ತಾ ಇದ್ರಿ?
9: ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನಾವು ಟೆಸ್ಟ್ ಕೊಡ್ತಾ ಇದ್ವಲ್ಲ ಸರ್, ಅದರಲ್ಲಿ ಬಂದಂತ ರಿಸಲ್ಟ್ ಮೇಲೆ ಯಾವ್ದು ಸಬ್ಜೆಕ್ಟ್ ಅವ್ರಿಗೆ ಅರ್ಥ ಆಗಿಲ್ಲ, ಯಾವ ಕ್ವಶನ್ ಅವ್ರು ಅಟೆಂಡ್ ಮಾಡಿಲ್ಲ, ಆ ತರ ಅನಾಲಿಸಿಸ್ ಮಾಡಿಬಿಟ್ಟು ಅವ್ರಿಗೆ ಸಪ್ರೇಟ್ ಆಗಿ ಕೂರಿಸ್ಕೊಂಡು ಈವ್ನಿಂಗ್ ಕ್ಲಾಸ್ ಅಲ್ಲಿ ನಾವು ಅವ್ರಿಗೆ ಅದನ್ನ ಸ್ಪೆಷಲ್ ಆಗಿ ಹೇಳ್ಕೊಡ್ತಾ ಇದ್ವಿ. ಅದಾದ್ಮೇಲೆ ಮತ್ತೆ ಅದೇ ಪೇಪರ್ನ ಮತ್ತೆ ಟೆಸ್ಟ್ ಕೊಟ್ಟಾಗ ಅವರು ಅದನ್ನ ಕಲ್ತಿದಾರಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ವಿ. ಹಿಂದುಳಿದ ಮಕ್ಕಳನ್ನ ತಗೊಂಡು ಅವ್ರಿಗೆ ಈ ತರ ಸ್ಪೆಷಲ್ ಆಗಿ ನಾವು ಹೇಳ್ಕೊಡ್ತಾ ಇದ್ವಿ.
1: ಅಶ್ವತ್ಥನಾರಾಯಣ ಅವರೇ, ಈಗ ಶಿಕ್ಷಕರಾಗಿ ತಮಗೆ ಬೆಳಗ್ಗೆ ಹೊತ್ತು ಸ್ಪೆಷಲ್ ಕ್ಲಾಸ್ಗಳನ್ನ ಎಂಗೇಜ್ ಮಾಡುವಂಥದ್ದು ಮತ್ತೆ ಈವ್ನಿಂಗ್ ಅಲ್ಲಿ ಸ್ಪೆಷಲ್ ಕೋಚಿಂಗ್ ಅನ್ನ ಎಂಗೇಜ್ ಮಾಡುವಂಥದ್ದು, ಇದು ಸ್ವಲ್ಪ ಕಷ್ಟ ಆಗ್ತಿರಲಿಲ್ಲ ನಿಮ್ಮ ವೈಯಕ್ತಿಕ ಲೈಫ್ಗೆ?
6: ಇಲ್ಲ ಸರ್, ಕಷ್ಟ ಆಗ್ತಿರ್ಲಿಲ್ಲ,
1: ಕಷ್ಟ ಆಗ್ತಿರಲಿಲ್ಲ. ಹೊಂದಾಣಿಕೆ ಮಾಡ್ಕೊಳ್ತಿದ್ರು,
6: ಹೊಂದಾಣಿಕೆ
1: ಹೆಂಗೆ ಮಾಡ್ತಿದ್ರಿ ಅದನ್ನ?
6: ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಅವರು ಸಪೋರ್ಟ್ ಮಾಡ್ತಿದ್ರು. ನನ್ನ ಮೇನ್ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಮಕ್ಕಳು ಎಜುಕೇಟೆಡ್ ಆಗಬೇಕು ಅಷ್ಟೆ, ಫಸ್ಟ್ ಪ್ರಿಯಾರಿಟಿ ಮಕ್ಕಳು ಇಂಪ್ರೂವ್ ಆಗಬೇಕು, ಎಜುಕೇಷನ್ ಅಕಾಡೆಮಿಕಲ್ಲಿ ಇಂಪ್ರೂವ್ ಆಗಬೇಕು. ಮಾರ್ನಿಂಗ್ ಆದರೆ ಸರಿ, ಈವ್ನಿಂಗ್ ಆದರೆ ಸರಿ, ವೈಯಕ್ತಿಕ ಫ್ಯಾಮಿಲಿ ಲೈಫಲ್ಲೂ ಕೂಡ ಕೋಆಪರೇಷನ್ ಇತ್ತು, ಅದರಿಂದ ನನಗೇನು ವೈಯಕ್ತಿಕವಾಗಿ ತೊಂದರೆ ಆಗಲಿಲ್ಲ ಸರ್.
1: ಈಗ CBSE ಆಗಲಿ ICSE ಆಗಲಿ ಅಥವಾ ಸ್ಟೇಟ್ ಸಿಲೆಬಸ್ ಆಗಲಿ, ಅಲ್ಲೆಲ್ಲ ದೊಡ್ಡ ಚಾಲೆಂಜ್ ಏನು ಅಂತ ಅಂದ್ರೆ ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಬಹಳ ಕಠಿಣ, ಅದನ್ನ ಹೇಗೆ ಸುಲಭ ಮಾಡ್ತಾ ಇದ್ರಿ?
8: ಟು ಬಿ ಫ್ರಾಂಕ್, ಮ್ಯಾಥ್ಸ್ ಡಿಫಿಕಲ್ಟ್ ಅಲ್ಲ, ಆಕ್ಚುಲಿ ಕಷ್ಟ ಅಲ್ಲ, ಅದು ಮೈಂಡ್ ಸೆಟ್ ಅಷ್ಟೇ. ಈಗ ಹೆಂಗಾಗುತ್ತೆ ಅಂದ್ರೆ ಪೇರೆಂಟ್ಸ್ ಕಡೆಯಿಂದ ಆಗಿರ್ಬೋದು ಅಥವಾ ಆಚೆ ಯಾವುದೋ ಒಂದು ಫೋರ್ಸ್ ಇಂದ ಏನಾಗುತ್ತೆ ಅಂದ್ರೆ ಮಕ್ಕಳಲ್ಲಿ ಮೈಂಡ್ ಅದು ಒಂಥರ ಸೆಟ್ ಆಗಿ ಹೋಗ್ಬಿಡುತ್ತೆ ದಟ್ ಮ್ಯಾಥ್ಸ್ ಇಸ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ. ಫಸ್ಟ್ ಥಿಂಗ್ ಆಕ್ಚುಲಿ ಇಲ್ಲಿ ಸ್ಟಾರ್ಟಿಂಗ್ ನಾನು ಬಂದಾಗ್ಲೂ ಹಂಗೆ ಇತ್ತು ಸ್ವಲ್ಪ ಲೈಟಾಗಿ. ಬಟ್ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು ನಾವು ಅಂದ್ರೆ ಆ ಡಿಫಿಕಲ್ಟ್ ಅನ್ನೋ ವರ್ಡ್ನ ಮೈಂಡ್ ಇಂದ ತೆಗ್ದಾಕ್ಬೇಕು. ಮ್ಯಾಥ್ಸ್ ಇಸ್ ಅನ್ ಈಸಿಯಸ್ಟ್ ಸಬ್ಜೆಕ್ಟ್ ಆಕ್ಚುಲಿ, ಅದ್ರ ಹಿಂದಿರೋ ಲಾಜಿಕ್ ಅರ್ಥ ಮಾಡ್ಕೋಬೇಕು. ನಾವು ಮಗ್ಅಪ್ ಮಾಡ್ಕೊಳಕ್ ಹೋದಾಗ ಅದು ತುಂಬಾ ಕಷ್ಟ ಆಗುತ್ತೆ. ಸೊ ಯಾವಾಗ ನಾವು ಅದ್ರ ಹಿಂದಿನ ಲಾಜಿಕ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಖುಷಿ ಸಿಗುತ್ತೆ ಆಕ್ಚುಲಿ. ಈಗ ಒಂದು ಸಿಂಗಲ್ ಪ್ರಾಬ್ಲಮ್ ಸೊಲ್ಯೂಷನ್ ಬಂತು ಅಂದ್ರೆ ಮೋಟಿವೇಟ್ ಮಾಡುತ್ತೆ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋದಕ್ಕೆ. ಸೊ ಹಂಗಾಗಿ ಏನ್ ಮಾಡ್ಬೇಕು, ನಾವು ಮ್ಯಾಥ್ಸ್ ಡಿಫಿಕಲ್ಟ್ ಅನ್ನೋ ಮೈಂಡ್ ಸೆಟ್ ನ ಆಚೆ ಬಂದು ಮ್ಯಾಥ್ಸ್ ಈಸಿ ಅಂತ ಆ ಸಬ್ಜೆಕ್ಟ್ನ ಯಾವಾಗ ನಾವು ಇಷ್ಟಪಡಕ್ ಸ್ಟಾರ್ಟ್ ಮಾಡ್ತೀವಿ, ಅದ್ರ ಲಾಜಿಕ್ ಯಾವಾಗ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ಆಟೋಮೆಟಿಕ್ ಆಗಿ ಸಬ್ಜೆಕ್ಟ್ ಈಸಿ ಆಗುತ್ತೆ. ಅಂಡ್ ಮೋರ್ ಓವರ್ ಕಲಿಬೇಕಾದ್ರೆ ನಾವು ಕಲಿಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಬೇಕೆ ವಿನಃ ಅದನ್ನ ನೆನ್ಪಿಟ್ಕೋಬೇಕು ಅನ್ನೋದಲ್ಲ, ಅದ್ರ ಹಿಂದಿನ ಲಾಜಿಕ್ನ ಹುಡುಕ್ತಾ ಹೋಗ್ಬೇಕು. ಜಸ್ಟ್ ಸೊಲ್ಯೂಷನ್ಸ್ ನ ಹುಡುಕ್ತಾ ಹೋದ್ರೆ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ. ಎಸೆನ್ಸ್ ಇರುವಂತ ಸಬ್ಜೆಕ್ಟ್ಸ್. ಯಾವಾಗ ನಾವು ಅದ್ರ ಲಾಜಿಕ್ ಅರ್ಥ ಮಾಡ್ಕೋತಾ ಹೋಗ್ತೀವೋ ಅವಾಗ ಅದನ್ನ ಎಂಜಾಯ್ ಮಾಡ್ತಾ ಹೋಗ್ತೀವಿ. ಎಂಜಾಯ್ ಮಾಡ್ದಂಗೆಲ್ಲ ಲೈಕ್ ಹೊಸದಾಗ ಏನಾರು ಮಾಡ್ಬೇಕು ಅನ್ನೋ ಹುಮ್ಮಸ್ ಬರುತ್ತೆ. ಸೊ ಹಂಗಾಗಿ ಮಕ್ಕಳಲ್ಲಿ ಮೈಂಡ್ ಸೆಟ್ ಕ್ರಿಯೇಟ್ ಮಾಡಿದ್ದು ದಟ್ ಇಟ್ ಇಸ್ ಅನ್ ಈಸಿ, ತುಂಬಾ ಕಷ್ಟ ಏನಲ್ಲ, ಎಲ್ಲರೂ ಕಲಿಬಹುದು. ಆದ್ರೆ ನಾವು ಏನು ಅಂದ್ರೆ ಕೆಲವೊಬ್ರು ಸ್ಲೋ ಆಗಿ ಕಲಿತಾರೆ, ಕೆಲವೊಬ್ರು ತುಂಬಾ ಫಾಸ್ಟ್ ಆಗಿ ಕಲ್ತ್ಕೋತಾರೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ ಬಿಟ್ರೆ ಅದನ್ನ ಕಲಿಯಕ್ಕೆ ಆಗಲ್ಲ ಅನ್ನೋದೇನು ಇಲ್ಲ. ಸೊ ಆ ಮೈಂಡ್ ಸೆಟ್ಗೆ ಮಕ್ಕಳನ್ನ ತಗೋಬರೋದು ಎಲ್ಲ ಟೀಚರ್ಸ್ ಜವಾಬ್ದಾರಿ. ಸೊ ಅದನ್ನ ಟ್ರೈ ಮಾಡ್ಕೊಂಡು ಹೋದ್ರೆ ಸೊ ಮಕ್ಕಳು ಚೆನ್ನಾಗಿ ಮಾಡೋದು.
1: ನಿಮ್ಮ ಶಾಲೆಯಲ್ಲಿ ಅಂತ ಅಂತ ಅಂದ್ರೆ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆಯೋ ಇಲ್ಲಿ ಮಕ್ಕಳಿಗೆ ಯಾವುದೇ ತರಹದ ಸ್ಟ್ರೆಸ್ ಅನ್ನ ಹಾಕದೆ ಒತ್ತಡ ರಹಿತವಾಗಿ ಕಲಿಸಬೇಕು ಅನ್ನೋ ಅಂಥದ್ದು ನಿಮ್ಮ ಶಾಲೆಯ ಒಂದು ಧ್ಯೇಯ. ಒತ್ತಡವನ್ನು ಹಾಕದೆ ಮಕ್ಕಳು ಕಲಿತಾರೆ.
6: ಒತ್ತಡ ಅಂತ ಹೇಳೋಕ್ಕಾಗಲ್ಲ, ಅವ್ರಿಗೆ ಅದರಿಂದ ಏನು ಅನುಕೂಲ ಆಗುತ್ತೆ ಅಂತ ಒಂದು ಆವಾಗಲೂ ಇಟ್ಕೊಂಡು ಮೋಟಿವೇಟ್ ಮಾಡಿ ನಾವು ಇದು ಮಾಡ್ಬೋದಿತ್ತು. ಮತ್ತೆ ಓದಲೇಬೇಕು ಓದಲೇಬೇಕು ಅಂತ ನಾವು ಅವ್ರಿಗೆ ಪ್ರೆಷರ್ ಆಗ್ತಿರ್ಲಿಲ್ಲ. ಓದಿದ್ರೆ ಏನು ಅನುಕೂಲ ಆಗುತ್ತೆ ಅನ್ನೋದನ್ನು ಬೇರೆ ರೀತಿಯಲ್ಲಿ ಹೇಳಿದಾಗ ಮಕ್ಕಳು ಅದನ್ನು ಅರ್ಥಕೊಂಡು ಅವ್ರು ಆಟೋಮೆಟಿಕ್ಕಾಗಿ ಬಂದರು ಸರ್. ಬೇರೆ ಥರ ಪ್ರೆಷರ್ ಹಾಕಿಂತ ಅಷ್ಟು ಪ್ರೆಷರೈಸೇ ನಾವೇನು ಮಾಡ್ತಿರ್ಲಿಲ್ಲ ಸರ್. ಇವ್ರಿಗೆ ಅರ್ಥ ಆಗಂಗೆ ನಾವು ಹೇಳ್ತಾ ಇದ್ವಿ, ಓದಿದ್ರೆ ಏನು ಅನುಕೂಲ, ಓದಲಿಲ್ಲ ಅಂದ್ರೆ ಏನಾಗುತ್ತೆ, ಅದನ್ನು ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ವಿ. ಸೊ ಮಕ್ಕಳು ಬೇಗ ಅದನ್ನು ಕ್ಯಾಚ್ ಮಾಡಿಕೊಂಡ್ರು, ಅವ್ರು ಯಾವುದೇ ರೀತಿ ಒತ್ತಡ ಹಾಕಿಲ್ಲ ಸರ್.
1: ನೀವು ವಿದ್ಯಾರ್ಥಿಗಳಿಗೆ ಕಲಿಸುವ ರೀತಿ ಮತ್ತು ಅವರು ಕಲಿಯುವಂತಹ ಬಗೆ ಇದೆಲ್ಲವನ್ನು ಕೂಡ ಪೋಷಕರು ಹೇಗೆ ಸ್ವೀಕರಿಸ್ತಾ ಇದ್ರು?
9: ಮಕ್ಕಳಿಗೆ ಹೇಳ್ಕೊಡುವಾಗ ಇಫ್ ಇನ್ ಕೇಸ್ ಏನಾದರೂ ಡೌಟ್ ಇತ್ತು ಅವರಿಗೆ ಅರ್ಥ ಆಗಿಲ್ಲ ಅಂತ ಅಂತಂದರೆ ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗೆಲ್ಲ ಅಡ್ರೆಸ್ ಮಾಡ್ತಾ ಇದ್ರು, ಒಳ್ಳೇದು ಹೇಳ್ಕೊಡ್ತಾ ಇದ್ದೀವಿ ಅಥವಾ ಚೆನ್ನಾಗಿ ಸ್ಕೋರ್ ಆಗ್ತಾ ಇದೆ ಅಂತಂದರೆ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಮತ್ತು ಪ್ರತಿ ಟೆಸ್ಟ್ ನಡೆಯುವಾಗಲೂ F1 F2 ಅದು ನಡೆಯುವಾಗಲೂ ಕೂಡ ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾ ಇದ್ವಿ. ಅಲ್ಲೇ ಅವ್ರಿಗೆ ಗೊತ್ತಾಗ್ತಾ ಇತ್ತು ಮಕ್ಕಳು ಯಾವ ಥರ ಕಲ್ತಿದ್ದಾರೆ, ಯಾವ ಥರ ರಿಸಲ್ಟ್ಸ್ ಬಂದಿದೆ, ಯಾವ ಸಬ್ಜೆಕ್ಟಲ್ಲಿ ಯಾವ ಥರ ಓದ್ತಾ ಇದ್ದಾರೆ ಅಂತ ಅವರಿಗೆ ಒಂದು ಐಡಿಯಾ ಸಿಗ್ತಾ ಇತ್ತು ಸರ್. ಅದ್ರ ಮೇಲೆ ಅವರಿಗೆ ಏನಾದರೂ ಇದ್ದರೆ ನಮಗೆ ಹೇಳ್ತಾ ಇದ್ರು, ಅದ್ರ ಮೇಲೆ ನಾವು ಅದನ್ನು ಸರಿ ಮಾಡ್ಕೊಂಡು ಹೋಗ್ತಾ ಇದ್ವಿ.
1: ಮಕ್ಕಳು ಎಲ್ಲರೂ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ, ಇದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ?
9: ತುಂಬ ಖುಷಿ ಇದೆ ಸರ್. ಮತ್ತು ಅದೇ ಥರ ಅವರು ಕೂಡ ಕೆಲಸ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ ಅದ್ರ ಮೇಲೆ. ICSE ಸಬ್ಜೆಕ್ಟಿಗೆ ಬಂದಿದ ತಕ್ಷಣವೇ ಸೋ ಡಿಫಿಕಲ್ಟ್ ಅನ್ನೋ ಥರ ಏನಿರಲ್ಲ. ನಾವು ಯಾವ ಥರ ವರ್ಕ್ ಮಾಡ್ತೀವಿ, ನಾವು ಯಾವ ಥರ ಅದನ್ನು ಅರ್ಥ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ, ಆವಾಗ ಫಸ್ಟ್ ಕ್ಲಾಸ್ ರಿಸಲ್ಟ್ ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ.
1: ಹೆಚ್ಚು ಅಂಕಗಳನ್ನು ಪಡೆಯಲಿಕ್ಕೆ ಹೇಗೆ ಸಾಧ್ಯ ಆಯಿತು ಮಕ್ಕಳು ನಿಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಲ್ಲಿ?
8: ಅಂದರೆ ಅವ್ರ ಹಾರ್ಡ್ ವರ್ಕು ಇದೆ ತುಂಬ. ಬಿಕಾಸ್ ಈಗ ನಾನು ಎಷ್ಟೇ ಹೇಳ್ಕೊಟ್ರು ಅದನ್ನ ಅವ್ರು ಕುತ್ಕೊಂಡು ಮಾಡ್ದಾಗ್ಲೇ ಅವ್ರು ಇರೋದು. ಸೊ ಇಂಡಿವಿಜುವಲ್ ಆಗಿ ಮಕ್ಕಳು ಅವ್ರ ಎಫರ್ಟ್ಸ್ನ ಲೈಕ್ ಮೋರ್ ದನ್ 100% ಹಾಕಿದ್ದಾರೆ. ಅಂದರೆ ಈಗ ನಾ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಚಾಪ್ಟರ್ಸ್ ಕಷ್ಟ ಇದ್ರು, ಆ ಚಾಪ್ಟರ್ಸ್ಗೆ ಎಷ್ಟು ಎಫರ್ಟ್ಸ್ ಎಕ್ಸ್ಟ್ರಾ ಬೇಕಾಗಿರುತ್ತೋ ಅಷ್ಟು ಎಕ್ಸ್ಟ್ರಾ ಟೈಮ್ನ ಮತ್ತು ಎಫರ್ಟ್ಸ್ನ ಮಕ್ಕಳ ಕಡೆಯಿಂದ ತುಂಬ ಇದೆ. ಅದಕ್ಕೆ ಪೇರೆಂಟ್ಸು ಕೂಡ ಅಷ್ಟೇ, ಲೈಕ್ ಆ ಪರ್ಟಿಕ್ಯುಲರ್ ಟೈಮ್ಗೆ ಕರ್ಕೊಂಬಂದು ಬಿಡೋದಾಗಲಿ ಅಥವಾ ಕರ್ಕೊಂಡು ಹೋಗೋದಾಗಲಿ ಅದನ್ನೆಲ್ಲ ಲೈಕ್ ಎಕ್ಸಾಕ್ಟ್ ಟೈಮಿಗೆ ಮಾಡಿದಾಗ್ಲೇ ಮಕ್ಕಳೂ ಕಲಿಯೋಕ್ಕೆ ಸಾಧ್ಯ ಆಗೋದು, ಯಾವ್ಯಾವ ಚಾಪ್ಟರ್ಸ್ ಓದಿದ್ರೆ ಈಸಿ ಆಗುತ್ತೆ ಅಂತ ಎಲ್ಲ ಹೇಳಿಕೊಟ್ಟಾಗ ಅವರು ಅದನ್ನ ಫಾಲೋ ಮಾಡಿದ್ದಾರೆ ಜೊತೆಗೆ. ಸೊ ಆ ಫಾಲೋ ಮಾಡಿರೋದ್ರಿಂದ ಒಳ್ಳೆ ರಿಸಲ್ಟ್ಸ್.
1: ಶೇಕಡ 100% ಫಲಿತಾಂಶದ ಜೊತೆಗೆ ಶೇಕಡ 100% ವಿದ್ಯಾರ್ಥಿಗಳು ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗುವ ಮಟ್ಟಕ್ಕೆ ಅವರನ್ನ ತಯಾರನ್ನ ಮಾಡಿದಂತಹ ಶಿಕ್ಷಕರಾದ ನಿಮ್ಮ 3 ಜನರಿಗೂ ಕೂಡ, ಅಶ್ವಥ್ ನಾರಾಯಣ ಅವ್ರಿಗೆ, ದೀಪಾ ಅವ್ರಿಗೆ ಹಾಗೂ ಪಲ್ಲವಿ ಅವ್ರಿಗೆ ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ನೀವು ಹೇಗೆ ಮಕ್ಕಳಿಗೆ ಕಲಿಸಿದ್ರಿ, ಅವರು ಹೇಗೆ ಕಲ್ತರು, ಪೋಷಕರು ಹೇಗೆ ನಿಮ್ಮ ಜೊತೆಗೆ ಸ್ಪಂದಿಸಿದ್ರು ಅನ್ನುವಂಥ ವಿಚಾರಗಳನ್ನು ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಶೇಕಡ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇದುವರೆಗೆ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪಾ ಹಾಗೂ ಪಲ್ಲವಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ ಮಧುಸೂದನ್.
1: ಇದುವರೆಗೆ ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ
2: ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ICSE ಪರೀಕ್ಷೆಯಲ್ಲಿ ಶೇಕಡ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
0: ಆಕಾಶವಾಣಿ ಹಾಸನ FM.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
10: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಕೃಷಿ ಪರಿಕರಗಳ ಮಾರಾಟದಲ್ಲಿನ ಅನುಭವ ಕುರಿತು ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಗೇಟ್ನ ಕೃಷಿಕ ಡಿ ಕಿರಣ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರ್ಕಲ್ಗುಡುವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು, 8:00 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹಾಸನದ ಶ್ರೀ ವಿನಾಯಕ ಸತ್ಸಂಗದ ಸದಸ್ಯರಿಂದ ವಚನ ವೈಭವ. 8:30 ಗಜಲ್ಗಳು, 9:15 ಸ್ಪಾಟ್ಲೈಟ್, 9:30 ಕರಪಾಲ ಮೇಳ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ ಗ್ರಾಮದ ಶಿವಣ್ಣ ಮತ್ತು ತಂಡದವರಿಂದ 10:00 ಮಧುರಗಾನ, 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾ ಚಲ್.

0: ಉಳಿದಂತೆ ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕ, 6:30 ಚಿಂತನ, 6:35, 6:50 ಹಾಗೂ 7:15 ಭಾವಗೀತೆಗಳ ಕಾರ್ಯಕ್ರಮ, 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ರೇಡಿಯೋ ಡಾಕ್ಟರ್, ಗರ್ಭಪೂರ್ವ ಸಮಾಲೋಚನೆ ಮತ್ತು ಗರ್ಭಿಣಿಯರಲ್ಲಿ ಸುರಕ್ಷಿತ ತಾಯ್ತನದ ಕ್ರಮಗಳು ಈ ಕುರಿತು ಹಾಸನದ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾದ ಡಾಕ್ಟರ್ ಭಾರತಿ ರಾಜಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರ್ಕಲ್ಗುಡುವಿ ಮಧುಸೂದನ್. ನಾಳೆ ಬೆಳಿಗ್ಗೆ 9:00 ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ನಾಳಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ಪುಣ್ಯ ಎಸ್ ಗೌಡ ಅವರ ಪೋಷಕರಾದ ಡಿಆರ್ ನೂತನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರ್ಕಲ್ಗುಡುವಿ ಮಧುಸೂದನ್, ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ. 9:15 ಬಣ್ಣದ ಬುಗುರಿ, 10:00 ಹೇಮಕೂಟ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು. 10:30 ಒಂದೇ ಬಳ್ಳಿಯ ಹೂಗಳು, ಬ್ಯಾಕ್ ಟು ಬ್ಯಾಕ್ ಒಂದೇ ಚಿತ್ರದ ಹಾಡುಗಳನ್ನು ಆಲಿಸಬಹುದು. 11:00 ಫುಲ್ವಾರಿ ಗೀತೋಂಗಾಂಗನ್ ಹಿಂದಿ ಚಿತ್ರಗೀತೆಗಳ ಸಮಯ, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಲ್ ವೈದ್ಯನಾಥನ್, ಡಾಕ್ಟರ್ ಎಲ್ ಸುಬ್ರಹ್ಮಣ್ಯಂ ಹಾಗೂ ಎಲ್ ಶಂಕರ್ ಅವರ ವಯಲಿನ್ ವಾದನ. 12:05 ವನಿತಾ ವಿಹಾರ, 12:35 ಆರೋಗ್ಯ ಕಾರ್ಯಕ್ರಮ, ವ್ಯಾಯಾಮದಿಂದ ಆಗುವ ಲಾಭಗಳು ಮತ್ತು ವಹಿಸಬೇಕಾದ ಎಚ್ಚರಿಕೆ ಕುರಿತು ಡಾಕ್ಟರ್ ಮಧುಸೂದನ ಬಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಯಾಳ್. 11:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ದಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. 1:20 ಭಾವಗೀತೆಗಳು, 1:30 ಹಾಗೂ ಮಧ್ಯಾಹ್ನ 2:40 ಚಿತ್ರಗೀತೆಗಳು, 3:00 ಸಖಿ ಸಹೇಲಿ, 4:00 ಏಕ್ ಜೂಟೆ ಥಿಯೇಟರ್, 5:00 ಆದಿ ಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಗೌಟ್ ಸಂಧಿವಾತ, ಭಾಗವಹಿಸುತ್ತಾರೆ ಡಾಕ್ಟರ್ ನಮಿತಾ ಡಿ, ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್, ಪ್ರಾಯೋಜಕರು ಆದಿ ಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. 6:15 ಭಾವಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ, ಆಲೂಗಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಡಾಕ್ಟರ್ ಎಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಅರ್ಕಲ್ಗುಡುವಿ ಮಧುಸೂದನ್, 8:00 ಸುರಗಿ ಸಾಹಿತ್ಯಿಕ ಕಾರ್ಯಕ್ರಮ, 10:00 ಮಧುರಗಾನ, 10:30 ಗೀತ್ ಗಾತಾಚಲ್. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Naresh Mago. India will host the BRICS foreign ministers meeting on the 14th and 15th of this month. The meeting will be chaired by External Affairs Minister Dr. S. Jaishankar. Briefing the media in New Delhi today, External Affairs Ministry spokesperson Randhir Jaiswal said that BRICS foreign ministers and heads of delegations from member and partner countries will participate in the meeting. He added that they will also call on Prime Minister Narendra Modi. Mr. Jaiswal said that during the meeting, the foreign ministers of BRICS member countries will exchange views on global and regional issues of mutual interest.
2: On the 14th and 15th of this month, the BRICS foreign ministers meeting is being held, which we are chairing. The Prime Minister's first stop will be the United Arab Emirates. Apart from that, the other four countries to be visited are Norway, Sweden, Italy and Netherlands.
1: Commerce and Industry Minister Piyush Goyal has said that India is capable of strengthening itself against all obstacles, be they economic, technological or geopolitical. Speaking at the CII Annual Business Summit 2026 in New Delhi, he said that the world is facing crises every day due to fragmented geopolitical and business conditions, but India has consistently converted adversity into opportunity. Referring to International Monetary Fund standards, he said that the country currently has foreign exchange reserves sufficient to cover nearly 11 months of imports, placing the country in a very strong position globally. Highlighting the Indian economic fundamentals as robust, Mr. Goyal stated that the country has never buckled under pressure and has always emerged stronger during challenging times. The National Testing Agency, NTA, has decided to cancel the NEET UG 2026 examination conducted on the 3rd of this month for admission to undergraduate medical education. In a social media post, the NTA informed that this decision has been made in the interest of students and in recognition of the trust on which the national examination system rests. The agency also stated that the government has decided to refer the matter to the Central Bureau of Investigation for a comprehensive inquiry into the allegations of paper leak. The agency said it will extend full cooperation to the Bureau and provide all materials, records and assistance required for the investigation. It said the decision was made following the inputs examined by the NTA in coordination with central agencies and investigative findings shared by law enforcement agencies. The NTA said the examination will be reconducted on dates to be notified separately. Registration details, candidature information and examination centres selected for the May 2026 cycle will remain unchanged and be carried forward to the reconducted examination. The agency informed that no fresh registration will be required and no additional examination fee will be levied. Senior BJP leader Hemanta Biswa Sarma has taken oath as the Chief Minister of Assam for a second consecutive term. Governor Lakshman Prasad Acharya administered him the oath of office in secrecy at a ceremony held at the Veterinary College ground in Khanapara, Guwahati. Along with Dr. Sarma, four MLAs were also sworn in as cabinet ministers. They include Rameshwar Teli and Ajanta Nyog from the BJP, Atul Bora from Ahom Gana Parishad and Charan Bora from Bodoland People's Front. Prime Minister Narendra Modi, Union Home Minister Amit Shah, Defence Minister Rajnath Singh, several union ministers and chief ministers from the NDA-ruled states attended the ceremony. Chief Justice of India Suryakant has announced to constitute a high-powered committee headed by Supreme Court Justice Arvind Kumar to prepare a blueprint for the modernization of courts across the country and secure a government allocation of 40 to 50,000 crore rupees for the purpose. The Judicial Infrastructure Advisory Committee will address infrastructural deficiencies in courts through substantial financial support from the government. The committee has been tasked with submitting its detailed findings and funding requirements to Sanjeev Sanyal, a member of the Prime Minister's Economic Advisory Council, by 31st August this year. In IPL cricket, Gujarat Titans will take on Sunrisers Hyderabad in Ahmedabad today. The match will begin at 7:30 p.m. Indian time. And that is the end of this news bulletin.
3: Akashavani Hasana Seva Mahiti.
4: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ ಅವಳ ಹೆತ್ತವರಿಂದ ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ ಅದುವೇ ಭರವಸೆ
5: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್ ಶುಭ ಆರಂಭಗಳ ಪ್ರಾರಂಭ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕಾಣೆಯದವರ ಬಗ್ಗೆ ಪ್ರಕಟಣೆ. ಎಚ್ಡಿ ನಾರಾಯಣಗೌಡ ಎಂಬ ವ್ಯಕ್ತಿ ಆಲೂರು ತಾಲೂಕು ಹೊಸಕೋಟೆ ಹೋಬಳಿ ಮಾದಿಹಳ್ಳಿ ಗ್ರಾಮದಿಂದ ಕಾಣೆಯಾಗಿರುತ್ತಾರೆ. ವಿವರ ಹೀಗಿದೆ. ಹೆಸರು ಎಚ್ಡಿ ನಾರಾಯಣಗೌಡ, ಹೆಸರು ನಾಗರಾಜ್, ತಂದೆ ಹೆಸರು ಎಚ್ಡಿ ನಾರಾಯಣಗೌಡ. ಸಾಧಾರಣ ಮೈಕಟ್ಟು, ದುಂಡುಮುಖ, ಎಣ್ಣೆಗೆಂಪು ಮೈಬಣ್ಣ, ಎಡಗೈಯಲ್ಲಿ ಗಾಯದ ಗುರುತು ಇರುತ್ತೆ. 5.5 ಅಡಿ ಎತ್ತರ, ಕನ್ನಡ ಭಾಷೆಯನ್ನ ಮಾತನಾಡುತ್ತಾರೆ. ಕಾಣೆಯಾದಾಗ ಬಾದಾಮಿ ಬಣ್ಣದ ಶರ್ಟ್ ಮತ್ತು ಕಪ್ಪು ಬಣ್ಣದ ಗೋಲ್ಡ್ ಗೆರೆ ಇರುವ ಪ್ಯಾಂಟ್ ಅನ್ನು ಧರಿಸಿರುತ್ತಾರೆ. ಈಗ ಹೇಳಿದ ವಿವರವುಳ್ಳ ವ್ಯಕ್ತಿಯ ಸುಳಿವು ಸಿಕ್ಕಲಿ ಆಲೂರು ಪೊಲೀಸ್ ಠಾಣೆಗಾಗಲಿ ಅಥವಾ ಹಾಸನದ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ಗಾಗಲಿ ತಿಳಿಸುವಂತೆ ಪೊಲೀಸ್ ಪ್ರಕಟಣೆಯಲ್ಲಿ ಕೋರಲಾಗಿದೆ. ದೂರವಾಣಿ ಸಂಖ್ಯೆ 0817021832, ಮೊಬೈಲ್ ಸಂಖ್ಯೆ 9480804739. ಕಾಣೆಯದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ May 10 to May 19 ನೀರು ಹರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ತಿಳಿಸಿದ ದಿನಾಂಕಗಳಂದು ಹರಿಸುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗೆ ಬಳಸಬಾರದು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯು ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1-10 ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲಿಚ್ಛಿಸುವವರು ಶಾಲಾ ವಿಳಾಸ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, No.1-C, KRS ಮುಖ್ಯ ರಸ್ತೆ, ಮೇಟಗಳ್ಳಿ, ಮೈಸೂರು 16. ದೂರವಾಣಿ ಸಂಖ್ಯೆ 0821241220 ಅಥವಾ ಮೊಬೈಲ್ ಸಂಖ್ಯೆ 9686668434. ಈ ಮೊಬೈಲ್ ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ.
2: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

ಗೀತೆಯೇ ರಚನೆ ಡಾಕ್ಟರ್ ಲಕ್ಷ್ಮೀನಾರಾಯಣ ಭಟ್ಟ, ಹಾಡಿದ್ದಾರೆ ಗರ್ತಿಕೆರೆ ರಾಗಣ್ಣ. ಅಮ್ಮ ಎಂಬ ಮಾತಿಗಿಂತ ಸಿಹಿಯಾದ ಮಂತ್ರವಿಲ್ಲ, ತಾಯಿಗಿಂತ ದೊಡ್ಡ ದೇವರಿಲ್ಲ ಎಂದು ಸಾರುವ ವಾತ್ಸಲ್ಯದ ಭಾವಗೀತೆ ಇದಾಗಿದೆ.

0: ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಅಜರಾಮರ ಕವನ ಅಮ್ಮ ಎಂಬ ಮಾತಿಗಿಂತ ಮೂಡಿಬಂತು. ಗರ್ತಿಕೆರೆ ರಾಘಣ್ಣ ಅವರ ದನಿ ನಮ್ಮ ಹೃದಯದಲ್ಲಿ ಅಚ್ಚೊತ್ತಿದೆ ಅಂತಲೇ ಹೇಳ್ಬೋದು. ಸೊಗಸಾದ ಗೀತೆಯನ್ನ ಕೇಳ್ಕೊಂಬಂದ್ವಿ. ಈಗ ವಾಣಿಜ್ಯ ಪ್ರಕಟಣೆಗಳು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
6: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
7: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
8: ಆದ್ರೆ ಆ ಜುಮ್ಕಿ
7: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
9: ಆರ್ಬಿಐ ಹೇಳುತ್ತೆ,
7: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.

ಎನ್ನುವಂತೆ ಕೇಳಿ ಡಿವಿ ಗುಂಡಪ್ಪ ಅವರ ಮನೋಜ್ಞಾ ಕವನ ಏನೇ ಸುಖಭಾಷಿಣಿ. ಈ ಮಧುರ ಭಾವಗೀತೆಯನ್ನ ತಮ್ಮ ನವಿರಾದ ಕಂಠದಲ್ಲಿ ಹಾಡಿರುವವರು ಡಾಕ್ಟರ್ ರೋಹಿಣಿ ಮೋಹನ್.

0: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನೇ ನಿರೀಕ್ಷಿಸುತ್ತಾಳೆ, ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದ್ರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.
2: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು.

ಶ್ರೋತೃಗಳೇ, 6:50ಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಕೃಷಿ ಪರಿಕರಗಳ ಮಾರಾಟದಲ್ಲಿನ ಅನುಭವ ಕುರಿತು ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಗೇಟಿನ ಕೃಷಿಕ ಡಿ ಕಿರಣ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಆಕಾಶವಾಣಿ ಹಾಸನ, ಸಮಯ 6:30 ಆಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅವಲೋಕನ.

0: ಆಕಾಶವಾಣಿ ಅವಲೋಕನ ವಿಷಯ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮದಿಂದ 36.33 ಲಕ್ಷ ಉದ್ಯೋಗಗಳ ಸೃಷ್ಟಿ. ಬರೆದವರು ಸಂತೋಷ್, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತಂದಿರುವ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಪಿಎಂಇಜಿಪಿ ದೇಶಾದ್ಯಂತ ಉದ್ಯಮಶೀಲತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಉದ್ಯೋಗ ಸೃಷ್ಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 2021-22 2025-26 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಈ ಯೋಜನೆಯು ಭಾರತದ ಉದ್ಯಮ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವ ಮೂಲಕ ದೃಢವಾದ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಇದು 4,03,000ಕ್ಕೂ ಹೆಚ್ಚು ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುಕೂಲ ಮಾಡಿಕೊಟ್ಟಿದೆ. ಈ ಕಾರ್ಯಕ್ರಮವು ಸುಮಾರು 36,33,000 ಜನರಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹವಾಗಿ ಕೊಡುಗೆ ನೀಡಿದೆ. ಮಹಿಳೆಯರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬೆಂಬಲದ ಮೂಲಕ ಪಿಎಂಇಜಿಪಿ ಸಮಗ್ರ ಬೆಳವಣಿಗೆಯನ್ನು ಉತ್ತೇಜಿಸುವುದನ್ನು ಮುಂದುವರೆಸಿದೆ. ಈ ಯೋಜನೆಯ ಅಡಿಯಲ್ಲಿ ಬೆಂಬಲಿತರಾದ ಒಟ್ಟು ಸಣ್ಣ ಉದ್ಯಮಗಳಲ್ಲಿ ಸುಮಾರು ಶೇಕಡ 40ರಷ್ಟು ಮಹಿಳಾ ಫಲಾನುಭವಿಗಳಾಗಿದ್ದರೆ ಶೇಕಡ 54ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಪಿಎಂಇಜಿಪಿ ಅಡಿಯಲ್ಲಿ ಸ್ಥಾಪಿಸಲಾದ ಸುಮಾರು ಶೇಕಡ 80ರಷ್ಟು ಉದ್ಯಮಗಳು ಗ್ರಾಮೀಣ ಪ್ರದೇಶಗಳಲ್ಲಿವೆ. ಪ್ರಧಾನಮಂತ್ರಿಯವರ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ಮಹಿಳೆಯರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೆ ಸಂಪೂರ್ಣ ಬೆಂಬಲ ನೀಡುವುದರ ಜೊತೆಗೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಯನ್ನು ಉತ್ತೇಜಿಸಿದೆ. ಅತಿ ಸಣ್ಣ ಉದ್ಯಮ ಅಭಿವೃದ್ದಿಯಲ್ಲಿ ದಾಖಲೆಯ ಬೆಳವಣಿಗೆಯನ್ನು ಸಾಧಿಸಿರುವ ಪಿಎಂಇಜಿಪಿ ಯೋಜನೆಯು ಗ್ರಾಮೀಣ ಉದ್ಯಮಶೀಲತೆಯನ್ನು ಬಲಪಡಿಸಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಗುರಿ ಮೀರಿದ ಸಾಧನೆ ಮಾಡಲಾಗಿದೆ. ಅತಿ ಸಣ್ಣ ಉದ್ಯಮಗಳು ಮತ್ತು ಉದ್ಯೋಗಗಳ ಬೆಳವಣಿಗೆ ಹೆಚ್ಚಾಗಿದೆ. ಕೇಂದ್ರ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮೂಲಕ ಜಾರಿಗೆ ತರಲಾದ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವು ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಉದ್ಯೋಗ ಸೃಷ್ಟಿ ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಬ್ಯಾಂಕ್ ಸಾಲಗಳ ಮೇಲೆ ಮಾರ್ಜಿನ್ ಮನಿ ಸಬ್ಸಿಡಿಯನ್ನು ಒದಗಿಸುವ ಮೂಲಕ ಕೃಷಿಯೇತರ ವಲಯದಲ್ಲಿ ಹೊಸ ಅತಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಲ್ಲಿ ಪಿಎಂಇಜಿಪಿ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯಮಿಗಳನ್ನು ಬೆಂಬಲಿಸುತ್ತಿದೆ. ಈ ಯೋಜನೆಯು ವಿಶೇಷವಾಗಿ ಮೊದಲ ತಲೆಮಾರಿನ ಉದ್ಯಮಿಗಳಿಗೆ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿ ಉತ್ಪಾದನೆ ಹಾಗೂ ಸೇವಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. 15ನೇ ಹಣಕಾಸು ಆಯೋಗದ ಅವಧಿಯಲ್ಲಿ ಅಂದರೆ 2021-22 ಸಾಲಿನ ಹಣಕಾಸು ವರ್ಷದಿಂದ 2025-26 ಹಣಕಾಸು ವರ್ಷದವರೆಗೆ ಪಿಎಂಇಜಿಪಿ ಉಪಕ್ರಮವು ಉತ್ತಮ ಕಾರ್ಯಕ್ಷಮತೆಯನ್ನು ಪ್ರದರ್ಶಿಸಿದೆ. ಭಾರತದ ಅತಿ ಸಣ್ಣ ಉದ್ಯಮ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ತನ್ನ ಕೊಡುಗೆಯನ್ನು ಮತ್ತೆ ಸಾಬೀತುಪಡಿಸಿದೆ. ಈ ಯೋಜನೆಗೆ ನೀಡಲಾದ 13,554,42,00,000 ರೂಪಾಯಿಗಳ ಅನುದಾನವನ್ನು ಸಂಪೂರ್ಣ ಬಳಕೆ ಮಾಡಲಾಗಿದೆ. ಇದು 4,03,706 ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಆ ಮೂಲಕ 4,02,000 ಉದ್ಯಮಗಳ ಸ್ಥಾಪನೆಯ ಗುರಿಯನ್ನು ಮೀರಿದ ಸಾಧನೆ ಮಾಡಲಾಗಿದೆ. ಈ ಸಾಧನೆಯು ಉದ್ಯಮಶೀಲತೆ ಉಪಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಅಂತಹ ಯೋಜನೆಗಳಿಗೆ ನಿರಂತರ ಬೇಡಿಕೆಯನ್ನು ಸೂಚಿಸುತ್ತದೆ. ಈ ಕಾರ್ಯಕ್ರಮವು ಸುಮಾರು 36.33 ಲಕ್ಷ ವ್ಯಕ್ತಿಗಳಿಗೆ ಸುಸ್ಥಿರ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಿದೆ. ಇದು ದೇಶಾದ್ಯಂತ ಜೀವನೋಪಾಯ ಸೃಷ್ಟಿ ಮತ್ತು ತಳಮಟ್ಟದ ಆರ್ಥಿಕ ಅಭಿವೃದ್ದಿಗೆ ಗಮನಾರ್ಹ ಕೊಡುಗೆ ನೀಡಿದೆ. ಯೋಜನೆಯ ಅಡಿ ನೆರವು ನೀಡಲಾದ ಒಟ್ಟು ಅತಿ ಸಣ್ಣ ಉದ್ಯಮಗಳಲ್ಲಿ ಮಹಿಳಾ ಫಲಾನುಭವಿಗಳ ಪಾಲು ಸುಮಾರು ಶೇಕಡ 40ರಷ್ಟಿದೆ. ವಿತರಿಸಿದ ಒಟ್ಟು ಮಾರ್ಜಿನ್ ಮನಿ ಸಬ್ಸಿಡಿಯ ಸುಮಾರು ಶೇಕಡ 45ರಷ್ಟನ್ನು ಮಹಿಳಾ ಉದ್ಯಮಿಗಳಿಗೆ ಒದಗಿಸಲಾಗಿದೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಪ್ರೋತ್ಸಾಹಿಸುತ್ತದೆ. ಸುಮಾರು ಶೇಕಡ 54ರಷ್ಟು ಫಲಾನುಭವಿಗಳು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸೇರಿದವರಾಗಿದ್ದಾರೆ. ಸಾಲ ಸಂಬಂಧಿಸಿದ ಸಬ್ಸಿಡಿಗಳಿಗೆ ಅನಾಯಾಸ ಪ್ರಕ್ರಿಯೆಗಳ ಮೂಲಕ ಮತ್ತು ತಳಮಟ್ಟದಲ್ಲಿ ಉದ್ಯಮಶೀಲತೆಯನ್ನು ಉತ್ತೇಜಿಸುವ ಮೂಲಕ ಈ ಯೋಜನೆಯು ಎಲ್ಲರನ್ನೂ ಒಳಗೊಂಡ ಆರ್ಥಿಕ ಬೆಳವಣಿಗೆಗೆ ಮತ್ತು ಸ್ವಾವಲಂಬಿ ಭಾರತದ ಆಶಯಕ್ಕೆ ಪೂರಕ ಕೊಡುಗೆ ನೀಡುವುದನ್ನು ಮುಂದುವರೆಸಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಹಾಸನ. ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನೇ ನಿರೀಕ್ಷಿಸುತ್ತಾಳೆ, ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದ್ರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
2: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
3: ಕಳೆದ 12 ವರ್ಷಗಳಿಂದ ಅತ್ಯುತ್ತಮ ಆರೋಗ್ಯ ಸೇವೆಯನ್ನು ನೀಡುತ್ತಿರುವ ಹಾಸನ ಜಿಲ್ಲೆಯ ಹೆಸರಾಂತ ತಜ್ಞರಾದ ಡಾಕ್ಟರ್ ಪ್ರೇಮಾಜಿ ಬ್ಯಾಹಟ್ಟಿ, ಕನ್ಸಲ್ಟೆಂಟ್ ಫಿಸಿಷಿಯನ್ ಅಂಡ್ ಇಂಟರ್ನಲ್ ಮೆಡಿಸಿನ್ ಹಾಗೂ ತೀವ್ರ ನಿಗಾ ಘಟಕ ತಜ್ಞರು. ಇವರು ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24/7 ಲಭ್ಯವಿರುತ್ತಾರೆ.
4: ನಮಸ್ತೆ, ನಾನು ಡಾಕ್ಟರ್ ಪ್ರೇಮ, ಫಿಸಿಷಿಯನ್ ಅಂಡ್ ಇಂಟೆನ್ಸಿವಿಸ್ಟ್ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನನ್ನ ವೈದ್ಯಕೀಯ ಸೇವೆಗಳು 24/7 ಅವೈಲೇಬಲ್ ಇರುತ್ತೆ. ಹಾಗೂ ಇಲ್ಲಿ ನನ್ನ ಒಪಿಡಿ ಟೈಮಿಂಗ್ಸ್ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಲಭ್ಯವಿರುತ್ತದೆ. ಇಲ್ಲಿ ಒಪಿಡಿ ರಿಲೇಟೆಡ್ ಸರ್ವಿಸಸ್ ಹಾಗೂ ಎಮರ್ಜೆನ್ಸಿ ಸರ್ವಿಸಸ್

0: ಲಭ್ಯವಿರುತ್ತದೆ.
1: ಹೆಚ್ಚಿನ ಮಾಹಿತಿಗೆ ಇಂದೇ ಭೇಟಿ ಕೊಡಿ ಶ್ರೀ ಹಾಸನಾಂಬ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋ ಎಂಟರಾಲಜಿ ಸೆಂಟರ್, ಎಸ್ಜೆಪಿ ರಸ್ತೆ, ಕೆಆರ್ಪುರಂ, ಹಾಸನ್.
2: ಚಿಕ್ಕಮಗಳೂರಿನ ಕೆಂಪನಹಳ್ಳಿ ಬಡಾವಣೆಯಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ಶಾಲೆಯು 1-10 ತರಗತಿಗಳನ್ನು ಹೊಂದಿದ್ದು 16 ವರ್ಷದೊಳಗಿನ ಶೇಕಡ 50% ಹೆಚ್ಚು ಅಂಧತ್ವವಿರುವ ಬಾಲಕ ಬಾಲಕಿಯರಿಗೆ ಉಚಿತವಾಗಿ ಊಟ, ವಸತಿ, ಸಮವಸ್ತ್ರ ಹಾಗೂ ಔಷಧೋಪಚಾರಗಳನ್ನು ನೀಡಿ ಬ್ರೈಲ್ಲಿಪಿಯಲ್ಲಿ ಶಿಕ್ಷಣ, ಸಂಗೀತ, ತಾಳವಾದ್ಯ, ಕಂಪ್ಯೂಟರ್, ಕೈಕಸಬು, ಯೋಗ ಹಾಗೂ ಆಟೋಟ ತರಬೇತಿಗಳನ್ನು ನೀಡುತ್ತಿದೆ. 1-4 ತರಗತಿಗೆ ದಾಖಲಾಗುವ ಅಂಧ ಮಕ್ಕಳ ಹೆಸರಿನಲ್ಲಿ ದಾನಿಗಳ ನೆರವಿನಿಂದ 10,000 ರು ಸ್ಥಿರ ಠೇವಣಿ ಇಟ್ಟು 10 ತರಗತಿ ಮುಗಿದ ನಂತರ ಅದರ ಒಟ್ಟು ಮೊತ್ತವನ್ನು ಮಗುವಿಗೆ ನೀಡುವ ಆಶಾಕಿರಣ ಬಾಂಡ್ ಯೋಜನೆಯನ್ನು ಸಂಸ್ಥೆಯು ಅನುಷ್ಠಾನಕ್ಕೆ ತಂದಿದೆ. ದಾಖಲಾತಿಗಾಗಿ ಸಂಪರ್ಕಿಸಿ 9481650801 ಮತ್ತೊಂದು 7259281454.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಆಧುನಿಕ ಮತ್ತು ವಿಶ್ವಾಸಾರ್ಹ ಇವಿ ಚಾರ್ಜಿಂಗ್ ಪರಿಸರ ವ್ಯವಸ್ಥೆಯನ್ನು ರಚಿಸಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನಡೆದ ಪಿಎಂ ಇ ಡ್ರೈವ್ ಯೋಜನೆಯಡಿಯಲ್ಲಿ ರಾಷ್ಟವ್ಯಾಪಿ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವುದು ಎಂಬ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, 123.26 ಕೋಟಿ ರೂಪಾಯಿ ವೆಚ್ಚದಲ್ಲಿ 1243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಕರ್ನಾಟಕದ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡುವುದಾಗಿ ಘೋಷಿಸಿದ್ದಾರೆ. ಈವರೆಗೆ ಇನ್ನು 503.86 ಕೋಟಿ ರೂಪಾಯಿ ಒಟ್ಟು ಆರ್ಥಿಕ ವೆಚ್ಚದೊಂದಿಗೆ ಇವಿ ಚಾರ್ಜಿಂಗ್ ಪ್ರಸ್ತಾವನೆಗಳನ್ನು ಅನುಮೋದಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬೃಹತ್ ಕೈಗಾರಿಕೆಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಡಾ ಹನೀಫ್ ಖುರೇಶಿ, ಭಾರತದ ಎಲೆಕ್ಟ್ರಿಕ್ ವಾಹನಗಳ ಪರಿವರ್ತನೆಯು ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ವಾಹನ ವಿಭಾಗಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿದೆ ಎಂದು ತಿಳಿಸಿದ್ದಾರೆ. 2070ರ ವೇಳೆಗೆ ನೆಟ್ ಜೀರೋ ಅಂದರೆ ಶೂನ್ಯ ಅನಿಲ ಹೊರಸೂಸುವಿಕೆ ಸಾಧಿಸುವ ಭಾರತದ ಬದ್ದತೆಗೆ ಬೆಂಬಲ ನೀಡುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರದ ನಾಗಮಲೆ ಅರಣ್ಯದಲ್ಲಿ ಚಿರತೆ ದಾಳಿಯಿಂದ 10 ವರ್ಷದ ಬಾಲಕ ಮೃತಪಟ್ಟಿರುವ ಹಿನ್ನೆಲೆಯಲ್ಲಿ ವನ್ಯಜೀವಿ ಸಂಚಾರವಿರುವ ಎಲ್ಲಾ ಚಾರಣಪಥ ಮತ್ತು ಸಂಚಾರ ಪಥಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕರು ಮತ್ತು ಚಾರಣಿಗರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮುಂದಿನ ಆದೇಶದವರೆಗೆ ಚಿರತೆ, ಹುಲಿ, ಆನೆ, ಕರಡಿ ಮತ್ತಿತರೆ ವನ್ಯಜೀವಿಗಳು ಸಂಚರಿಸುವ ಮತ್ತು ಮಾನವ ವನ್ಯಜೀವಿ ಸಂಘರ್ಷ ಸಂಭವಿಸಿರುವ ಕಡೆಗಳಲ್ಲಿ ಚಾರಣ ಮತ್ತು ಸಂಚಾರ ಪಥಗಳನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸಲು ಸೂಚಿಸಿದ್ದು, ಈ ಸಂಬಂಧ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಅರಣ್ಯ ಇಲಾಖೆ ಮತ್ತು ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ದಿ ಮಂಡಳಿಯ ಮೇಲ್ವಿಚಾರಣೆಯಲ್ಲಿ ಕೈಗೊಳ್ಳುವ ಚಾರಣಪಥಗಳಲ್ಲಿ ಎಸ್ಒಪಿ ಪಾಲನೆಗೆ ಪೂರ್ವ ಸಿದ್ದತೆ ಮಾಡಿಕೊಂಡು ನಂತರ ಚಾರಣ ಚಟುವಟಿಕೆ ಮುಂದುವರೆಸುವಂತೆ ಆದೇಶ ನೀಡಲಾಗಿದೆ. 2025ರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳು ಪ್ರಕಟಗೊಂಡಿದ್ದು, ನಗದು ಪುರಸ್ಕಾರ ಪಡೆದುಕೊಂಡಿರುವ ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳನ್ನು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ದೇಶದ 42 ಗ್ರಾಮ ಪಂಚಾಯಿತಿಗಳು ಪ್ರಶಸ್ತಿಗೆ ಭಾಜನವಾಗಿದ್ದು, ಅವುಗಳಲ್ಲಿ ಕರ್ನಾಟಕದ 6 ಪಂಚಾಯಿತಿಗಳು ಪ್ರಶಸ್ತಿ ಪಡೆದುಕೊಳ್ಳುವ ಮೂಲಕ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದ ಹೆಗ್ಗಳಿಕೆಗೆ ಪಾತ್ರವಾಗಿವೆ. ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯ ವಿಭಾಗದ ಪ್ರಥಮ ಪ್ರಶಸ್ತಿಯು ಹೆಬ್ರಿಯ ಮುದ್ರಾಡಿ ಗ್ರಾಮ ಪಂಚಾಯಿತಿಗೆ ಸಂದಿದ್ದು, 1 ಕೋಟಿ ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ವಣ್ಸೆ ಗ್ರಾಮ ಪಂಚಾಯಿತಿ ಆರೋಗ್ಯಕರ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿಗೆ ಪಾತ್ರವಾಗಿದ್ದು 75 ಲಕ್ಷ ರೂಪಾಯಿ ನಗದು ಬಹುಮಾನಕ್ಕೆ ಪಾತ್ರವಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಮಕ್ಕಳ ಸ್ನೇಹಿ ಪಂಚಾಯತ್ ವಿಭಾಗದಲ್ಲಿ ದ್ವಿತೀಯ ಪ್ರಶಸ್ತಿ, ಉಡುಪಿ ಜಿಲ್ಲೆಯ ಮಡಮಕ್ಕಿ ಗ್ರಾಮ ಪಂಚಾಯಿತಿಗೆ ನೀರು ಸಮೃದ್ಧ ಪಂಚಾಯತ್ ವಿಭಾಗದಲ್ಲಿ 2ನೇ ಪ್ರಶಸ್ತಿ ದೊರೆತಿದೆ. ಉಡುಪಿ ಜಿಲ್ಲೆಯ ಕಾರ್ಕಳದ ಸಾನೂರು ಗ್ರಾಮ ಪಂಚಾಯಿತಿಗೆ ಮೂಲಸೌಕರ್ಯದಲ್ಲಿ ಸ್ವಾವಲಂಬಿ ಪಂಚಾಯತ್ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದೆ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಕ್ಲಾಡಿ ಗ್ರಾಮ ಪಂಚಾಯಿತಿಗೆ ಸಾಮಾಜಿಕವಾಗಿ ನ್ಯಾಯಯುತ ಮತ್ತು ಸುರಕ್ಷಿತ ವಿಭಾಗದಲ್ಲಿ ತೃತೀಯ ಪ್ರಶಸ್ತಿ ಲಭಿಸಿದ್ದು, 25 ಲಕ್ಷ ರು ನಗದು ಬಹುಮಾನವನ್ನು ಪಡೆದಿದೆ. 6 ಪ್ರಶಸ್ತಿಗಳಲ್ಲಿ ಉಡುಪಿ ಜಿಲ್ಲೆ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ನೌಕರ ವರ್ಗವನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದಿಸಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲಾತಿ ಪ್ರಮಾಣ ಶೇಕಡ 15 ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಪ್ರಮಾಣ ಶೇಕಡ 3 ಕ್ರಮವಾಗಿ ಶೇಕಡ 17 ಮತ್ತು ಶೇಕಡ 7ಕ್ಕೆ ಹೆಚ್ಚಿಸಿ ಒಟ್ಟಾರೆ ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಕರ್ನಾಟಕ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಆಗ್ರಹಿಸಿದೆ. ಸದರಿ ಕಾನೂನನ್ನು ಸಂವಿಧಾನದ 7ನೇ ಶೆಡ್ಯೂಲ್ಗೆ ಸೇರಿಸುವ ನಿಟ್ಟನಲ್ಲಿ ಕ್ರಮ ವಹಿಸುವಂತೆ ಮಾಜಿ ಲೋಕಸಭಾ ಸದಸ್ಯರಾದ ವಿಎಸ್ ಉಗ್ರಪ್ಪ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದ ಎಲ್ಲಾ ರಾಜ್ಯಗಳ ವಿಧಾನಸಭೆಗಳ ಕಾರ್ಯವಿಧಾನ ಮತ್ತು ನಡವಳಿಕೆಯಲ್ಲಿ ಏಕರೂಪತೆಯನ್ನು ತರುವ ನಿಟ್ಟನಲ್ಲಿ ಲೋಕಸಭೆ ಸಭಾಧ್ಯಕ್ಷ ಓಂ ಬಿರ್ಲಾ ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ. 6 ರಾಜ್ಯಗಳ ವಿಧಾನಸಭೆಯ ಸಭಾಧ್ಯಕ್ಷರುಗಳನ್ನೊಳಗೊಂಡ ವಿಶೇಷ ಸಮಿತಿಯೊಂದನ್ನು ರಚಿಸಲಾಗಿದ್ದು, ಈ ಸಮಿತಿಯ ಮೊದಲ ಹಂತದ ನಿರ್ಣಾಯಕ ಸಭೆಯು ಇಂದು ಮೈಸೂರಿನ ಸೈಲೆಂಟ್ ಶೋರ್ಸ್ ಸಭಾಂಗಣದಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಉತ್ತರ ಪ್ರದೇಶ ವಿಧಾನಸಭೆಯ ಸಭಾಧ್ಯಕ್ಷರಾದ ಸತೀಶ್

0: ಮಹಾನಾ ವಹಿಸಿದ್ದರು. ಸಭೆಯಲ್ಲಿ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಹಾಗೂ ನಾಗಾಲ್ಯಾಂಡ್, ಹಿಮಾಚಲ ಪ್ರದೇಶ, ದೆಹಲಿ ವಿಧಾನಸಭೆಯ ಸಭಾಧ್ಯಕ್ಷರು ಭಾಗವಹಿಸಿದ್ದರು. ರಾಜ್ಯದ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಪರಿಸರ ವ್ಯವಸ್ಥೆ ಮತ್ತು ಉತ್ಪಾದನಾ ವಲಯಕ್ಕೆ ಗಮನಾರ್ಹ ಉತ್ತೇಜನ ನೀಡುವ ಎನ್ಐಸಿ ತಂತ್ರಜ್ಞಾನ ಹಾಗೂ ಸಾಮಾನ್ಯ ಸೌಲಭ್ಯ ಕೇಂದ್ರವನ್ನು ಬೆಂಗಳೂರಿನ ಪೀಣ್ಯದಲ್ಲಿಂದು ಕೇಂದ್ರ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಿತನ್ ರಾಮ್ ಮಾಂಜಿ ಹಾಗೂ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕೇಂದ್ರ ಸಚಿವ ಜಿತನ್ ರಾಮ್ ಮಾಂಜಿ, ಎಂಎಸ್ಎಂಇಗಳು ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಸಹಾಯಕವಾಗಲಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ದೇಶದ ಅತಿದೊಡ್ಡ ಕೈಗಾರಿಕಾ ಸಮೂಹಗಳಲ್ಲಿ ಒಂದಾಗಿರುವ ಪೀಣ್ಯಕ್ಕೆ ಎಂಎಸ್ಎಂಇಗಳ ವಿಕಸನಗೊಳ್ಳುತ್ತಿರುವ ತಾಂತ್ರಿಕ ಅಗತ್ಯತೆಗಳನ್ನು ಪೂರೈಸಲು ಸುಧಾರಿತ ಸಾಂಸ್ಥಿಕ ಬೆಂಬಲ ಹಾಗೂ ಸೌಕರ್ಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಸುಮಾರು 900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಹಾಸನದ ಮೆಗಾ ಡೇರಿ ಉದ್ಘಾಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಹಲವು ಸಚಿವರಿಗೆ ಆಹ್ವಾನ ನೀಡಲು ನಿರ್ಧರಿಸಲಾಗಿದೆ ಎಂದು ಮಾಜಿ ಪ್ರಧಾನಿ ಹಾಗೂ ರಾಜ್ಯಸಭಾ ಸದಸ್ಯ ಎಚ್ಡಿ ದೇವೇಗೌಡ ತಿಳಿಸಿದ್ದಾರೆ. ಹಾಸನದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜರ್ಮನಿ ಮೂಲದ ಕಂಪನಿಯ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ನಿರ್ಮಾಣವಾಗಿರುವ ಮೆಗಾ ಡೈರಿಯಿಂದ ಲಕ್ಷಾಂತರ ರೈತರು ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್ ವಿದ್ಯಾಶಂಕರ್ ನೇತೃತ್ವದ ನಿಯೋಗವು ಶೈಕ್ಷಣಿಕ ಕೈಗಾರಿಕಾ ಸಹಭಾಗಿತ್ವದ ಭಾಗವಾಗಿ ಮಹಾರಾಷ್ಟದಲ್ಲಿರುವ ಆವಿಷ್ಕಾರ, ನಾವೀನ್ಯತೆ ಮತ್ತು ಉತ್ಕೃಷ್ಟ ತರಬೇತಿ ಕೇಂದ್ರ ಮತ್ತು ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಕೇಂದ್ರಗಳಿಗೆ ಭೇಟಿ ನೀಡಿತು. ಅಲ್ಲಿನ ನಾವೀನ್ಯತೆ, ಇನ್ಕ್ಯುಬೇಷನ್, ಉದ್ಯಮಶೀಲತೆ ಮತ್ತು ತಂತ್ರಜ್ಞಾನ ಆಧಾರಿತ ಶಿಕ್ಷಣವನ್ನು ಉತ್ತೇಜಿಸುವ ಕೈಗಾರಿಕಾ ಮಾದರಿಯನ್ನು ಅಧ್ಯಯನ ನಡೆಸಿದೆ. ಭೇಟಿಯ ವೇಳೆ ಕೃತಕ ಬುದ್ದಿಮತ್ತೆ, ಏರೋಸ್ಪೇಸ್ ಮತ್ತು ರಕ್ಷಣಾ ತಂತ್ರಜ್ಞಾನಗಳು, ಯುಎವಿ ವ್ಯವಸ್ಥೆಗಳು, ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್, ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಂಗಳು, ಕ್ವಾಂಟಮ್ ಸಂವಹನ ಮತ್ತು ಅಡ್ವಾನ್ಸ್ ಮೆಟೀರಿಯಲ್ಸ್ ಮುಂತಾದ ವಿಷಯಗಳ ಕುರಿತು ಅಧ್ಯಯನ ನಡೆಸಿದೆ. ಬಳಿಕ ನಿಯೋಗವು ನಾಗ್ಪುರ ಇಂಡಮರ್ ಏವಿಯೇಷನ್ನ ಏರೋಸ್ಪೇಸ್ ಎಂಆರ್ಒ ಕೇಂದ್ರಕ್ಕೆ ಭೇಟಿ ನೀಡಿ ವಿಮಾನ ನಿರ್ವಹಣೆ, ದುರಸ್ತಿ ಕಾರ್ಯಾಚರಣೆಗಳ ಬಗ್ಗೆ ತಿಳಿದುಕೊಂಡಿತು. ಭೇಟಿ ಕುರಿತು ಮಾತನಾಡಿದ ವಿಟಿಯು ಕುಲಪತಿ ಡಾ ಎಸ್ ವಿದ್ಯಾಶಂಕರ್, ವಿಟಿಯು ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದು ತಿಳಿಸಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿನಂದಿಸಿದ್ದಾರೆ. ಇದು ಕರ್ನಾಟಕದ ಹೆಮ್ಮೆಯ ಕ್ಷಣ ಎಂದು ಬಣ್ಣಿಸಿದ್ದಾರೆ. ಬೆಂಗಳೂರಿನ ಬಸವನಗುಡಿಯಿಂದ ಬಿಜಾಪುರ ಸೈನಿಕ ಶಾಲೆಗೆ ಸೇರಿ ಅಂತಿಮವಾಗಿ ಭಾರತೀಯ ನೌಕಾಪಡೆಯ ಅತ್ಯುನ್ನತ ಹುದ್ದೆಗೆ ನೇಮಕವಾಗಿರುವ ಸ್ವಾಮಿನಾಥನ್ ಅವರ ಪ್ರಯಾಣ ಸ್ಫೂರ್ತಿದಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಇದೇ 31ರಂದು ಅಧಿಕಾರ ವಹಿಸಿಕೊಳ್ಳಲಿರುವ ಅವರಿಗೆ ಬಿವೈ ವಿಜಯೇಂದ್ರ ಶುಭ ಕೋರಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಲ್ಲಿ 1,243 ಇವಿ ಚಾರ್ಜರ್ಗಳ ಸ್ಥಾಪನೆಗೆ ಅನುಮೋದನೆ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಘೋಷಣೆ. ವನ್ಯಜೀವಿ ಸಂಚಾರವಿರುವ ಚಾರಣಪಥ ಸಂಚಾರ ಪಥ ಸ್ಥಗಿತಕ್ಕೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರದ ನಗದು ಪುರಸ್ಕಾರ, ಸಚಿವ ಪ್ರಿಯಾಂಕ್ ಖರ್ಗೆ ಅಭಿನಂದನೆ. ಮೀಸಲಾತಿ ಪ್ರಮಾಣವನ್ನು ಶೇಕಡ 56ಕ್ಕೆ ಹೆಚ್ಚಿಸುವಂತೆ ಮುಖ್ಯಮಂತ್ರಿಗೆ ರಾಜ್ಯ ವಾಲ್ಮೀಕಿ ಸಮಾಜದ ಸಮಾನ ಮನಸ್ಕರ ವೇದಿಕೆ ಮನವಿ. ಮೈಸೂರಿನಲ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸಮಿತಿಯ ಮೊದಲ ಹಂತದ ಸಭೆ, ಹಲವು ರಾಜ್ಯಗಳ ಸಭಾಧ್ಯಕ್ಷರು ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ ಹಾಸನ. ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿಗೆ ಸ್ವಾಗತ. ರೈತ ಬಾಂಧವರೇ, ಇಂದು ಕೃಷಿ ಹಾಗೂ ಕೃಷಿ ಪರಿಕರಗಳ ಮಾರಾಟದಲ್ಲಿನ ಅನುಭವ ಕುರಿತು ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಗೇಟಿನ ಕೃಷಿಕ ಡಿ ಕಿರಣ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲ್ಗುಡುವಿ ಮಧುಸೂದನ್.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು

0: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿ ಹಾಗೂ ಕೃಷಿ ಪರಿಕರಗಳ ಮಾರಾಟದಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಗೇಟ್ನ ಕೃಷಿಕ ಡಿ ಕಿರಣ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಗೇಟ್ನ ಕೃಷಿಕರಾದಂತಹ ಡಿ ಕಿರಣ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ಜೊತೆಗೆ ರಸಗೊಬ್ಬರ ಹಾಗೂ ಬಿತ್ತನೆ ಬೀಜಗಳ ಮಾರಾಟದಲ್ಲಿಯೂ ಕೂಡ ಸಾಕಷ್ಟು ಅನುಭವ ಇದೆ. ಅನೇಕ ಕೃಷಿಕರಿಗೆ ಉತ್ತಮವಾದಂತಹ ಸಲಹೆಯನ್ನು ಅವರು ಈ ಭಾಗದಲ್ಲಿ ನೀಡಿಕೊಂಡು ಬರ್ತಾ ಇದ್ದಾರೆ. ಈ ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ ಮಾರಾಟದಲ್ಲಿನ ಅನುಭವಗಳನ್ನು ಕೂಡ ನಾವು ಅವರನ್ನು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕಿರಣ್ ಅವರಿಗೆ.
2: ಸರ್ ನಮಸ್ಕಾರ. ಸರ್
1: ಕಿರಣ್ ಅವರೇ, ತಮಗೆ ಈಗ ಎಷ್ಟು ವಯಸ್ಸು?
2: ಸರ್ 36. 36.
1: 36 ವರ್ಷ. ಏನು ಓದಿದ್ರಿ ತಾವು?
2: ಸರ್ ನಂದು ಡಿಗ್ರಿ ಕಂಪ್ಲೀಟ್ ಆಗಿ ದೇಸಿ ಕೋರ್ಸ್ ಒಂದು ಮಾಡ್ಕೊಂಡಿದ್ದೀವಿ ಅಗ್ರಿಕಲ್ಚರ್ ಸಂಬಂಧಪಟ್ಟಂತೆ. ಡಿಗ್ರಿ ಮತ್ತೆ ದೇಸಿ ಕೋರ್ಸ್ ಮತ್ತೆ MBA ಕೋರ್ಸ್ ಅನ್ನ ಒಂದು ಮಾಡ್ಕೊಂಡಿದ್ದೀನಿ. ಸರ್
1: ಓದುವಾಗ ಬೇರೆ ಏನು ವೃತ್ತಿ ಮಾಡಬೇಕು ಅನ್ನುವಂತಹ ಆಲೋಚನೆಗಳು ತಮಗೆ ಇತ್ತು?
2: ತಂದೆಯವರು ಹೆಚ್ಚು ಕಡಿಮೆ ಒಂದು 50 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅಗ್ರಿಕಲ್ಚರ್ ವಿತ್ ಗೊಬ್ಬರದ ವ್ಯಾಪಾರ ಮತ್ತೆ ಕೀಟನಾಶಕ ಮತ್ತೆ ಬಿತ್ತನೆ ಬೀಜ ಸಂಬಂಧಪಟ್ಟಂತೆ ಮಾಡ್ಕೊಂಡು ಬಂದಿದ್ರು. ಬಟ್ ಅವಾಗ್ಲಿಂದನೂ ನಾವು ತಂದೆಯವ್ರ ಜೊತೆನೇ ಮಧ್ಯದಲ್ಲಿತ್ತು. ಬಟ್ ಬೇರೆ ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡೋಕ್ಕೆ ನೋಡಿದ್ವಿ ಸರ್. ಬಟ್ ಇಲ್ಲಿನ ತಂದೆಯವ್ರಿಗೆ ಒಬ್ಬರಿಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಅವ್ರ ಜೊತೆನೇ ಅವ್ರಿಗೆ ಸಪೋರ್ಟಿವಾಗಿ ನಿಂತ್ಕೊಳ್ಳೋಣ ಅಂದ್ಬಿಟ್ಟು ಆ ವೃತ್ತಿನೇ ಕಂಟಿನ್ಯೂ ಮಾಡಿದ್ವಿ ಸರ್.
1: ತಂದೆಯವ್ರು ಮಾಡ್ತಾ ಇದ್ದಂತಹ ವೃತ್ತಿಯನ್ನೇ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರಿ?
2: ಹೌದು ಸರ್.
1: ತಂದೆಯವ್ರಿಗೆ ಇದೇ ವೃತ್ತಿಯನ್ನ ಮಗ ಮಾಡಬೇಕು ಅನ್ನೋಂಥದ್ದು ಇತ್ತ ಅಥವಾ ಬೇರೆ ಏನಾದರೂ ಮಾಡಬೇಕು ಅಂತ ಹೇಳಿತ್ತ?
2: ಅವರಲ್ಲೂ ಏನೋ ಆ ಥರ ಕಾನ್ಸೆಪ್ಟ್ ಏನಿರಲಿಲ್ಲ. ಅವನು ಯಾವ ಥರ ಹೋಗ್ತಾನೆ ಅಂತಾನೆ ಅವರು ಬಿಟ್ಟಿದ್ರು. ಎಜುಕೇಷನು ಚೆನ್ನಾಗೇ ಕೊಡಿಸಿದ್ರು, ಎಲ್ಲ ಥರದರಲ್ಲೂ ಇದ್ರು. ಬಟ್ ನಾವು ಅವರು ಇಷ್ಟದಂತೆ ಬಂದ್ವಿ, ನಾವೂ ಅಷ್ಟೇ. ಹಂಗಾಗಿ ಈಗ ಲಾಸ್ಟಿಗೆ ಒಂದು ಬಿಸ್ನೆಸ್ ಮತ್ತು ಅಗ್ರಿಕಲ್ಚರ್ನೇ ಕಂಟಿನ್ಯೂ ಮಾಡ್ಕೊಂಡು
1: ಇದನ್ನೇ ಮುಂದುವರಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ರಿ. ಹಾಂ, ನೀವು ಕೃಷಿ ಮಾಡಬೇಕು ಮತ್ತು ತಂದೆಯವರು ಮಾಡ್ತಾ ಇದ್ದಂಥ ವ್ಯಾಪಾರ ವೃತ್ತಿಯನ್ನು ಮುಂದುವರಿಸಬೇಕು ಅಂತ ಹೇಳಿ ಬಂದಾಗ ನಿಮ್ಮ ಜಮೀನಿನ ಚಿತ್ರಣ ಪರಿಸ್ಥಿತಿ ಹೇಗಿತ್ತು? ತಂದೆಯವ್ರ ಕಾಲಕ್ಕೆ ಏನು ಬೆಳೀತಾ ಇದ್ರು?
2: ತಂದೆಯವರು ಆಗ್ಲಿಂದ ಮುಂಚೆ ನಮ್ಮ ಭತ್ತ ಮತ್ತೆ ಇದನ್ನ ಮಾಡ್ಕೊಂಡು ಬಂದಿದ್ರು. ತೆಂಗು ಬೇಸಾಯ ಇದು ಮೇಜರ್ ಆಗಿ ಅದನ್ನೇ ಮಾಡ್ಕೊಂಡು ಬಂದಿದ್ದೀವಿ ಸರ್.
1: ಎಷ್ಟು ಜಮೀನಿತ್ತು ಕೃಷಿ ಭೂಮಿ ನಿಮಗೆ?
2: ಸರ್ ನಮ್ದು ಟೋಟಲ್ 4 ಎಕರೆ ಕೃಷಿ ಭೂಮಿ ಇತ್ತು ಸರ್.
1: ಅದರಲ್ಲಿ ತೆಂಗೆಷ್ಟಿದೆ ಮತ್ತೆ ಭತ್ತ ಎಷ್ಟರಲ್ಲಿ ಬೆಳೀತಾ ಇದ್ರಿ?
2: ಭತ್ತ 1.5 ಎಕರೆ ಜಾಗ, ತೆಂಗು 1.5 ಎಕರೆ ಜಾಗದಲ್ಲಿ.
1: ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಬಂದ್ಮೇಲೆ ಕೃಷಿ ಭೂಮಿಗೆ ಸಮಯವನ್ನು ಕೊಡ್ಲಿಕ್ಕೆ ನಿಮ್ಮ ಶ್ರಮವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತಾ?
2: ಹೌದು ಸರ್, ಅದು ಯಾಕೆಂದ್ರೆ ಹಳ್ಳಿ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ಟೈಮು ಅವಾಗೆಲ್ಲ ಮಾಡ್ಬೋದಿತ್ತು. ಆಗ ಲೇಬರ್ ಕೂಡ ನಮಗೆ ಚೆನ್ನಾಗಿ ಸಿಗ್ತಾ ಇದ್ರು, ಹಾಗಾಗಿ ಏನು ತೊಂದರೆ ಆಗಲಿಲ್ಲ ಸರ್.
1: ನೀವು ಕೃಷಿ ಮಾಡ್ತೀನಿ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳನ್ನು ಮತ್ತು ಅಭಿವೃದ್ಧಿಯನ್ನು ಮಾಡಿದ್ರಿ ತಮ್ಮ ಕೃಷಿ ಭೂಮಿಯಲ್ಲಿ?
2: ಕೃಷಿ ಭೂಮಿಯಲ್ಲಿ ಈಗ ಜಮೀನಿನಲ್ಲಿ ಸಾಕಷ್ಟು ತೊಂದರೆಗಳಿರ್ತವೆ ಸರ್. ಕಳೆ ನಿರ್ವಹಣೆ, ಈಗ ಬೇರೆ ಥರದ ಎಲ್ಲ ನಿರ್ವಹಣೆಗಳು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಬರಬೇಕಾಗತ್ತೆ. ಮತ್ತು ನಮಗೆ ನಮ್ಮದೇ ಫರ್ಟಿಲೈಸರ್ಸು ನಮ್ಮದೇ ಇದೆಲ್ಲ ಇರೋದ್ರಿಂದ ಅದಕ್ಕೆ ಪೆಸ್ಟ್ ಕಂಟ್ರೋಲ್ ಆಗಲಿ ಇಲ್ಲ ಯಾವ ಥರ ಮಾಡ್ಬೋದು ಅನ್ನೋದೊಂದು ಐಡಿಯಾ ಇರೋದ್ರಿಂದ ಅದನ್ನು ಚೆನ್ನಾಗಿ ಮಾಡೋಕ್ಕೆ ನಮಗೆ ಅವಕಾಶ ಐತೆ ಸರ್.
1: ತಂದೆಯವರು ಮಾಡ್ತಾ ಇದ್ದಕ್ಕಿಂತಲೂ ಭಿನ್ನವಾಗಿ ಏನಾದರೂ ಮಾಡಿದ್ರು ತಾವು?
2: ಅಗ್ರಿಕಲ್ಚರ್ ಅಲ್ಲಿ ಸ್ವಲ್ಪ ಕಡಿಮೆನೆ, ಅವರು ಮಾಡ್ಕೊಂಡು ಬಂದಿದ್ರು ಅವಾಗ ಅಗ್ರಿಕಲ್ಚರ್ ಎಲ್ಲಾನು ನಮ್ಮ ತಾತ ಅವ್ರದ್ದು ಊರಲ್ಲಿ ಮತ್ತೆ ಇದರಲ್ಲೆಲ್ಲ. ಬಟ್ ನಮ್ಮದ್ರಲ್ಲಿ ಬಂದ್ಮೇಲೆ ನಾವು ಸ್ವಲ್ಪ ಅಗ್ರಿಕಲ್ಚರ್ ಸ್ವಲ್ಪ ಅದ್ರ ಜೊತೆನೆ ಬಿಸ್ನೆಸ್ಗೆ ಜಾಸ್ತಿ ಓದ್ ಕೊಟ್ಕೊಂಡ್ವಿ ಸರ್.
1: ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಏನೆಲ್ಲ ಬೆಳೆಗಳಿದ್ದಾವೆ
2: ಸರ್? ಇವಾಗ ನಾವು ನಮ್ಮ ಭೂಮಿಗಿಂತ ಹೊರಗಡೆ ಅಲ್ಲಿ ಒಂದು 3-4 ಎಕರೆಸ್ಗೆ ಒಂದೊಂದು ಟೈಮ್ ಶುಂಠಿ ಕ್ರಾಪ್ನ ಮಾಡ್ತಾ ಇದ್ದೀವಿ, ಲ್ಯಾಂಡ್ಗಳು ಮಾಡ್ಕೊಂಡು. ಮತ್ತೆ ಇನ್ನು ಅದು ಬಿಟ್ಟರೆ ನಮ್ಮ ತೆಂಗುದು ಒಂದು ಮಾಡ್ಕೊಳ್ತೀವಿ ಸರ್, ಅವೆರಡೇ ಸರ್. ಇನ್ನು ಹೆಚ್ಚಿನ ಸಮಯ ಜನಗಳು ಜಾಸ್ತಿ ಇರೋದ್ರಿಂದ ಬಿಸ್ನೆಸ್ಸೇ ಕಂಟಿನ್ಯೂ ಆಗುತ್ತೆ ಸರ್.
1: ಶುಂಠಿಯನ್ನ ಎಷ್ಟು ವರ್ಷದಿಂದ ಈ ರೀತಿ ಬೆಳೀತಾ ಇದ್ರಿ?
2: ಒಂದು 2016 ಶುಂಠಿನ ಮಾಡ್ತಾ ಇದೀವಿ ಸರ್.
1: ಬೇರೆಯವ್ರ ಜಮೀನು ಕೂಡ ಮಾಡ್ಕೊಂಡು ಅಲ್ಲಿ ಹಾಕ್ತೀರಾ?
2: ಮಾಡ್ಕೊಳ್ತೀವಿ ಸರ್.
1: ಈಗ ಬೇರೆಯವ್ರ ಜಮೀನು ಮಾಡ್ಕೊಂಡಾಗ ಅವ್ರಿಗೆ ಹೆಂಗೆ ವರ್ಷಕ್ಕೆ ಏನು ಕೊಡೋದು ಅಂತ ಹೇಳಿ ತೀರ್ಮಾನ
2: ಸರ್? ಅವ್ರದ್ದು ಅದು ಆ ಜಾಗದಲ್ಲಿ ಒಂದು ಮುಂಚೆ ಎಲ್ಲ ಒಂದು 25,000 25,000 30,000 ಇವಾಗೆಲ್ಲ ಪ್ರೆಸೆಂಟ್ ಇವಾಗ ಒಳ್ಳೆ ಭೂಮಿಗೆ 55,000 ನಡೀತಾ ಇದೆ ಸರ್. ಮತ್ತೆ ಒಂದು ಬೋರು ಇಲ್ಲದೆ ಇರೋ ಜಾಗದಲ್ಲಿ ಬೋರ್ಗೆ ಅಡಿಷನಲ್ ಆಗಿ ಬೋರ್ಗೂ ಕೊಡಬೇಕಾಗತ್ತೆ, ಹಂಗಾಗಿ ಅಷ್ಟು ನಡೀತಾ ಇದೆ ಸರ್ ಇವಾಗ.
1: ಶುಂಠಿ ಲಾಭದಾಯಕವಾದಂತಹ ಬೆಳೆ ಅಂತೀರಾ?
2: ಸರ್, ಅದನ್ನ ಏನು ಅಂದ್ರೆ ಈಗ ನಾವು ವೆಯ್ಟ್ ಮಾಡ್ಬೇಕು ಸರ್, ಅಂದ್ರೆ ತಕ್ಷಣ ನಿರ್ಧಾರ ತಗೊಳಕ್ ಆಗಲ್ಲ. ಸ್ವಲ್ಪ ಯಾರು ಸ್ವಲ್ಪ ಅದನ್ನ ವೆಯ್ಟ್ ಮಾಡ್ಕೊಂಡು ಮಾಡ್ತಾರೆ ಅವರಿಗೆ ಲಾಭದಾಯಕ ಆಗುತ್ತೆ ಸರ್. ಅದು
1: ಶುಂಠಿಯನ್ನ ನೀವು ಕೃಷಿಕರಿಗಿಂತಲೂ ಕೂಡ ಭಿನ್ನವಾಗಿ ಮಾಡ್ತೀರಾ, ಯಾಕೆ ಅಂತ ಹೇಳಿದ್ರೆ ನಿಮಗೆ ರಸಗೊಬ್ಬರಗಳ ಪರಿಚಯ ಚೆನ್ನಾಗಿ ಇದೆ, ಬಿತ್ತನೆ ಬೀಜಗಳ ಪರಿಚಯ ಚೆನ್ನಾಗಿ ಇದೆ, ಜೊತೆಗೆ ಕಳೆನಾಶಕ ಆಗಿರ್ಬೋದು, ರೋಗನಾಶಕ ಆಗಿರ್ಬೋದು, ಕೀಟನಾಶಕ ಆಗಿರ್ಬೋದು, ಇವೆಲ್ಲವೂ ಪರಿಚಯವನ್ನು ಕೂಡ ಇದೆ, ಮತ್ತು ನಿಮಗೆ ಲಭ್ಯತೆಯೂ ಕೂಡ ಚೆನ್ನಾಗಿದೆ. ಹಾಗಾಗಿ ಬೇರೆ ಕೃಷಿಕರಿಗಿಂತಲೂ ತಾವು ಹೇಗೆ ಭಿನ್ನವಾಗಿ ಮಾಡ್ತೀರಿ
2: ಸರ್? ಅದೇ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟಲ್ಲಿ ಬಹುಮುಖ್ಯ ಪಾತ್ರ. ನಮಗೆ ಆ ಬೆಳೆಗೆ ಏನು ಬೇಕಾಗುತ್ತೆ ಅನ್ನೋದು ಐಡಿಯಾ ಸಿಗುತ್ತೆ. ಈಗ ನಮ್ಗೆ ಏನು ಮೈಕ್ರೋ ನ್ಯೂಟ್ರೆಂಟು ಮತ್ತು ಈಗ ಏನಂದ್ರೆ ನಮ್ಮ ಮಣ್ಣಿನ ಪಿ ಎಚ್ ಲೆವೆಲ್ಲು ಇದನ್ನೆಲ್ಲ ನಾವು ನೀಟಾಗಿ ಅರ್ಥ ಮಾಡ್ಕೋಬೋದು ಅದನ್ನು. ಬಟ್ ಆ ಟೈಮ್ಗೆ ನಾವು ಏನೀಗ ಫರ್ಟಿಲೈಸರ್ ಕೊಡಬೇಕು ಆ ಟೈಮಲ್ಲಿ ಫರ್ಟಿಲೈಸರ್ನೇ ಕೊಡಬೇಕು, ಮತ್ತು ಈಗ ಏನು ಪೆಸ್ಟ್ ಕಂಟ್ರೋಲ್ ಇದ್ದಾಗ ಅದು ಪೆಸ್ಟ್ ಕಂಟ್ರೋಲ್ಗೆ ಯಾವ ಥರ ಮಾಡಬೇಕು ಅದನ್ನು ಮಾಡಬೇಕಾಗತ್ತೆ. ಆ ಥರ ಕಾನ್ಸೆಪ್ಟಲ್ಲಿ ಮಾಡಿದರೆ ಅದು ಇದಾಗುತ್ತೆ ಸರ್. ಅದು ಬಿಟ್ಟರೆ ನಾವು ಯಾವುದೋ ಟೈಮಲ್ಲಿ ಈಗ ಬೇರೆಯವರೆಲ್ಲ ಯಾವ ಥರ ಮಾಡ್ತಾರೆ ಅಂದರೆ ಯಾವುದೋ ಟೈಮಲ್ಲಿ ಲೇಬರ್ ಸಿಕ್ಕಿಲ್ಲ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಮಾಡೋದು, ಆ ಥರ ಮಾಡಿದರೆ ಅದು ಬೆಳೆ ಅಷ್ಟು ಬರಲ್ಲ ಸರ್, ಅದು ಬೆಳೆ ಬರಲ್ಲ.
1: ಹಂಗಾಗಿ ನಿಮಗೆ ಗೊತ್ತಿರೋದ್ರಿಂದ ಚೆನ್ನಾಗಿ ಆಗ್ತಾ ಇದೆ.
2: ಹೌದು ಸರ್.
1: ಕಳೆದ ಸಾರಿ ಹೇಗಿತ್ತು ಶುಂಠಿ ಬೆಳೆ ಅನುಭವ?
2: ಸರ್, ಕಳೆದ ಸಾರಿನೂ ಚೆನ್ನಾಗಿತ್ತು. 3-4 ಇಯರ್ಸ್ ಇಂದ ಎಲ್ಲಾ ರೈತರಿಗೂ ಲಾಭದಾಯಕ ಆಗ್ತಾ ಇದೆ. ಕೆಲವರು ಏನಾಗಿದೆ ಲಾಸ್ಟ್ ಟೈಮು ಸ್ವಲ್ಪ ರೋಗಗಳು ಸಿಕ್ಕಾಬಟ್ಟೆ ಜಾಸ್ತಿ ರೋಗಗಳೆಲ್ಲ ಬಂದ್ವು. ಬಟ್ ಇವಾಗೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದು ರೈತರಿಗೆಲ್ಲ ಅರ್ಥ ಆಗಿದೆ. ಎಲ್ಲ ಬುದ್ಧಿವಂತ ರೈತರುಗಳೇ ಇವಾಗೆಲ್ಲ ಮಾಡ್ತಿರೋದ್ರಿಂದ, ಮತ್ತೆ ಅದು ಪ್ಲಸ್ ಅವರ ಮಕ್ಕಳುಗಳು ಕೂಡ ಆಸಕ್ತಿ ವಹಿಸ್ತಾ ಇದ್ದಾರೆ ಶುಂಠಿನಲ್ಲಿ. ಈಗ ಏನಾಗಿತ್ತು, ಒಂದು 50-60 ವರ್ಷದವರು ಇಲ್ಲ 35-40 ಇಯರ್ಸ್ ಅವರು ಮಾಡೋದಕ್ಕಿಂತ ಯಂಗ್ ಫಾರ್ಮರ್ಸ್ಗಳು ಶುಂಠಿ ಬೆಳೆಯೋಕೆ ಮುಂದೆ ಬರ್ತಾ ಇದ್ದಾರೆ ಸರ್. ಈಗ ಹೊರಗಡೆ ಹೋಗಿ ಬೆಂಗಳೂರಲ್ಲಿ ಮಾಡೋದು ಬೇಡ, ನಾವಿಲ್ಲೇ ನಮ್ಮಳ್ಳಿಲೇ ನಮ್ಮ ಭೂಮಿ ನೋಡ್ಕೊಳ್ಳೋಣ, ಇಲ್ಲೇ ಮಾಡಬಹುದು ಅನ್ನೋ ಒಂದು ನಿರ್ಧಾರ ತಗೊಂಡು ಯಂಗ್ ಫಾರ್ಮರ್ಸ್ ಬರ್ತಿರೋದ್ರಿಂದ ಇದೊಂದು ಬೆಳೆ ಇದು ಅತಿ ಮುಖ್ಯವಾದ ಪಾತ್ರ ವಹಿಸ್ತಾ ಇದೆ ಸರ್ ನಮ್ಮ ಹಾಸನ ಭಾಗದ ಕೃಷಿಕರಲ್ಲಿ.
1: ಈಗ ಕಳೆದ ಸಾಲಿನಲ್ಲಿ ಈ ಶುಂಠಿಗೆ ಅಂತ ಒಳ್ಳೆ ಬೆಲೆ ಸಿಗಲಿಲ್ಲ, ಹೇಗೆ ನೀವು ನಿರ್ವಹಣೆ ಮಾಡಿದ್ರಿ?
2: ಸರ್, ಅದೇ ಸ್ವಲ್ಪ ಸ್ಟಾರ್ಟಿಂಗು ಸ್ವಲ್ಪ ಬೆಲೆಗಳಲ್ಲಿ ವ್ಯತ್ಯಾಸ ಆಯಿತು, ಬರ್ತಾ ಬರ್ತಾ ಸ್ವಲ್ಪ ಮತ್ತೆ ಸಿಕ್ತು. ಏನಾಗುತ್ತೆ ಅಂದರೆ ಕಂಟಿನ್ಯೂಸ್ ಈಗ ಒಂದು 4-5 ವರ್ಷ ಬೆಳೆದವ್ರಿಗೆ ಒಂದು ವರ್ಷ ರೇಟ್ಗಳು ಸಿಗಲಿಲ್ಲ ಅಂದರೆ ಬೆಲೆಗಳು ಸಿಗಲಿಲ್ಲ ಅಂದರೆ ಏನು ಮ್ಯಾನೇಜ್ ಮಾಡ್ಕೋಬೋದು. ಬಟ್ ಹೊಸ ಹೊಸೊಬ್ರು ಕೆಲವರು ಏನು ಮಾಡ್ತಾರೆ ಅಂದರೆ ಜಿಂಜರ್ನೇ ಮೇನ್ ಆಗಿ ಬೆಳ್ಕೊಂಡು ಅದನ್ನೇನು ಮಾಡ್ತಾರೆ ಅದನ್ನು ಲಾಸ್ ಮಾಡ್ಕೊಳ್ಳೋರು ತುಂಬ ಜನ ಜಾಸ್ತಿ ಆಗ್ತಿದ್ದಾರೆ. ಹಂಗಾಗಿ ಒಂದು ಅವ್ರದ್ದು ಏನಿರುತ್ತೆ ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಹೋದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಸರ್.
1: ಈ ಸಾಲಿನಲ್ಲಿಯೂ ಕೂಡ ಶುಂಠಿ ಹಾಕ್ಸಿದ್ರೆ?
2: ಸರ್, ಈ ಸಾಲಿನಲ್ಲೂ ಹಾಕ್ಸಿದೀವಿ ಸರ್.
1: ಎಷ್ಟು ಎಕರೆಗೆ ಹಾಕ್ಸಿದ್ರೆ?
2: ಸರ್, ಒಂದು 3 ಎಕರೆಯಲ್ಲಿದೆ ಸರ್.
1: 3 ಎಕರೆಯಲ್ಲಿದೆ. ನೀವು ಹೇಗೆ ಹಂತ ಹಂತವಾಗಿ ಕೆಲಸಗಳನ್ನು ಮಾಡ್ತೀರಾ, ಹೇಗೆ ಮಾಡ್ತೀರಾ ಅನ್ನೋವಂಥದ್ದನ್ನು ಒಂಚೂರು ವಿವರವಾಗಿ ಹೇಳಿ, ಯಾಕೆಂದರೆ ಬೇರೆಯವ್ರಿಗೂ ಕೂಡ ಇದೊಂದು ಮಾರ್ಗದರ್ಶನ ಮಾಡಿದಾಗ ಆಗುತ್ತೆ. ಆ ಕಾರಣದಿಂದಾಗಿ ವಿವರವಾಗಿ ಭೂಮಿ ಸಿದ್ಧತೆಯಿಂದ ಅದನ್ನು ಕಟಾವು ಮಾಡೋವರೆಗೂ ಕೂಡ ಏನೆಲ್ಲ ಮುಖ್ಯವಾದಂತಹ ಕೆಲಸಗಳನ್ನು ಮಾಡ್ತೀರಾ?
2: ಸರ್, ಇಲ್ಲಿ ಬಹುಮುಖ್ಯ ಪಾತ್ರ ವಹಿಸೋದು ಭೂಮಿ, ಮಣ್ಣು. ಮಣ್ಣು ಒಂದು ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಮಣ್ಣನ್ನು ಒಂದು ಉತ್ತಮವಾದ ಮಣ್ಣನ್ನು ನಾವು ಜಾಗ ಲ್ಯಾಂಡನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಅದು ಸಾಯಿಲ್ ಟೆಸ್ಟಿಂಗು ಬಹುಮುಖ್ಯ ಪಾತ್ರ. ಈಗ ಸಾಯಿಲ್ ಟೆಸ್ಟ್ ಯಾವ ಥರ ರಿಪೋರ್ಟು ಅದೆಲ್ಲನ ತಗೊಂಡು ನೀಟಾಗಿ ನಾವು ಅದಕ್ಕೆ ಏನೇನು ಬೇಕು ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಆ ಲ್ಯಾಂಡಲ್ಲಿ ನೀರೆಷ್ಟು ನಮಗೆ ಲಭ್ಯತೆ ಇದೆ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ನೀರು ಮತ್ತು ಮಣ್ಣು ಮತ್ತು ನಮ್ಮ ಈ ಮಣ್ಣು ಪರೀಕ್ಷೆ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನಮ್ಮದು ಈಗ ನೆಕ್ಸ್ಟ್ ನಾಟಿ ಎಲ್ಲ ಮಾಡ್ಕೊಳ್ಳೋ ಟೈಮಲ್ಲಿ ಅದನ್ನು ಯಾವ ಟೈಮಲ್ಲಿ ಈಗ ಮಾರ್ಚು ಒಂದು 10 ತಾರೀಕಿಂದ ಮಾರ್ಚು ಎಂಡ್ವರೆಗೂ ಒಳ್ಳೆ ಸಮಯ ಇದೆ ಬಿತ್ತನೆ ಮಾಡೋಕ್ಕೆ, ಒಳ್ಳೆ ಸಮಯ ಇದೆ, ಆ ಟೈಮ್ ಚೆನ್ನಾಗಿರುತ್ತೆ. ಅದಾದಮೇಲೆ ಶುಂಠಿಯಲ್ಲೆಲ್ಲ ಹುಟ್ಟೋದೆಲ್ಲ ಒಂದು 125 ಡೇಸಲ್ಲೆಲ್ಲ ಹುಟ್ಟುತ್ತೆ. ಒಂದು 15 ದಿನದಲ್ಲೆಲ್ಲ ನಮ್ಮದು ಕಳೆನಾಶಕ ಎಲ್ಲ ಅದಕ್ಕೆ ಸ್ಪ್ರೇ ಮಾಡ್ಕೊಂಡ್ರೆ ಚೆನ್ನಾಗುತ್ತೆ. ಮತ್ತು ಕೆಲವ್ರದ್ದೆಲ್ಲ ಲೇಟ್ ಮಾಡ್ಕೊಳ್ತಾರೆ, ಒಂದು 25 ಡೇಸಿಗೆ ಕಳೆನಾಶಕ ಮಾಡೋದು, ಮತ್ತು ಅದನ್ನೆಲ್ಲ ಸ್ಕ್ರ್ಯಾಚಸ್ ಪ್ರಾಬ್ಲಮ್ಮು, ಮತ್ತು

0: ಹುಟ್ಟೋದು ಸರಿಯಾಗಿ ಹುಟ್ಟಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸರ್. ಹಾಗಾಗಿ ಕಳೆ ನಿರ್ವಹಣೆನ ಒಂದು 15 ದಿನಕ್ಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಮತ್ತೆ ಇನ್ನು ಹುಟ್ಟು ಬಂದಮೇಲೆ ಮೊದಲನೇ ಹಂತವಾಗಿ ನಾವು ಈಗ ಅದಕ್ಕೆ ಬೆಳೆ ಸಿಚುವೇಶನ್ ನೋಡ್ಕೊಂಡು ಅದಕ್ಕೆ ಫರ್ಟಿಲೈಸರ್ ಮಾಡಬೇಕು, ಇಲ್ಲ ಪೆಸ್ಟಿಸೈಡ್ಸ್ ಮಾಡಬೇಕು, ಇಲ್ಲ ನಮ್ಮದು ಈಗ ಬಂದಿರೋಂಥ ಮೈಕ್ರೋನ್ಯೂಟ್ರಿಯೆಂಟ್ಗಳೆಲ್ಲ ಯಾವುದಾದ್ರೂ ಡ್ರೆನ್ಸಿಂಗ್ ಮಾಡಬೇಕು ಅನ್ನೋದನ್ನು ಫಸ್ಟ್ ನೋಡ್ಕೋಬೇಕಾಗುತ್ತೆ. ಈಗ ಅಲ್ಲಿ ಏನಾದರೂ ಹುಳ ಏನಾದರೂ ತಿಂತ ಇದ್ರೆ ನಮ್ಮದು ಫಸ್ಟ್ ಸ್ಪ್ರೇಗೆ ಹೋದರೆ ಉತ್ತಮ. ಹೆಲ್ತಿಯಾಗಿದೆ ಕ್ರಾಪ್ ಅಂದರೆ ಮಳೆಯೆಲ್ಲ ಆಗಿದೆ ಅಂದರೆ ಅದಕ್ಕೆ ಗೊಬ್ಬರ ನಿರ್ವಹಣೆಯನ್ನು ಮಾಡಿದ್ರೂ ಉತ್ತಮವಾಗುತ್ತೆ. ಇಲ್ಲ ಕೆಲವರು ಟೈಮಲ್ಲಿ ಎಲ್ಲ ಆರೋಗ್ಯವಾಗಿದ್ದು ನಾವು ಮೈಕ್ರೋನ್ಯೂಟ್ರಿಯೆಂಟನ್ನು ಬೇಕಾದ್ರೆ ಡ್ರೆನ್ಸಿಂಗ್ ಮುಖಾಂತರ ಬೇಕಾದ್ರೆ ಕೊಡ್ಬೋದು. ಈಗ ಅಂತವಾಗಿ ಒಂದು ಈ ತರ ಟೋಟಲ್ ಆಗಿ 3 ಸಲ ನಾವು ರಸಗೊಬ್ಬರ ಕೊಡಬೇಕಾಗುತ್ತೆ. ಇನ್ನು ಸ್ಪ್ರೇಗಳು ಒಂದು ನೋಡ್ಕೊಂಡು ಒಂದು 5-6 ಒಂದು 7 ಸ್ಪ್ರೇ ತಗೊಳತ್ತೆ ಸರ್ ಒಂದು ಬೆಳೆನಲ್ಲಿ. ಇನ್ನು ಡ್ರೆನ್ಸಿಂಗ್ ಅಂತ ವಿಚಾರಕ್ಕೆ ಬಂದಾಗ ಒಂದೊಂದು ಭೂಮಿನಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಕೊರತೆ ಇರೋದ್ರಿಂದ ಆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ನಾವು ಒಂದು 1-2 ಡ್ರೆನ್ಸಿಂಗ್ ಮಾಡಬೇಕಾಗತ್ತೆ. ಈ ಥರ ಒಂದು 6 ಶುಂಠಿನ ನಾವು ನೀಟಾಗಿ ನೋಡ್ಕೊಂಡ್ರೆ ಒಂದು ಉತ್ತಮವಾದ ಬೆಳೆನ ನಾವು ತಗೋಬೋದು ಸರ್.
1: ಈ ಶುಂಠಿ ಏನಿದೆಯೋ ಇದು ಪೋಷಕಾಂಶಗಳನ್ನು, ರೋಗನಾಶಕಗಳನ್ನು, ಕೀಟನಾಶಕಗಳನ್ನು ಹೆಚ್ಚು ಬೇಡತಕ್ಕಂಥ ಒಂದು ಬೆಳೆ ಅಂತೇಳಿ ಹೇಳಲಾಗುತ್ತೆ. ಅದಿಲ್ಲ ಅಂತ ಹೇಳಿದರೆ ಶುಂಠಿನೂ ಕೂಡ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ನಮ್ಮ ಕೃಷಿಕರು ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಈ ಪೋಷಕಾಂಶಗಳ ಪೂರೈಕೆಗೆ ಸಂಬಂಧಪಟ್ಟ ಹಾಗೆ ಈ ಪೋಷಕಾಂಶಗಳ ಕ್ಷೇತ್ರದಲ್ಲಿ, ರಸಗೊಬ್ಬರಗಳ ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದೆ, ಸಾಕಷ್ಟು ಅಭಿವೃದ್ಧಿಯಾಗಿದೆ. ಹಿಂದೆ ಇದ್ದ ಹಾಗೆ ಬರೀ 20-20 ಅಥವಾ 15-16 ಆ ಥರದ್ದು ಕಾನ್ಸೆಪ್ಟ್ ಇಲ್ಲ. ಮೊದಲು ಚೀಲಗಳಲ್ಲಿ ತಗೊಂಡು ಹೋಗ್ತಾ ಇದ್ದೋ, ಈಗ ಸಣ್ಣ ಪ್ಯಾಕೆಟ್ಗಳಲ್ಲೂ ಕೂಡ ಬಂದಿದ್ದಾವೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು?
0: ಸರಿ, ಇವಾಗ ಏನಾಗಿದೆ ಅಂದರೆ ಉತ್ತಮವಾದ ಕಂಪ್ನಿಗಳು ಮಾರ್ಕೆಟಲ್ಲಿ, ಒಳ್ಳೊಳ್ಳೆ MNC ಕಂಪ್ನಿಗಳು ಮತ್ತು ಫಾರಿನ್ ಇಂದ ಇಂಪೋರ್ಟೆಡ್ ಫರ್ಟಿಲೈಸರ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು ಎಲ್ಲ ಥರದ್ದು ಮಾರ್ಕೆಟಲ್ಲಿ ಲಭ್ಯ ಇದೆ ಸರ್. ಈ ಮುಂಚೆ ಏನಾಗಿತ್ತು, 50-80 ಗೊಬ್ಬರ ಈ ಥರದೂನೇ ಜಾಸ್ತಿ ಪ್ರಿಫರ್ ಆಗ್ತದೆ ರೈತರುಗಳು. ಬಟ್ ಈಗ ಆ ಥರ ಇಲ್ಲ ಸರ್. ಕೆಲವು ಟೈಮಲ್ಲೇ ನಮ್ಮ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಬಹುಮುಖ್ಯ ಪಾತ್ರ. ಬೆಳೆಗೆ ಏನು ಬೇಕೋ ಅದನ್ನು ನಾವು ಕರೆಕ್ಟಾಗಿ ಮೈಕ್ರೋನ್ಯೂಟ್ರಿಯೆಂಟ್ ಕೊಟ್ಟರೆ ಆ ಬೆಳೆ ಚೆನ್ನಾಗಿ ಬರುತ್ತೆ. ಅದು ಬಿಟ್ಟು ಬರೀ ಫರ್ಟಿಲೈಸರ್ನೇ ಕೊಟ್ಕೊಳ್ಳೋದು, ಇಲ್ಲ 20-20 ಹಾಕೋದು ಮತ್ತು ಯೂರಿಯಾನೇ ಬೆಳೆಸೋದು ಅಂದರೆ ಆ ಬೆಳೆ ಚೆನ್ನಾಗಲ್ಲ ಸರ್. ಹಂಗಾಗಿ ಈಗ ಹೊಸ ಹೊಸ ಕಂಪ್ನಿಗಳು, ತುಂಬ ಒಳ್ಳೊಳ್ಳೆ ಕಂಪ್ನಿಗಳು ಮಾರ್ಕೆಟಲ್ಲಿ ಬಂದಿದ್ದಾವೆ ಸರ್. ಆ ಥರ ಒಂದು ಮಾರ್ಕೆಟಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ಅನಾಲಿಸಿಸ್ ಮಾಡ್ಕೊಂಡು ರೈತರುಗಳು ತಗೊಳ್ಳೋದು ಭಾಳ ಉತ್ತಮ ಸರ್. ಅದನ್ನು
1: ಈಗ ಶುಂಠಿಗೆ ಹೆಚ್ಚು ಒತ್ತನ್ನು ಕೊಟ್ಟು ನೀವು ಅದನ್ನು ಬೆಳೀತಾ ಇರತಕ್ಕಂಥವ್ರು, ಪ್ರತಿ ವರ್ಷವೂ ಕೂಡ ನಿಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಆ ಶುಂಠಿಯ ಒಂದು ಇಳುವರಿ ಬರ್ತಾ ಇದೆಯಾ
0: ಸರ್? ವಾತಾವರಣದ ಮೇಲೆ, ಒಂದು ವರ್ಷದ ಮೇಲೆ ಬೆಳೆ ಇದಾಗುತ್ತೆ. ಈಗ ವಾತಾವರಣ ನಮಗೆಲ್ಲ ಕರೆಕ್ಟಾಗಿ ಸಿಕ್ತು ಮತ್ತು ಮಳೆ ಎಲ್ಲ ಕರೆಕ್ಟ್ ಟೈಮ್ಗೆ ಆಯಿತು ಅಂದರೆ ಉತ್ತಮವಾದ ಫಲಿತಾಂಶ ತಗೋಬೋದು. ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಸರ್, ಎಲ್ಲ ಟೈಮಲ್ಲೂ ಒಂದೇ ಥರ ಬೆಳೆ ಬರಲ್ಲ. ಈಗ ಕೆಲವು ಟೈಮಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ಜರ್ಮಿನೇಷನ್ ಪ್ರಾಬ್ಲಮ್ ಆಗುತ್ತೆ, ಆಗ ಸ್ವಲ್ಪ ಏನಾಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬೆಳೆ ಎಲ್ಲ ಚೆನ್ನಾಗಿ ಬಿತ್ತು ಅಂದರೆ ಆಲ್ಮೋಸ್ಟ್ ಒಳ್ಳೆ ಉತ್ತಮವಾದ ಶುಂಠಿನ ತಗೋಬೋದು ಸರ್.
1: ಹಾಗಾಗಿ ಈಗ ನೀವು ಸ್ವಲ್ಪ ಅದ್ರ ಬಗ್ಗೆ ಒಂದು ಹಿಡಿತಾ ಇರೋದ್ರಿಂದ ಒಳ್ಳೆ ಇಳುವರಿ ನಿಮಗೆ ಶುಂಠಿಯಲ್ಲೂ ಕೂಡ ಸಿಗ್ತಾ ಇದೆ. ತೆಂಗಿಗೂ ಏನಾದರೂ ನಿರ್ವಹಣಾ ಕೆಲಸಗಳನ್ನು ಮಾಡ್ತೀರಾ?
0: ಸರ್, ತೆಂಗಿಗೆ ಗೊಬ್ಬರಗಳು ಮಾಮೂಲಿ ಒಂದು ಸ್ವಲ್ಪ ಲೈಟಾಗಿ ತಿಪ್ಪೆ ಗೊಬ್ಬರ ಈ ಥರ ಗೊಬ್ಬರಗಳು ಸ್ವಲ್ಪ ಕೊಡ್ತಾ ಹೋಗ್ತೀವಿ. ಅದು ಬಿಟ್ಟರೆ ಇನ್ನು ಫರ್ಟಿಲೈಸರ್ ಗೊಬ್ಬರನ ಮುಂಚೆ ಎಲ್ಲ ಕೊಡ್ತಾ ಇರಲಿಲ್ಲ. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಬೇಕಾಗುತ್ತೆ ಸರ್, ಫರ್ಟಿಲೈಸರು ಬೇಕಾಗುತ್ತೆ. ಬೇವಿನ ಹಿಂಡಿ ಆಗಿರ್ಬೋದು, ಈಗ ನಮ್ದು ಯಾವ್ದಾದ್ರು ಸ್ವಲ್ಪ ಅಮೋನಿಯಂ ಸಲ್ಫೇಟು, ಪೊಟಾಶು ಈ ತರ ಗೊಬ್ಬರಗಳು ಮತ್ತೆ ಈ ತರ ಎಲ್ಲ ಟ್ರಾಪ್ಸ್ಗಳು, ಈಗೆಲ್ಲ ತೆಂಗಿನ ಗಿಡದ ಹುಳಗಳು ಬರ್ತವೆ, ಆ ಹುಳಗಳೆಲ್ಲ ನಾವು ಅವಾಯ್ಡ್ ಮಾಡೋಕ್ಕೋಸ್ಕರ ಟ್ರಾಪ್ಸ್ಗಳೆಲ್ಲ ಬೇಕಾಗುತ್ತೆ ಸರ್, ತೆಂಗಿನ ಗಿಡದೆಲ್ಲ ಬೇಕಾಗುತ್ತೆ.
1: ಈಗಲೂ ಭತ್ತ ಬೆಳ್ಕೊಳ್ತೀರಾ?
0: ಭತ್ತ ಒಂದು ಸ್ವಲ್ಪ 1 ಎಕರೆ 1/2 ಎಕರೆಲಿ ಸ್ವಲ್ಪ ಮಾಡ್ತಾ ಇದೀವಿ ಸರ್.
1: ಮನೆಗೆ ಆಗುವಷ್ಟಾದರೂ ಬೆಳ್ಕೋಬೇಕು.
0: ಮನೆಗೆ ಆಗುವಷ್ಟಾದ್ರೂ ಮಾಡ್ತಾ ಇದೀವಿ ಸರ್, ವ್ಯಾಪಾರದ್ದು ಮಧ್ಯನೇ ಅದು ಒಂದು ಸ್ವಲ್ಪ ಇರುತ್ತೆ ಸರ್.
1: ಯಾವ ತಳಿ ಹಾಕೊಳ್ತೀರಾ ಭತ್ತ?
0: ನಮ್ಮಲ್ಲೆಲ್ಲ ರಾಜಮುಡಿ ತಳಿನೇ ಜಾಸ್ತಿ ಸರ್, ಒಳನರಸೀಪುರ ಮತ್ತೆ ಈ ಕಡೆ ಚನ್ನಪಟ್ಟಣ ಭಾಗದಲ್ಲೆಲ್ಲ ಅದನ್ನೇ ಮಾಡ್ತೀವಿ ಸರ್.
1: ಪ್ರತಿ ವರ್ಷನೂ ಅದನ್ನೇ ಬೆಳ್ಕೊಳ್ತೀವಿ?
0: ಪ್ರತಿ ವರ್ಷನೂ ಮನೆಗೆ ಆಗೋಷ್ಟು ಮಾಡ್ತೀವಿ ಸರ್.
1: ರಸಗೊಬ್ಬರಗಳ ವ್ಯಾಪಾರ ಇದೆಯಲ್ಲ, ಇದು ಯಾವಾಗ ಪ್ರಾರಂಭವಾಗಿದ್ದು ತಮ್ಮ ಕುಟುಂಬದಲ್ಲಿ?
0: ಸರ್, ನಮ್ಮ ಕುಟುಂಬದಲ್ಲಿ 1982 ಸ್ಟಾರ್ಟ್ ಆಗಿತ್ತು ಸರ್. ತಂದೆಯವರು ಮುಂಚೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ರು, ಅದಾದ್ಮೇಲೆ ಅವರು ಕಂಟಿನ್ಯೂ ಮಾಡ್ಕೊಂಡು ಬಂದರು. ಮತ್ತೆ ಆಗ್ಲಿಂದನೇ ಎಲ್ಲ ಕಂಪನಿಗಳಿಂದ ಡೈರೆಕ್ಟ್ ಆಗಿ ಗೊಬ್ಬರಗಳು ತರಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಸಿದ್ರು. ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್ ಜರ್ನಿ, ಇದು ಫರ್ಟಿಲೈಸರ್ ವೃತ್ತಿ. ಇದು
1: ತಂದೆಯವರು ಪ್ರಾರಂಭವನ್ನ ಮಾಡಿದ್ದು?
0: ತಂದೆಯವರು ಪ್ರಾರಂಭವನ್ನು ಮಾಡಿದ್ದು.
1: ನೀವು ಪೂರ್ಣ ಪ್ರಮಾಣದಲ್ಲಿ ರಸಗೊಬ್ಬರ ಮತ್ತೆ ಬಿತ್ತನೆ ಬೀಜಗಳ ಮಾರಾಟವನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದು ಯಾವಾಗ?
0: ಸರ್, ನಾನು ತಂದೆಯವ್ರ ಜೊತೆನೆ ಆಗ್ಲಿಂದನೂ ಚಿಕ್ಕನಿಂದನೂ ಜೊತೆನೆ ಪರಿಚಯ ಇತ್ತು. ಎಲ್ಲ ಕ್ರಾಪ್ಗಳು ಎಲ್ಲದರ ಬಗ್ಗೆ ತಂದೆಯವ್ರ ಹತ್ರ ಬಹಳ ತಿಳ್ಕೊಂಡೆ ಸರ್. ಸ್ಟಾರ್ಟಿಂಗ್ ಎಲ್ಲ ಪೆಸ್ಟಿಸೈಡ್ಸ್ ಬಗ್ಗೆ ಅಷ್ಟೊಂದು ಇರಲಿಲ್ಲ ಸರ್, ಕೀಟನಾಶಕಗಳೆಲ್ಲ ಇರಲಿಲ್ಲ, ಬರೀ ಫರ್ಟಿಲೈಸರ್ ಕೊಡೋರು, ಒಂದು ಕ್ರಾಪ್ ಬೆಳ್ಕೊಳ್ಳೋರು. ಮುಂಚೆ ಎಲ್ಲ ಜಿಂಜರ್ಗೆ ಒಂದು ಅಥವಾ ಎರಡು ಬರೀ ಸ್ಪ್ರೇ ಮಾಡ್ಕೊಂಡು ಸುಮ್ಮನಾಗೋರು. ಇತ್ತೀಚೆಗೆ ಒಂದು 2010 ಒಂದು ಇದೊಂಥರ ಜಿಂಜರಲ್ಲಿ ಏನಾಗ್ತು ಬೇರೆ ಥರ ಬದಲಾವಣೆ ಬಂತು ಸರ್. ರೋಗಗಳಾಗಿರ್ಬೋದು ಮತ್ತೆ ಬೇರೆ ತರದ ನಿರ್ವಹಣೆಗಳಾಗಿರ್ಬೋದು ಯಥೇಚ್ಛವಾಗಿ ಮಾಡೋ ಇದು ಬಂದಾಗ ನಾವು ಸ್ವಲ್ಪ ಅದರಲ್ಲಿ ಏನು ಮಾಡಿದ್ವಿ, ಸ್ವಲ್ಪ ಸಮಯನ ಅದಕ್ಕೇನೆ ಜಾಸ್ತಿ ಪ್ರಿಫರ್ ಮಾಡಿದ್ವಿ ಸರ್.
1: ನೀವು ರಸಗೊಬ್ಬರಗಳ ಮಾರಾಟ ಮಾಡಬೇಕು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಆ ಒಂದು ಉದ್ಯಮದ ಪರಿಸ್ಥಿತಿ, ವಹಿವಾಟು ಇವೆಲ್ಲ ಹೇಗಿತ್ತು
0: ಸರ್? ಅವಾಗ್ಲಿಂದನೂ ರಸಗೊಬ್ಬರದ ಸ್ವಲ್ಪ ಶಾರ್ಟೇಜ್ಗಳು ಇದ್ದೇ ಇರುತ್ತೆ ಸರ್. ಕೆಲವು ಟೈಮಲ್ಲಿ ಈಗ ಸೀಸನ್ ಬಂದಾಗ ಸ್ವಲ್ಪ ರಸಗೊಬ್ಬರದ ಲಭ್ಯತೆ ಕಡಿಮೆನೆ, ಈ ಡಿ ಎ ಪಿ ಆಗಿರ್ಬೋದು ಸ್ವಲ್ಪ ಯೂರಿಯಾ ಆಗಿರ್ಬೋದು ಅವಾಗ್ಲಿಂದನೂ ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಏನಾಗಿದೆ ಅಂದರೆ ಆಸನ್ದು ಒಂದು ಸ್ವಲ್ಪ ಎಲ್ಲ ಕಂಪ್ನಿದು ನೇರವಾಗಿ ಡೀಲರ್ಶಿಪ್ ಇರೋದ್ರಿಂದ ಸ್ವಲ್ಪ ನಮ್ಮ ಭಾಗದಲ್ಲಿ ರೈತರುಗಳಿಗೆ ರೀಸನಬಲ್ ಮಾರ್ಜಿನ್ ಇಟ್ಟು ರೈತರುಗಳಿಗೆ ಉತ್ತಮವಾದ ಬೆಳೆಯಲ್ಲಿ ರಸಗೊಬ್ಬರ ಮತ್ತು ಕೀಟನಾಶಕಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ ಸರ್.
1: ಆಗಲೇ ಮಾತಾಡ್ತಾ ಒಂದು ಮಾತು ಹೇಳ್ತಾ ಇದ್ರಿ ತಾವು, ಯಾವಾಗಲೂ ಕೂಡ ನಮ್ಮಲ್ಲಿ ರಸಗೊಬ್ಬರಗಳಾಗ್ಬೋದು ಬಿತ್ತನೆ ಬೀಜಗಳಾಗ್ಬೋದು ಕೊರತೆ ಅಂತ ಹೇಳಿ ಕಂಡು ಬಂದಿಲ್ಲ ಸರ್. ಆ ಥರ ನಾನು ಅದನ್ನು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀನಿ ಅಂತೇಳಿ. ಹೇಗೆ ಮಾಡ್ತೀರಾ, ಯಾವ ಸಂದರ್ಭದಲ್ಲೂ ಕೂಡ ಈ ರಸಗೊಬ್ಬರಗಳ ಕೊರತೆ ಆಗದಂಗೆ ಯಾರು ರೈತರು ಕೇಳ್ಕೊಂಬರ್ತಾರೋ ಅವ್ರು ವಾಪಸ್ ಹೋಗದ ಹಾಗೆ ಹೇಗೆ ಆ ಥರದ ಒಂದು ಸೇವೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ
0: ಸರ್? ಅಲ್ಲಿ ಬಹುಮುಖ್ಯ ಪಾತ್ರ ವಹಿಸೋದು ಏನಂದ್ರೆ ಈಗ ಸೀಸನ್ ಸರ್, ಈಗ ನಮ್ದು ಆಸನ್ಗೆ ಬರೋಂಥ ರೇಕ್ಗಳು ವ್ಯತ್ಯಾಸ ಆಗುತ್ತೆ ಸರ್. ನಾವು ಅಡಿಷನಲ್ ಸ್ಟೋರೇಜ್, ಈ ಸ್ಟೋರೇಜ್ನ ಯಾವ ಥರ ಮೇಂಟೈನ್ ಮಾಡ್ತೀವಿ ಅದು ಆಗುತ್ತೆ ಸರ್. ಈಗ ಏನಾಗುತ್ತೆ, ಅನ್ ಸೀಸನಲ್ಲಿ ಸ್ವಲ್ಪ ಸ್ಟೋರೇಜ್ ಮಾಡ್ಕೊಳ್ಳಬೇಕಾಗತ್ತೆ. ಈಗ ಅನ್ ಸೀಸನಲ್ಲಿ ಸ್ಟೋರೇಜ್ ಮಾಡ್ಕೊಂಡು ನಮ್ದು ಮಳೆ ಬಿದ್ದಾಗ ಗೊಬ್ಬರ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಬಟ್ ಆಗಲೇ ನಾವೇನಾದರೂ ಸ್ಟೋರೇಜ್ನ ಮಾಡಲಿಲ್ಲ ಅಂದರೆ ರೈತರುಗಳಿಗೆ ಈಗ ಮಳೆ ಬಿದ್ದಿರುತ್ತೆ, ಇವತ್ತು ಗೊಬ್ಬರ ಬೇಕು ಅಂತ ಬಂದಾಗ ನಾವು ಇಂಡೆಂಟ್ ಹಾಕೋಕ್ಕಾಗಲ್ಲ, ತರಿಸ್ಕೊಡೋಕ್ಕಾಗಲ್ಲ. ಬಟ್ ಅದೇನಾಗುತ್ತೆ, ನಾವು ಮುಂಚೆನೇ ಒಂದು ಸ್ವಲ್ಪ ಸ್ಟೋರೇಜ್ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಕೊಂಡಾಗ ರೈತರಿಗೆ ನಾವು ಉತ್ತಮವಾದ ಸಮಯಕ್ಕೆ ಅವನಿಗೇನು ಗೊಬ್ಬರ ಬೇಕಾಗುತ್ತೆ ಅವರಿಗೆ ಆ ಗೊಬ್ಬರನ ನಾವು ಸರಿಯಾದ ಟೈಮಲ್ಲಿ ನಾವು ಸಪ್ಲೈ ಮಾಡ್ಬೋದು ಸರ್.
1: ಆ ಥರ ನಮಗೂ ಒಂದು ವಿಷನ್ ಇರಬೇಕಲ್ವಾ?
0: ಹೌದು ಸರ್, ಹೌದು ಹೌದು.
1: ಯಾವ ಸಂದರ್ಭಕ್ಕೆ ನಮಗೆ ಯಾವ ರಸಗೊಬ್ಬರಕ್ಕೆ ಹೆಚ್ಚು ಬೇಡಿಕೆ ಬರುತ್ತೆ ಆ ಸಂದರ್ಭಕ್ಕೆ ಅದು ನಮ್ಮಲ್ಲಿ ಶೇಖರಣೆ ಇರಬೇಕು, ಲಭ್ಯತೆ ಇರಬೇಕು. ಆ ಥರ ಸ್ವಲ್ಪ ಯೋಜಿತವಾಗಿ ಮಾಡ್ಕೊಂಡಾಗ ರೈತರಿಗೆ ನಾವು ಇಲ್ಲ ಅಂತ ಹೇಳೋಂಥ ಪ್ರಮೇಯ ಬರೋದಿಲ್ಲ.
0: ಹೌದು ಸರ್, ಅದೇ ಈಗ ಏನಾಗುತ್ತೆ, ಈಗ ಅವರು ಒಂದೊಂದು ಟೈಮು ನಮಗೆ 2020 ಬೇಕಾಗುತ್ತೆ, ಆ 2020 ನಮ್ಗೆ ಯಾವಾಗ ಬೇಕೋ ಅದನ್ನು ನಾವು ರೆಡಿ ಇಟ್ಕೊಂಡಿರ್ಬೇಕು. ಈಗ ಕೆಲವು ಟೈಮಲ್ಲಿ ಡಿ ಎ ಪಿ ಲಭ್ಯತೆ ಅವರಿಗೆ ಬೇಕಾಗುತ್ತೆ, ಡಿ ಎ ಪಿ ಬೇಕು ಅಂದಾಗ ಡಿ ಎ ಪಿ, ಯೂರಿಯಾ ಬೇಕು ಅಂದಾಗ ಯೂರಿಯಾ, ಎಲ್ಲನೂ ಸ್ಟೋರೇಜಲ್ಲಿ ಇದ್ದಾಗ ಮಾತ್ರ ನಾವು ಕೊಡೋಕೆ ಸಾಧ್ಯ. ಅದು ಬಿಟ್ಟು ನಾವು ಈಗ ಡೈರೆಕ್ಟಾಗಿ ಇವತ್ತು ಬೇಕು ಅಂದರೆ ನಾವು ಇಲ್ಲಿ ಗೋಡನಲ್ಲೇ ಇಲ್ಲ, ಮೀಟರ್ ಇಲ್ಲ ಅಂದರೆ ನಾವು ಕೊಡೋಕ್ಕಾಗಲ್ಲ. ಈ ರೀತಿ ಆಗ್ಲಿಂದನೂ ರೂಢಿಸ್ಕೊ ಬಂದಿದ್ದೀವಿ ಸರ್. ಹಂಗಾಗಿ ನಮಗೆ ಇದನ್ನೊಂಥರ ನಮ್ಗೆ ಆಗ್ಲಿಂದನು ರೂಢಿ ಆಗಿರೋದ್ರಿಂದ ಯಾವುದೇ ಬೇರೆ ಕಡೆ ಎಲ್ಲೂ ನಮಗೆ ಸಮಯ ಹಾಳು ಮಾಡೋಕ್ಕೆ ಇದು ಮಾಡಲ್ಲ. ಇದೇ ವೃತ್ತಿನಲ್ಲೇ ಜಾಸ್ತಿ ಬೆಳಗ್ಗೆ 7 ಗಂಟೆಗೆಲ್ಲ ನಮ್ಮದು ಶಾಪ್ ಓಪನ್ ಆಗುತ್ತೆ, ರಾತ್ರಿ ಒಂದು 8 ಗಂಟೆವರೆಗೂ ಹೆಚ್ಚು ಕಡಿಮೆ ಇದೆ ಈ ವೃತ್ತಿನಲ್ಲೇ ಮುಂದುವರಿತಾ ಇರ್ತೀವಿ ಸರ್.
1: ಇತ್ತೀಚೆಗೆ ಈ ರಸಗೊಬ್ಬರಗಳನ್ನು ಮಾರಾಟ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಕೋರ್ಸ್ ಆಗಿರಬೇಕು ಅಂಥೇಳಿ ಸರ್ಕಾರ ಹೇಳಿದೆ. ಬಿ ಎಸ್ ಸಿ ಮಾಡಿರಬೇಕು, ಎ ಜಿ ಅಥವಾ ಈ ದೇಸಿ ಅಂಥೇಳಿ ಒಂದು ಕೋರ್ಸ್ ಮಾಡ್ಕೋಬೇಕು ಅಂತೇಳಿ. ನೀವು ದೇಸಿ ಕೋರ್ಸ್ ಮಾಡಿದರೆ?
0: ಹೌದು ಸರ್, ದೇಸಿ ಕೋರ್ಸು ನಮ್ಮದು ಕಾರ್ಯಕೆರೆ ಗೇಟಲ್ಲಿ ಫಸ್ಟ್ ಬ್ಯಾಚಲ್ಲೇ ದೇಸಿ ಕೋರ್ಸು ನಮ್ಮದು ಆಗಿದೆ. ಹಾಸನಲ್ಲಿ ಸ್ಟಾರ್ಟ್ ಮಾಡಿದ ಮೊದಲನೇ ಕೋರ್ಸಲ್ಲೇ ನಾವು 40 ಸೇರಿಸಿ ಒಂದು ಹೋಲ್ಸೇಲರ್ಸ್ ಎಲ್ಲ ಸೇರಿಸಿ ಒಂದು ಕೋರ್ಸ್ ಮಾಡ್ಕೊಂಡ್ವಿ. ಅದಕ್ಕಿಂತ ಮುಂಚೆನೇ ನಮಗೆ ಫರ್ಟಿಲೈಸರು ಮತ್ತು ಕೆಮಿಕಲ್ದೆಲ್ಲ ಟಚ್ಚಲ್ಲಿದ್ವಿ. ಬಟ್ ಅದು ಒಂದು ನಮಗೆ ಬಹುಮುಖ್ಯವಾದ ಪಾತ್ರ ವಹಿಸ್ತು ಸರ್, ಟೀಚಿಂಗಲ್ಲಿ ಅವ್ರದ್ದು ಹೇಳ್ಕೊಡೋ ರೀತಿ ಆಗಿರ್ಬೋದು, ಅದರಿಂದ ನಮಗೆ ಸಾಕಷ್ಟು ಅನುಭವ ಆಯಿತು ಸರ್ ಅಲ್ಲಿ.
1: ಈಗ ದೇಸಿ ಕೋರ್ಸನ್ನು ಮಾಡೋದಕ್ಕಿಂತ ಮೊದಲು ಆ ಒಂದು ವ್ಯಾಪಾರದ ಬಗ್ಗೆ ನಿಮ್ಮ ಮನೋಭಾವ ಹೇಗಿತ್ತು? ದೇಸಿ ಕೋರ್ಸ್ ಮಾಡಿದ ಮೇಲೆ ಹೇಗೆ ಬದಲಾವಣೆ ಆಯಿತು?
0: ಅದೇ ಸರ್, ನಮಗೀಗ ಮುಂಚೆ ಒಂಥರ ಕಂಫರ್ಟ್ ಇರಲಿಲ್ಲ, ಈಗ ನಮಗೆ ಬಿಡಪ್ಪ ನಾವು ತಿಳ್ಕೊಂಡಿದ್ದೀವಿ ಏನು ಬೇಕಾದ್ರೂ, ಯಾವುದಕ್ಕೆ ಏನು ಕೊಡಬೇಕು, ಯಾವ ಬೆಳೆಗೆ ಏನು ನ್ಯೂಟ್ರಿಯಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅದನ್ನು ಯಾವ ಬೆಳೆಗೆ ಸೂಕ್ತ ಟೈಮಲ್ಲಿ ಅದನ್ನು ಏನು ನಿರ್ವಹಣೆ ಮಾಡಬೇಕು ಅನ್ನೋದೆಲ್ಲನೂ ನಾವು ಆ ಕೋರ್ಸಿಂದನೇ ತಿಳ್ಕೊಂಡಿದ್ದೀವಿ ಸರ್.
1: ಅದು ಅನುಕೂಲ ಆಗುತ್ತಾ ಕೋರ್ಸು?
0: ಖಂಡಿತ ಸರ್, ಖಂಡಿತ ಅನುಕೂಲ ಆಗಿದೆ ಸರ್. ಟೋಟಲ್ ನಮ್ಮ ವ್ಯಾಪಾರ ಮಿತ್ರರಿಗೆ ಎಲ್ಲರಿಗೂ ಆ ಕೋರ್ಸ್ ಬಂದಮೇಲೆ ಅದರಿಂದ ಜಾಸ್ತಿ ತಿಳ್ಕೊಂಡಿದ್ದಾರೆ, ಹಂಗಾಗಿ ತುಂಬ ಅನುಕೂಲ ಆಗಿದೆ ಸರ್ ಎಲ್ಲರಿಗೂ.
1: ಉದ್ಯಮಿಗಳಿಗೆ ಮತ್ತು ವ್ಯಾಪಾರಸ್ಥರಿಗೆ ಯಾವುದಾದ್ರೂ ಒಂದು ಕೋರ್ಸ್ ಮಾಡ್ಕೊಳ್ಳಿ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ನಿಮ್ಮದೇ ಆದಂಥ ಕಮಿಟ್ಮೆಂಟ್ ಇರುತ್ತೆ, ಅದರ ನಡುವೆ ವಾರದಲ್ಲಿ ಒಂದು ದಿವಸನೋ ಎರಡು ದಿವಸನೋ ಹೋಗಬೇಕು, ಇಡೀ ದಿವಸ ಅಲ್ಲಿರಬೇಕು, ಅವ್ರು ಹೇಳೋ ಅಂಥದ್ದನ್ನು ಕೇಳಬೇಕು, ಇವೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರಿ
0: ಸರ್? ಮೊದಲು ಕೋರ್ಸ್ ಮಾಡಬೇಕು ಅಂದಾಗ ನಮ್ಮಲ್ಲೂ ಭಯ ಸಿಕ್ಕಾಬಿಟ್ಟೆ, ಕೋರ್ಸ್ ಮಾಡಬೇಕು ನಾವೆಲ್ಲಿ, ಬೆಳಗ್ಗೆಯಿಂದ ಸಂಜೆ ಗಂಟೆ ಎಲ್ಲಿ ಕೂರೋಕ್ಕಾಗುತ್ತೆ, ಅದೆಲ್ಲ ಆಗದಿರೋದು ಅಂತ ಅನ್ಕೊಂಡ್ವಿ. ಬಟ್ ಒಂದ್ ಎರಡು ವಾರ ಮೂರು ವಾರ ಕಷ್ಟ ಆಯ್ತು ಸರ್. ಆಮೇಲೆ ಏನಿಲ್ಲ ಸರ್, ಇನ್ನೂ ಒಂದ್ ಯಾವ್ದಾದ್ರು ಇನ್ನೂ ಒಂದು ಕೋರ್ಸ್ಗಳು ಯಾವ್ದಾದ್ರು ಮಾಡಿದ್ರೆ ನಮ್ಗೆ ಇನ್ನೂ ಉತ್ತಮ ಅನ್ನೋದು ಇವಾಗ ಮನಸ್ಸಲ್ಲಿ ಬಂದಿದೆ. ಈ ತರ

0: ಸರ್ಕಾರದಿಂದ ಯಾವುದೇ ನಿರ್ಧಾರ ಬಂದರೂ ನಾವು ತಗೊಳ್ಳಬೇಕಾಗತ್ತೆ. ಬಟ್ ಯಾವ್ದಾರ ಇನ್ನೂ ಕೋರ್ಸ್ಗಳು ಬಂದ್ರೂ ಮಾಡ್ತೀವಿ ಸರ್, ತೊಂದರೆ ಇಲ್ಲ ಸರ್. ರೈತರಿಗೆ ಅನುಕೂಲ ಆಗ್ಬೇಕು ಸರ್ ಅಷ್ಟೇ. ನಾವು ಏನೇ ಮಾಡಿದ್ರು ರೈತರಿಗೆ ಅನುಕೂಲ ಆಗ್ಬೇಕು, ಯಾವುದೇ ವ್ಯಾಪಾರ ಮಾಡಿದ್ರು ರೈತರಿಗೆ ಅನುಕೂಲ ಆಗ್ಬೇಕು. ಇಲ್ಲ ಆ ಕೋರ್ಸ್ ಬಂದಿದೆ, ಆ ಕೋರ್ಸ್ ಮಾಡ್ಕೊಂಡು ನಾವು ರೈತರಿಗೆ ತಿಳಿಸಕ್ಕಾರ ಅನುಕೂಲ ಆಗುತ್ತೆ. ಈಗ ಪ್ರತಿಯೊಬ್ಬ ರೈತರು ಹೋಗ್ಬಿಟ್ಟು ಕೋರ್ಸ್ ಮಾಡೋಕ್ಕಾಗಲ್ಲ. ಈಗ ನಮ್ಮಂಥವ್ರು ಯಾರಾದ್ರೂ ಮುಖ್ಯವಾದಲ್ಲಿ ನಾವು ರೈತರಿಗೆ ತಿಳುವಳಿಕೆ ಕೊಡೋಂಥವ್ರು ಹೋಗ್ಬಿಟ್ಟು ಕೋರ್ಸ್ಗಳು ಮಾಡ್ಕೊಂಡ್ರೆ ರೈತರಿಗೆ ನಾವು ಉತ್ತಮವಾದ ಮಾಹಿತಿಗಳನ್ನು ನೀಡ್ಬೋದು ಸರ್. ನಾವು
1: ಈಗ ರಸಗೊಬ್ಬರಗಳ ಮಾರಾಟಗಾರರಾಗಿ ಈ ಕೋರ್ಸ್ ಮಾಡೋದ್ರಿಂದ ಸಾಕಷ್ಟು ಬದಲಾವಣೆ ಆಯಿತು, ನಾಲ್ಕಾರು ಜನಕ್ಕೆ ಹೇಳ ಅಂತ ಒಂದು ಚೈತನ್ಯನೂ ಕೂಡ ನಮಗೆ ಬಂತು ಅಂತ ಹೇಳಿ ತಾವು ಹೇಳಿದ್ರಿ. ಈಗ ನಿಮಗೆ ಹೇಗೆ ಒಂದು ಕನಿಷ್ಠವಾದಂತಹ ಮೂಲಭೂತವಾದಂತಹ ಜ್ಞಾನ ಅಗತ್ಯ ಇರುತ್ತೋ ರಸಗೊಬ್ಬರವನ್ನು ಬಳಕೆ ಮಾಡುವವರಿಗೂ ಕೂಡ ಅದು ಇರಬೇಕಾಗುತ್ತೆ ಅಂತ ಹೇಳಿ ಅನಿಸುತ್ತೆ ನನಗೂ ಕೂಡ. ರೈತರಲ್ಲಿ ಸಾಮಾನ್ಯವಾಗಿ ಎಷ್ಟರ ಮಟ್ಟಿಗೆ ಈ ಒಂದು ರಸಗೊಬ್ಬರಗಳ ಬಗ್ಗೆ ಒಂದು ಜ್ಞಾನ ಇದೆ, ಅದು ಇನ್ನೂ ಹೇಗೆ ಹೆಚ್ಚಳ ಆಗಬೇಕು
0: ಸರ್? ರೈತರಲ್ಲಿ ಮುಂಚೆಯಿಂದನೂ ಅವರಿಗೆ ಗೊಬ್ಬರನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅನ್ನೋದು ತುಂಬ ಆಗ್ಲಿಂದನೂ ತಿಳ್ಕೊಬಂದಿದ್ದಾರೆ. ಇವತ್ತು ಯಾರೋ ಒಬ್ರು ಸುಮ್ಮನೆ ಬಂದ್ಬಿಟ್ಟು ಫರ್ಟಿಲೈಸರ್ನ ಸುಮ್ಮನೆ ಮಾಡೋದು ತುಂಬ ಕಷ್ಟ ಇದೆ. ನಮಗಿಂತ ಹೆಚ್ಚಾಗಿ ರೈತರೇ ತುಂಬ ಬುದ್ಧಿವಂತರಿರ್ತಾರೆ. ಆ ರೈತರಿಗೆ ಪ್ರತಿಯೊಂದು ಈಗ ನೈಟ್ರೋಜನ್, ಫಾಸ್ಫರಸ್, ಪೊಟಾಷ್ ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ಕೆಲವರು ಉತ್ತಮವಾದ ಬುದ್ಧಿವಂತ ರೈತರುಗಳು ತುಂಬ ಜನ ಇದ್ದಾರೆ ಸರ್. ಈ ಕೆಲವರಿಗೆ ಪಾಪ ಮುಗ್ಧ ರೈತರುಗಳು ಇರ್ತಾರೆ, ಅವ್ರಿಗೆ ನಾವು ನಮ್ಮ ಈಗ ಗೈಡ್ ಮಾಡ್ತೀವಿ, ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಬರುತ್ತೆ. ನಾವು ಮತ್ತೆ ಅವರು ಇಬ್ರು ಸೇರಿ ಈ ತರ ಮಾಡಬೇಕು ಅಂತ ಹೇಳಿದಾಗ ಅವ್ರಿಗೆ ಇದಕ್ಕೆ ಆಯ್ತು ಇದನ್ನ ಮಾಡಿದ್ರೆ ಉತ್ತಮ ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ. ಸರಿ ಆಯ್ತು ಅಂದ್ಬಿಟ್ಟು ನಾವು ಅದನ್ನ ನ್ಯೂಟ್ರೆಂಟ್ ಕೊಡ್ಬೋದು ಸರ್. ಅದು ಬಿಟ್ಟು ಯಾವುದೋ ಒಂದು ಸುಮ್ಮನೆ ಅವ್ರಿಗೆ ಯಾವುದೋ ಒಂದು ನ್ಯೂಟ್ರೆಂಟ್ಗಳು ಕೊಟ್ಟರೆ ಅವರಿಗೆ ಸೂಟ್ ಆಗಲ್ಲ, ಆಗ ಬೆಳೆಗಳು ಚೆನ್ನಾಗಿ ಬರಲ್ಲ ಸರ್. ಹಂಗಾಗಿ ಯಾವುದು ಅವರಿಗೆ ಬೇಕಾಗುತ್ತೆ ಅದನ್ನ ನ್ಯೂಟ್ರೆಂಟ್ ಎಲ್ಲರೂ ನಾವು ನಮ್ಮ ವ್ಯಾಪಾರ ಮಿತ್ರರೆಲ್ಲ ಕೊಟ್ಟರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ.
1: ಈಗ ಯಾವುದೇ ಬೆಳೆನಲ್ಲಿ ಏನಾದರೂ ನ್ಯೂನತೆ ಕಂಡು ಬಂತು ಅಂತ ಹೇಳಿದರೆ, ಯಾವುದಾದ್ರೂ ರೋಗ ಕೀಟ ಬಂತು ಅಂತ ಹೇಳಿದರೆ, ಅದಕ್ಕೆ ಮೊದಲನೇ ಡಾಕ್ಟ್ರು ನೀವೇನೆ, ನಿಮ್ಮ ಹತ್ರಕ್ಕೆ ಅವರು ಕೇಳ್ಕೊಂಡು ಬರೋಂಥದ್ದು, ಅವ್ರಿಗೆಲ್ಲ ಹೇಗೆ ಗೈಡ್ ಮಾಡ್ತೀರಾ ಮತ್ತು ಒಳ್ಳೆಯ ರೀತಿಯಲ್ಲಿ ಹೇಗೆ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡಬೇಕು?
0: ಈಗ ಏನಾಗುತ್ತೆ, ಕೆಲವರಿಗೆ ಯಾವ ಥರ ಹುಳ ಬಿದ್ದಿರುತ್ತೆ ಅದನ್ನೆಲ್ಲನೂ ನೀಟಾಗಿ ಫಸ್ಟು ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ತಿಳ್ಕೊಂಡು ನಾವು ಏನು ಮಾಡಬೇಕಾಗತ್ತೆ, ಒಂಥರ ಈಗ ಅದಕ್ಕೆ ಏನು ಸರಿಯಾದ ಪ್ರಮಾಣದಲ್ಲಿ ಏನು ಕೀಟನಾಶಕ ಕೊಡಬೇಕು ಅದು ಕೊಡಬೇಕಾಗತ್ತೆ. ಆ ಥರ ಮಾಡಿದಾಗ ಆ ಬೆಳೆ ಆರೋಗ್ಯಕರವಾಗಿ ಬರೋಕ್ಕೆ ಅನುಕೂಲ ಆಗುತ್ತೆ ಸರ್.
1: ಈಗ ರಸಗೊಬ್ಬರಗಳ ಅಂಗಡಿಗೆ ಬಂದಂಥ ಸಂದರ್ಭದಲ್ಲಿ ರೈತರು ಹೇಗೆ ವರ್ತನೆಯನ್ನು ಮಾಡಬೇಕು, ನಿಮ್ಮ ಮಾತನ್ನು ಎಷ್ಟರ ಮಟ್ಟಿಗೆ ಕೇಳಬೇಕು, ಅವ್ರದ್ದೇ ಆದಂಥ ನಿರ್ಧಾರಗಳನ್ನು ಎಷ್ಟರ ಮಟ್ಟಿಗೆ ಅನುಷ್ಠಾನವನ್ನು ಮಾಡಬೇಕು?
0: ಅಂದರೆ ಅದೇ ಸರ್, ತಾಳ್ಮೆ ತಾಳ್ಮೆ. ರೈತರು ಬಂದಾಗ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಷ್ಟು ಅವ್ರಿಗೂ ಒಳ್ಳೇದಾಗುತ್ತೆ. ಅವ್ರಿಗೆ ಏನು ಥರ ಗೈಡ್ ಮಾಡ್ತೀವಿ ಅದನ್ನು ಗೈಡ್ ಅವ್ರಿಗೆ ಮಾಡಿದಾಗ ಅದು ಉತ್ತಮವಾದಂಥ ರೀತಿಯಲ್ಲಿ ಆಗಿರಬೇಕಷ್ಟೇ. ನಮ್ದು ಯಾವುದೋ ಇಂಟೆನ್ಷನ್ ಇಟ್ಕೊಂಡು ಯಾವುದನ್ನೋ ಕೊಡೋದಕ್ಕೆ ಯಾವುದನ್ನೋ ಕೊಟ್ಟರೆ ಅದಾಗಲ್ಲ ಸರ್. ಅದನ್ನೇನು ಸರಿಯಾದದ್ದು ಏನಿದೆ ಅದನ್ನು ಕೊಟ್ಟರೆ ಉತ್ತಮವಾಗುತ್ತೆ ಸರ್.
1: ಆ ಥರದನ್ನ ಕೊಟ್ರೇ ಅವ್ರಿಗೂ ಅನುಕೂಲ, ನಿಮಗೂ ಕೂಡ ಅನುಕೂಲ.
0: ಹೌದು ಸರ್,
1: ಅಲ್ವಾ? ಅದು ಒಂದಷ್ಟು ಒಳ್ಳೆ ಇದಕ್ಕೆ ಕಾರಣ ಆಗುತ್ತೆ, ಅವರ ಬೆಳವಣಿಗೆಗೂ ಕೂಡ ಅನುಕೂಲ ಆಗುತ್ತೆ, ಮತ್ತೆ ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಶ್ವಾಸ ಬರುತ್ತೆ. ಈಗ ಕಿರಣ್ ಅವ್ರು ಹೇಳಿದ್ರೆ ಆಯ್ತಪ್ಪ ನಾನು ಮಾಡಬೇಕು ಅನ್ನೋ ಅಂತ ಒಂದು ವಿಶ್ವಾಸ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು?
0: ಅದೇ ಸರ್, ನಮ್ಮಲ್ಲಿ ಈಗ ಮುಂಚೆಯಿಂದನು ಏನಾಗಿದೆ, ಈ ವ್ಯಾಪಾರ ವೃತ್ತಿ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದ್ರಿಂದ ಎಲ್ಲಾ ರೈತರ ಹತ್ರನು ವಿಶ್ವಾಸವಾಗಿದ್ವಿ ಸರ್. ನಮ್ಮ ಹತ್ರ ಬಂದ್ರೆ ಅವ್ರಿಗೆ ಗೊತ್ತು, ಇವ್ರ ಹತ್ರ ಹೋದ್ರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ನಮಗೆ ಟ್ರೀಟ್ ಆಗುತ್ತೆ, ಇದಕ್ಕೆ ಸರಿಯಾದ ಔಷಧಿ ಕೊಡ್ತಾರೆ ಅಂತಾನು ರೈತರಲ್ಲಿ ಕಾನ್ಫಿಡೆನ್ಸ್ ಬಂದಿದೆ. ಹಂಗಾಗಿ ನಮಗೆ ಅನುಕೂಲ ಆಗ್ತದೆ ಸರ್. ಏನಾಗುತ್ತೆ, ನಮ್ಮ ನಂಬಿಕೆ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಸಲುವಾಗಿ ನಾವು ಏನು ಪ್ರಾಡಕ್ಟ್ ಕೊಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸರ್. ಅದು
1: ಈ ರಸಗೊಬ್ಬರಗಳ ಕ್ಷೇತ್ರ ಬಹಳ ದೊಡ್ಡದಾಗಿ ಇವತ್ತು ಬೆಳೀತಾ ಇದೆ, ಒಳ್ಳೆಯ ಸಂಶೋಧನೆಗಳು ಕೂಡ ಆಗ್ತಾ ಇದ್ದಾವೆ. ತಮ್ಮ ನಿರೀಕ್ಷೆಗಳು ಏನಿದೆ ಈ ಸಂದರ್ಭದಲ್ಲಿ?
0: ಅದೇ ಸರ್, ಈಗ ಏನಾಗ್ತಿದೆ, ಸಬ್ಸಿಡಿ ಸಿಕ್ಕಾಬಟ್ಟೆ ಸರ್ ಫರ್ಟಿಲೈಸರಲ್ಲಿ ಏನಾಗಿದೆ ಅಂದರೆ, ಇವಾಗ ವಾರ್ ಸಿಚುವೇಶನ್ ಇಂದ ಸ್ವಲ್ಪ ರಸಗೊಬ್ಬರಗಳ ಲಭ್ಯತೆ ಈ ವರ್ಷ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಈಗ ಅವೈಲಬಿಲಿಟಿ ಸ್ವಲ್ಪ ಜಾಸ್ತಿ ಬೇಕು, ಫರ್ಟಿಲೈಸರ್ ಜಾಸ್ತಿ ಬೇಕು. ಬಟ್ ಏನಾಗಿದೆ, ಡಿ ಎ ಪಿ ಬೆಲೆಗಳಲ್ಲೆಲ್ಲ 1350 ರೂಪಾಯಿ ಡಿ ಎ ಪಿ ಇದೆ. 1350 ರೂಪಾಯಿ ಡಿ ಎ ಪಿ ಇದ್ದು ಇವಾಗ ಏನಾಗ್ತಿದೆ, ಜನಕ್ಕೆ ಡಿ ಎ ಪಿ ಸಪ್ಲೈ ಬೇಕಾಗತ್ತೆ. ಈಗ ಅದೇ ಇದು 2020 ಮುಂಚೆ ಎಲ್ಲ 1350 ರೂಪಾಯಿ ಎಂ ಆರ್ ಪಿ ಇದ್ದಿದ್ದು 2020 ಇವತ್ತು 1800 ರೂಪಾಯಿ ವರ್ಗೂ 2020 ಬೆಲೆ ಜಾಸ್ತಿ ಆಗಿದೆ ವಾರ್ ಸಿಚುವೇಶನ್ ಇಂದ. ಬಟ್ ಇದೆಲ್ಲ ಕಡಿಮೆ ಆಗಿ ರೈತರುಗಳಿಗೆ ಹಳೆ ರೇಟಲ್ಲೇ ಮತ್ತೆ ಸಿಕ್ಕಿದ್ರೆ ಬಹಳ ಉತ್ತಮ ಆಗುತ್ತೆ ಸರ್. ಏನಾಗಿದೆ, ರೈತರುಗಳಲ್ಲಿ ಇವಾಗ ಮೆಕ್ಕೆಜೋಳಕ್ಕೆ ಗೊಬ್ಬರ ಬೇಕು ಅಂದಾಗ ಒಂದು 20-20 ಬೇಕು ಅಂದಾಗ 1800 ರೂಪಾಯಿ, ಮತ್ತೆ ಯೂರಿಯಾ ಸರಿಯಾಗಿ ಸಿಗಲ್ಲ, ಇದೆಲ್ಲ ಇದ್ದಾಗ ಬಹಳ ಕಷ್ಟ ಆಗ್ತದೆ ಸರ್ ರೈತರುಗಳಿಗೆ. ಹಂಗಾಗಿ ಫರ್ಟಿಲೈಸರ್ ಸ್ವಲ್ಪ ರೇಟು ಒಂದು ಸ್ವಲ್ಪ ಡೌನ್ ಆದ್ರೇನೆ ಉತ್ತಮ. ಸರ್ಕಾರನೂ ಸಬ್ಸಿಡಿ ಕೊಡ್ತಾ ಇದೆ, ಬಟ್ ಅದ್ರ ಜೊತೆನಲ್ಲೂ

0: ಸೂಕ್ತವಾದ ಟೈಮಲ್ಲಿ ಯಾವ ಟೈಮಲ್ಲಿ ಬಿತ್ತನೆ ಮಾಡಬೇಕು ಆ ಟೈಮಲ್ಲಿ ಬಿತ್ತನೆ ಮಾಡ್ಕೊಂಡು ಅದಕ್ಕೆ ಏನು ನಿರ್ವಹಣೆ ಮಾಡಬೇಕು ಅದನ್ನ ನಿರ್ವಹಣೆ ಮಾಡ್ಕೊಂಡು ಈ ಥರ ಮಾಡ್ಕೊಂಡ್ರೆ ಉತ್ತಮ ಸರ್ ರೈತರುಗಳಿಗೆ. ಈಗ ಪ್ರೈಮರಿ ನ್ಯೂಟ್ರೆಂಟ್ಗಳು ಮತ್ತು ಸೆಕೆಂಡರಿ ನ್ಯೂಟ್ರೆಂಟ್ಗಳು ಇದನ್ನೆಲ್ಲ ನಾವೇನು ಮಾಡ್ತೀವಿ ಅಂದರೆ ಬೆಳೆಗಳಿಗೆ ಅವಶ್ಯಕತೆಗೆ ತಕ್ಕಂತೆ ಡ್ರಿಂಚಿಂಗ್ ಮುಖಾಂತರ ಕೊಟ್ಟು, ಈ ಮೈಕ್ರೋ ನ್ಯೂಟ್ರೆಂಟ್ಗಳು ಬಂದಾಗ ಸೂಕ್ಷ್ಮ ಪೋಷಕಾಂಶಗಳನ್ನು ಎಲೆ ಮುಖಾಂತರ ಕೊಡೋದ್ರಿಂದ ಭಾಳ ಉತ್ತಮವಾದ ಬೆಳೆಗಳು ಎಲ್ಲ ಬೆಳೆದಲ್ಲೂ ನಾವು ನೋಡ್ಬೋದು ಸರ್.
1: ಅಂತಂದ್ರೆ ಇವತ್ತೇನು ಆಧುನಿಕ ತಂತ್ರಜ್ಞಾನ ಮುಂದುವರೆದಿದೆಯೋ ಅದರ ಫಲಿತಾಂಶಗಳು ಬಂದಿದ್ದಾವೋ ಅದನ್ನು ಸಮರ್ಥವಾಗಿ ಬೆಳೆಯುವಂಥದ್ದನ್ನು ನಮ್ಮ ಕೃಷಿಕರು ಮೈಗೂಡಿಸ್ಕೊಳ್ಬೇಕು.
0: ಹೌದು ಸರ್, ಖಂಡಿತ
1: ಅದು ಅವರ ಬೆಳವಣಿಗೆಗೂ ಕೂಡ ಒಳ್ಳೆಯದು ಮತ್ತು ಅವರ ಒಂದು ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ.
0: ಹೌದು ಸರ್, ಈಗ ಅದೇ ನಮ್ದು ಏನು ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಈ ಕೆಲವು ಟೈಮಲ್ಲಿ ಇದನ್ನ ಸುಮ್ಮನೆ ಯಾವ್ದಾದ್ರು ರೀತಿ ಮಾಡೋದಕ್ಕಿಂತ ಈ ತರ ಮಾಡ್ಕೊಂಡಾಗ ತುಂಬಾ ಬೆಳೆಗಳು ಎಲ್ಲ ಚೆನ್ನಾಗಿ ಬರ್ತವೆ ಸರ್.
1: ರಸಗೊಬ್ಬರಗಳ ಬಗ್ಗೆ ಮತ್ತೆ ಯಾವುದೇ ಬಿತ್ತನೆ ಬೀಜಗಳ ಬಗ್ಗೆ ಮತ್ತೆ ಇನ್ನಿತರ ಕೃಷಿಯ ಸಲಹೆಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕವನ್ನ ಮಾಡ್ತಕ್ಕಂಥದ್ದು ಹೇಗೆ, ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಕೊಡಬಹುದಾ?
0: ಹೌದು ಸರ್, 944-944-3005.
1: ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ.
0: 944-944-3005.
1: ಒಳ್ಳೆಯದು ಕಿರಣ್ ಅವರೇ, ಇದುವರೆಗೆ ತಮ್ಮ ಕೃಷಿ ಹಾಗೂ ಈ ರಸಗೊಬ್ಬರಗಳು ಮತ್ತು ಬಿತ್ತನೆ ಬೀಜಗಳ ಮಾರಾಟದಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೃಷಿ ಹಾಗೂ ಕೃಷಿ ಪರಿಕರಗಳ ಮಾರಾಟದಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಗೇಟ್ನ ಕೃಷಿಕ ಡಿ ಕಿರಣ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಕಾರ್ಯಕ್ರಮ ಕೃಷಿ ಲೋಕ.
1: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ತೆಂಗಿನ ಬೆಳೆಯಲ್ಲಿ ಕಾಣಿಸಿಕೊಳ್ಳುವ ಅಣಬೆ ರೋಗ ಗ್ಯಾನೋಡರ್ಮ ಲಿಸಿಡೆಮ್, ಹಾಗೇನೆ ಕಾಂಡ ಸೋರುವ ರೋಗ ಮತ್ತು ಇವುಗಳ ಹತೋಟಿ ಕ್ರಮಗಳ ಕುರಿತಂತಹ ವಿಚಾರಗಳನ್ನು ಗಮನಿಸೋಣ. ತೆಂಗಿನಲ್ಲಿ ಕಂಡುಬರುವ ಅಣಬೆ ರೋಗ ಗ್ಯಾನೋಡರ್ಮ ಲಿಸಿಡೆಮ್, ಈ ಕುರಿತ ರೋಗದ ಲಕ್ಷಣಗಳನ್ನು ನೋಡೋಣ. ಕಾಂಡದ ಕೆಳಭಾಗದಲ್ಲಿ ಅಂದರೆ ನೆಲಮಟ್ಟದಿಂದ ಗರಿಷ್ಠ 10-12 ಅಡಿಯವರೆಗೆ ಕಂದು ಮಿಶ್ರಿತ ಕೆಂಪು ಬಣ್ಣದ ರಸ ಸೋರ್ತಾ ಇರುತ್ತೆ. ತೆಂಗಿನ ಮರದಲ್ಲಿ ಕೆಳಭಾಗದ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ನಂತರ ಒಂದೊಂದಾಗಿ ಮರದಲ್ಲಿಯೇ ಜೋತು ಬೀಳುತ್ತವೆ. ರೋಗದ ತೀವ್ರತೆಯಿಂದ ಬಳಲುತ್ತಿರುವ ಮರಗಳಲ್ಲಿ ಕಾಯಿಗಳ ಗಾತ್ರ ಮತ್ತು ಗುಣಮಟ್ಟ ಕಡಿಮೆಯಾಗಿರುತ್ತೆ. ರೋಗದ ತೀವ್ರತೆಯಲ್ಲಿ ಮರದ ಬುಡದಲ್ಲಿ ಬಟ್ಟಲಿನಾಕಾರದ ಅಣಬೆಗಳು ಕಂಡುಬರುತ್ತವೆ. ಈ ಅಣಬೆಗಳು ಮೊದಲು ವರ್ಣಮಯವಾಗಿದ್ದು ಕ್ರಮೇಣ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತವೆ. ರೋಗದ ತೀವ್ರತೆ ಹೆಚ್ಚಾದಂತೆ ಕೊನೆಯ ಹಂತದಲ್ಲಿ ಮರವು ಸತ್ತು ಹೋಗುವ ಸಾಧ್ಯತೆ ಇರುತ್ತೆ. ಈ ಅಣಬೆ ರೋಗವನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತಂದರೆ, ರೋಗಾಣುವು ಮಣ್ಣಿನಲ್ಲಿ ಇರೋದ್ರಿಂದ, ಹಾಗೇನೆ ನೀರಿನ ಮೂಲಕ ಹರಡೋದ್ರಿಂದ ರೋಗ ಪೀಡಿತ ಮರದ ಸುತ್ತ ಕಟ್ಟೆಯನ್ನು ಕಟ್ಟಬೇಕಾಗತ್ತೆ. ಮರದ ಕಾಂಡದಿಂದ 2 ಅಡಿ ದೂರದಲ್ಲಿ 1.5 ಅಡಿ ಅಗಲವಾದ 1.5 ಅಡಿ ಆಳದ 5-6 ಗುಂಡಿಗಳನ್ನು ತೋಡಬೇಕು. ರೋಗ ಪೀಡಿತ ಮರದ ಬೇರುಗಳನ್ನು ಆರೋಗ್ಯಶಾಲಿ ಮರದ ಬೇರುಗಳಿಂದ ಬೇರ್ಪಡಿಸಿ ರೋಗ ಹರಡದಂತೆ ತಡಿಬೇಕು. ಹಾಗೇನೆ ಬೇರುಗಳಿಗೆ ಉಸಿರಾಟಕ್ಕೆ ಅನುಕೂಲವನ್ನ ಮಾಡಿಕೊಡಬೇಕು. ತೆಂಗಿನ ತೋಟದಲ್ಲಿ ಮರಗಳ ಸಾಲಿನ ಪಕ್ಕದಲ್ಲಿ ಕಾಲುವೆಗಳು ಇಲ್ಲವೇ ಟ್ರೆಂಚ್ಗಳನ್ನ ಮಾಡಿಕೊಳ್ಬೇಕಾಗತ್ತೆ. ಹಾಗೇನೆ ಅವುಗಳನ್ನು ತೆಂಗಿನ ತ್ಯಾಜ್ಯದಿಂದ ತುಂಬಿಸಬೇಕು. ಮಧ್ಯಂತರ ಇಲ್ಲವೇ ಅಂತರ ಬೇಸಾಯ ಮಾಡುವಾಗ ತೆಂಗಿನ ಮರಗಳ ಕಾಂಡ ಅಥವಾ ಬೇರುಗಳಿಗೆ ಹಾನಿಯಾಗದಂತೆ ನೋಡಿಕೊಳ್ಬೇಕು. ಇನ್ನು ಶಿಫಾರಸು ಮಾಡಿದ 250 ಗ್ರಾಂ ಸಾರಜನಕ, 150 ಗ್ರಾಂ ರಂಜಕ ಮತ್ತು 600 ಗ್ರಾಂ ಪೊಟ್ಯಾಶ್, ಇವುಗಳ ಜೊತೆಗೆ 25 ಕೆಜಿ ಕೊಟ್ಟಿಗೆ ಗೊಬ್ಬರ, 3 ಕೆಜಿ ಬೇವಿನ ಹಿಂಡಿ, ಇವುಗಳನ್ನು ಪ್ರತಿ ಮರಕ್ಕೆ ವರ್ಷಕ್ಕೆ 2-2 ಬಾರಿ ಕೊಡಬೇಕು. ರೋಗಗ್ರಸ್ತ ಮರಗಳಿಗೆ 125 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಎಂಬ ಜೈವಿಕ ಪುಡಿಯನ್ನು 50 ಕೆಜಿ ಕೊಟ್ಟಿಗೆ ಗೊಬ್ಬರ

0: ಅಲ್ಲಿ ಬೆರೆಸಿ ಮರದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕಬೇಕಾಗತ್ತೆ. ಇನ್ನು ಔಷಧೋಪಚಾರ ಏನು ಮಾಡಬೇಕು ನೋಡೋದಾದರೆ, ರೋಗಕ್ಕೆ ತುತ್ತಾದ ಅಥವಾ ರಸ ಸೋರುತ್ತಿರುವ ಭಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ ಅದನ್ನು ತೊಳೆದು ನಂತರ ಶೇಕಡ 5 ಟ್ರೈಡೆಮಾರ್ಫ್ ಅಂತಂದರೆ ಕ್ಯಾಲಿಕ್ಸಿನ್ ಇಲ್ಲವೇ 1% ಬೋರ್ಡೋ ದ್ರಾವಣವನ್ನು ಲೇಪಿಸಬಹುದು. ಹಾನಿಯಾದ ಮರಗಳನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸಿ ಟ್ರೈಡೆಮಾರ್ಫ್ ಕ್ಯಾಲ್ಸಿಕಿನ್ ಶಿಲೀಂಧ್ರನಾಶಕವನ್ನು 5 ml 100 ml ನೀರಿಗೆ ಬೆರೆಸಿ ಅಥವಾ ಹೆಕ್ಸೋಕೊನೋಜೋಲ್ ಇದನ್ನು 3 ml 100 ml ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಉಪಚರಿಸಬಹುದು ಹಾಗೂ ಮರದ ಸುತ್ತಲೂ ಡ್ರಂಚ್ ಮಾಡುವುದು. ಈ ರೀತಿಯ ಔಷಧೋಪಚಾರವನ್ನು ಯಾವಾಗ ಮಾಡಬೇಕು ಅಂತಂದರೆ ವರ್ಷಕ್ಕೆ 3 ಮಾಡಬೇಕಾಗತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ 1 ಮಾಡಿದರೆ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಮಾಡಬಹುದು. ಹಾಗೆಯೇ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ನೀವು ಔಷಧೋಪಚಾರವನ್ನು ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇಲ್ಲವೇ ಹೋಬಳಿ ಮಟ್ಟದಲ್ಲಿ ಇರುವ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು. ರೈತ ಬಾಂಧವರೇ, ಅಣಬೆ ರೋಗ ತೆಂಗಿನಲ್ಲಿ ಯಾವಾಗ ಕಂಡುಬರುತ್ತೆ, ರೋಗ ಲಕ್ಷಣಗಳು ಹೇಗಿರುತ್ತೆ, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಜೊತೆಗೆ ಔಷಧೋಪಚಾರ ಮಾಡುವ ವಿಚಾರಗಳನ್ನು ತಿಳ್ಕೊಂಡ್ರಲ್ಲ, ಈಗ ಕೇಳೋಣ ತೆಂಗಿನಲ್ಲಿ ಕಾಂಡ ಸೋರುವ ರೋಗ ಮತ್ತು ನಿರ್ವಹಣಾ ಕ್ರಮ, ಹಾಗೇನೆ ಔಷಧೋಪಚಾರ ಯಾವ ರೀತಿ ಮಾಡಬೇಕು ಅಂಥೇಳಿ. ರೋಗದ ಲಕ್ಷಣಗಳನ್ನು ಗಮನಿಸಿದಾಗ ನೆಲದಿಂದ 5-6 ಎತ್ತರದಲ್ಲಿ ಕಾಂಡಗಳು ಕಂದು ಬಣ್ಣದ ದ್ರವ ಸೋರುವಿಕೆ ಕಂಡುಬಂದು ಕೊಳೆಯುವಂತಾಗಿ ಬಿರುಕು ಬಿಟ್ಟು ಅಂಟು ದ್ರವ ಹೊರಸೂಸ್ತಾ ಇರುತ್ತೆ. ಇಂತಹ ಹಲವಾರು ಬಿರುಕುಗಳು ವೃದ್ಧಿಗೊಂಡು ಕಾಂಡವನ್ನು ಬಲಹೀನವನ್ನಾಗಿ ಮಾಡಿ ಇಳುವರಿ ಕಡಿಮೆಯಾಗುತ್ತೆ. ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳದೆ ಹೋದರೆ ಮರ ಸಂಪೂರ್ಣವಾಗಿ ಒಣಗಿ ಹೋಗುವ ಸಾಧ್ಯತೆ ಇರುತ್ತೆ. ಕಾಂಡ ಸೋರುವ ರೋಗದ ನಿರ್ವಹಣಾ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಬೇಕು ಅಂತಂದರೆ, ರೋಗಾಣುವು ಮಣ್ಣಿನಲ್ಲಿ ಬದುಕುಳಿಯುವ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ, ಹಾಗೆಯೇ ನೀರಿನ ಮೂಲಕ ಹರಡೋದ್ರಿಂದ ರೋಗ ಪೀಡಿತ ಮರದ ಮೂಲಕ ರೋಗ ಸಹಿತ ಮರಕ್ಕೆ ನೀರು ಹಾಯದಂತೆ ಎಚ್ಚರವನ್ನು ವಹಿಸಬೇಕು. ಹಾಗೇನೆ ಮರದ ಸುತ್ತ ಕಟ್ಟೆಯನ್ನು ಕಟ್ಟಬೇಕು. ಮರದ ಕಾಂಡದಿಂದ 2 ದೂರದಲ್ಲಿ 1.5 ಅಗಲವಾದ 1.5 ಆಳದ 5-6 ಗುಂಡಿಗಳನ್ನು ತೋಡಿ ರೋಗ ಪೀಡಿತ ಮರದ ಬೇರುಗಳನ್ನು ಆರೋಗ್ಯಶಾಲಿ ಮರದ ಬೇರುಗಳಿಂದ ಬೇರ್ಪಡಿಸಿ ರೋಗ ಹರಡದಂತೆ ತಡಿಬೇಕಾಗುತ್ತೆ. ಹಾಗೇನೆ ಬೇರುಗಳಿಗೆ ಉಸಿರಾಟಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು. ತೆಂಗಿನ ತೋಟದಲ್ಲಿ ಮರಗಳ ಸಾಲಿನ ಪಕ್ಕದಲ್ಲಿ ಕಾಲುವೆಗಳು ಇಲ್ಲವೇ ಟ್ರೆಂಚ್ಗಳನ್ನು ಮಾಡಬೇಕು. ಹಾಗೆಯೇ ಅವುಗಳನ್ನು ತೆಂಗಿನ ತ್ಯಾಜ್ಯದಿಂದ ಮುಚ್ಚಬಹುದು. ಶಿಫಾರಸು ಮಾಡಿದ 250 ಸಾರಜನಕ, 150 ರಂಜಕ ಮತ್ತು 600 ಪೊಟ್ಯಾಶ್ ಜೊತೆಗೆ 25 kg ಕೊಟ್ಟಿಗೆ ಗೊಬ್ಬರ, 3 kg ಬೇವಿನ ಹಿಂಡಿಯನ್ನು ಪ್ರತಿ ಮರಕ್ಕೆ ವರ್ಷಕ್ಕೆ 2 ಕೊಡಬೇಕು. ರೋಗಗ್ರಸ್ತ ಮರಗಳಿಗೆ 125 ಟ್ರೈಕೋಡರ್ಮ ಹಾರ್ಜಿಯಾನಮ್ ಎಂಬ ಜೈವಿಕ ಪುಡಿಯನ್ನು 50 kg ಕೊಟ್ಟಿಗೆ ಗೊಬ್ಬರದಲ್ಲಿ ಬೆರೆಸಿ ಮರದ ಸುತ್ತಲೂ ಅಗೆದು ಮಣ್ಣಿಗೆ ಹಾಕಬೇಕಾಗುತ್ತೆ. ಗಮನಿಸ್ಕೊಳ್ಳಿ, ಈ ರೋಗ ನಿಯಂತ್ರಿಸಲು ಔಷಧೋಪಚಾರದ ಜೊತೆಗೆ ಸೂಕ್ತ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳೋದು ಬಹಳ ಮುಖ್ಯ. ಹಾಗಾದರೆ ಏನು ಔಷಧೋಪಚಾರ ಮಾಡಬೇಕು ನೋಡೋಣ. ರೋಗಕ್ಕೆ ತುತ್ತಾದ ಅಥವಾ ರಸ ಸೋರುತ್ತಿರುವ ಭಾಗವನ್ನು ಹರಿತವಾದ ಬಾಚಿಯಿಂದ ಕೆತ್ತಿ ಅದನ್ನು ತೊಳೆದು ನಂತರ 5 ಟ್ರೈಡೆಮಾರ್ಫ್ ಅಥವಾ 1 ಬೋರ್ಡೋ ದ್ರಾವಣವನ್ನು ಲೇಪಿಸಬೇಕಾಗತ್ತೆ. ಹಾನಿಯಾದ ಮರಗಳನ್ನು ಪ್ರಾಥಮಿಕ ಹಂತದಲ್ಲಿ ಗುರುತಿಸಿ ಟ್ರೈಡೆಮಾರ್ಫ್ ಶಿಲೀಂಧ್ರನಾಶಕವನ್ನು 5 ml ತೆಗೆದುಕೊಂಡು 100 ml ನೀರಿಗೆ ಬೆರೆಸಿ ಅಥವಾ ಎಕ್ಸೋಕೊನೋಜಾಲ್ ಅನ್ನು 3 ml ತೆಗೆದುಕೊಂಡು 100 ml ನೀರಿನಲ್ಲಿ ಬೆರೆಸಿ ಬೇರಿನ ಮೂಲಕ ಉಪಚಾರವನ್ನು ಮಾಡಬೇಕು. ಹಾಗೆಯೇ ಮರದ ಸುತ್ತಲೂ ಟ್ರೆಂಚ್ ಮಾಡಬೇಕಾಗತ್ತೆ. ಇದನ್ನು ಯಾವಾಗ ಉಪಚಾರ ಮಾಡಬೇಕು ಅಂತಂದರೆ ವರ್ಷಕ್ಕೆ 3 ಮಾಡಬೇಕು. ಮೊದಲನೇದಾಗಿ ಏಪ್ರಿಲ್ ಮೇ, ನಂತರ ಸೆಪ್ಟೆಂಬರ್ ಅಕ್ಟೋಬರ್, ಹಾಗೆಯೇ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಔಷಧೋಪಚಾರವನ್ನು ಮಾಡಿ ಈ ರೋಗವನ್ನು ಹತೋಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಆಯಾ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರುಗಳು ಇಲ್ಲವೇ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು. ರೈತ ಬಾಂಧವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ತೆಂಗಿನಲ್ಲಿ ಕಂಡುಬರುವ ಅಣಬೆ ರೋಗ ಗ್ಯಾನೋಡರ್ಮ ಲ್ಯೂಸಿಡೆಮ್ ಹಾಗೂ ತೆಂಗಿನಲ್ಲಿ ಕಾಂಡ ಸೋರುವ ರೋಗ ಮತ್ತು ಇವುಗಳ ಹತೋಟಿ ಕ್ರಮ ಕುರಿತಂತಹ ಮಾಹಿತಿಯನ್ನು ತಿಳ್ಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.
1: ಇದುವರೆಗೆ

0: ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.
1: ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನು.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ.
2: ಇದು ಇಂದಿನ ಕಿಸಾನ್ ವಾಣಿ ಆಕಾಶವಾಣಿ ಹಾಸನ. ಸಮಯ 7:34. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
3: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಭಾರತ ಈ ತಿಂಗಳ 14 ಮತ್ತು 15ರಂದು ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಬ್ರಿಕ್ಸ್ ವಿದೇಶಾಂಗ ಸಚಿವರು ಹಾಗೂ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿಸಿದ್ದರು. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಮೇ 3ರಂದು ನಡೆಸಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿದ್ದು ಮರುಪರೀಕ್ಷೆಯನ್ನು ಹೊಸ ದಿನಾಂಕಗಳಲ್ಲಿ ನಡೆಸಲಾಗುವುದು ಎಂದು ಘೋಷಿಸಿದೆ. ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಗ್ರ ತನಿಖೆಗಾಗಿ ಈ ಪ್ರಕರಣವನ್ನು ಕೇಂದ್ರ ತನಿಖಾ ದಳಕ್ಕೆ ಹಸ್ತಾಂತರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಅಭ್ಯರ್ಥಿಗಳಿಗೆ ಯಾವುದೇ ಹೊಸ ನೋಂದಣಿ ಅಗತ್ಯವಿಲ್ಲ, ಯಾವುದೇ ಹೆಚ್ಚುವರಿ ಪರೀಕ್ಷಾ ಶುಲ್ಕವನ್ನು ವಿಧಿಸಲಾಗುವುದಿಲ್ಲ ಮತ್ತು ಅಸ್ತಿತ್ವದಲ್ಲಿರುವ ನೋಂದಣಿ ದತ್ತಾಂಶ ಮತ್ತು ಪರೀಕ್ಷಾ ಕೇಂದ್ರಗಳನ್ನು ಮುಂದುವರೆಸಲಾಗುವುದು.

0: ನಡೆಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಬಿಜೆಪಿ ನಾಯಕ ಹಿಮಂತ ಬಿಸ್ವಾ ಶರ್ಮಾ ಅವರು ಇಂದು ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಸತತ ಎರಡನೇ ಬಾರಿಗೆ ಅಧಿಕಾರ ಸ್ವೀಕರಿಸಿದ್ದಾರೆ. ಅವರೊಂದಿಗೆ ಮೈತ್ರಿಕೂಟದ ವಿವಿಧ ಪಕ್ಷಗಳ ನಾಲ್ವರು ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದರು. ಅಸ್ಸಾಂ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಯೊಬ್ಬರು ಸತತ ಎರಡನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಹಿಮಂತ ಬಿಸ್ವಾ ಶರ್ಮಾ ಅವರೊಂದಿಗೆ ಬಿಜೆಪಿಯ ರಾಮೇಶ್ವರ್ ತೇಲಿ, ಅಜಂತಾ ನಿಯೋಗ್, ಅಸೋಂ ಗಣ ಪರಿಷತ್ನ ಅತುಲ್ ಬೋರಾ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ನ ಚರಣ್ ಬೋರೋ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಗುವಾಹಟಿಯ ಖಾನಾಪರ ಪಶುವೈದ್ಯಕೀಯ ಕಾಲೇಜು ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರು, ಎನ್ಡಿಎ ಆಡಳಿತವಿರುವ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದರು. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಟಿವಿಕೆ ಶಾಸಕ ಜೆಸಿಡಿ ಪ್ರಭಾಕರ್ ಅವರನ್ನು ಇಂದು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಪ್ರಭಾಕರ್ ಹೆಸರನ್ನು ಪ್ರಸ್ತಾಪಿಸಿದ ನಂತರ ಹಂಗಾಮಿ ಸ್ಪೀಕರ್ ಎಂ ವಿ ಕರುಪ್ಪಯ್ಯ ಅವರು ಅವರ ಆಯ್ಕೆಯನ್ನು ಘೋಷಿಸಿದರು. ಸದನದ ನಾಯಕ ಕೆಎ ಸೆಂಗೋಟಯ್ಯನ್ ಅವರು ಅನುಮೋದಿಸಿದರು. ತೊರೈಯೂರ್ ಕ್ಷೇತ್ರದ ಟಿವಿಕೆ ಶಾಸಕ ರವಿಶಂಕರ್ ಉಪಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾದರು. ಇದೇ ವೇಳೆ ಹಲವು ಸದಸ್ಯರು ವಿಧಾನಸಭೆಯ ಕಲಾಪಗಳ ನೇರ ಪ್ರಸಾರಕ್ಕೂ ಒತ್ತಾಯಿಸಿದರು. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ನಾಳೆ ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸಲು ನಿರ್ಧರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ನಡುವೆ ಭಾರತ ತನ್ನ ಎಲ್ಪಿಜಿ ಉತ್ಪಾದನೆಯನ್ನು ದಿನಕ್ಕೆ ಸುಮಾರು 36,000 ಟನ್ಗಳಿಂದ 54,000 ಟನ್ಗಳಿಗೆ ಹೆಚ್ಚಿಸಿದೆ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ವಾರ್ಷಿಕ ವ್ಯವಹಾರ ಶೃಂಗಸಭೆ 2026 ಉದ್ದೇಶಿಸಿ ಮಾತನಾಡಿದ ಸಚಿವರು, ಕಳೆದ ಕೆಲವು ತಿಂಗಳಲ್ಲಿ ಅನೇಕ ರಾಷ್ಟಗಳು ಬೆಲೆ ಏರಿಕೆ ಮತ್ತು ಇಂಧನ ಕೊರತೆ ಎದುರಿಸುತ್ತಿದ್ದರೂ ದೇಶೀಯ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರವಾಗಿಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಪ್ರಸ್ತುತ ಕಚ್ಚಾ ತೈಲ, ಎಲ್ಎನ್ಜಿ ಮತ್ತು ಎಲ್ಪಿಜಿ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಉದ್ಯಮ ಘಟಕಗಳು ಎಲ್ಪಿಜಿಯಿಂದ ಎಲ್ಎನ್ಜಿಗೆ ವರ್ಗಾವಣೆಯಾಗುವಂತೆ ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸುವ ನಿಟ್ಟನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪಾವತಿ ವ್ಯವಸ್ಥೆಯಲ್ಲಿ ಸೈಬರ್ ಸಕ್ರಿಯ ಆರ್ಥಿಕ ವಂಚನೆಗಳನ್ನು ಎದುರಿಸಲು ಮತ್ತು ಅಕ್ರಮ ಹಣ ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ನಿಯಂತ್ರಿಸಲು ಸಹಯೋಗವನ್ನು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರ ಇಂದು ರಿಸರ್ವ್ ಬ್ಯಾಂಕ್ ಇನ್ನೋವೇಷನ್ ಹಬ್ನೊಂದಿಗೆ ತಿಳುವಳಿಕಾ ಪತ್ರಕ್ಕೆ ಸಹಿ ಹಾಕಿದೆ. ಈ ತಿಳುವಳಿಕಾ ಪತ್ರವು ವಂಚನೆ, ಅಪಾಯದ ಮುನ್ಸೂಚನೆಯ ಗುಪ್ತಚರ ಮಾಹಿತಿ ಹಂಚಿಕೆ, ವಿಶ್ಲೇಷಣಾತ್ಮಕ ಬೆಂಬಲ ಮತ್ತು ವಂಚನೆ ಪತ್ತೆ ಹಾಗೂ ತಡೆಗಟ್ಟುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಕಾರ್ಯಾಚರಣೆಯ ಸಮನ್ವಯಕ್ಕೆ ಅನುವು ಮಾಡಿಕೊಡುವ ಗುರಿ ಹೊಂದಿದೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಮಾಹಿತಿ ನೀಡಿರುವ ಸಚಿವ ಅಮಿತ್ ಶಾ, ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರವು ಶಂಕಿತರ ನೋಂದಣಿಯ ದತ್ತಾಂಶವನ್ನು ಕೃತಕ ಬುದ್ದಿಮತ್ತೆ ಚಾಲಿತ ವಂಚನೆ ಪತ್ತೆ ವ್ಯವಸ್ಥೆಗೆ ನೀಡುವ ಮೂಲಕ ಈ ಕ್ರಮವು ಅಕ್ರಮ ಹಣವನ್ನು ವರ್ಗಾಯಿಸಲು ವಂಚಕರು ಬಳಸುವ ಬ್ಯಾಂಕ್ ಖಾತೆಗಳನ್ನು ತ್ವರಿತವಾಗಿ ಪತ್ತೆಹಚ್ಚಿ ರದ್ದುಗೊಳಿಸುತ್ತದೆ ಎಂದು ತಿಳಿಸಿದ್ದಾರೆ. ದೇಶಾದ್ಯಂತ ನ್ಯಾಯಾಲಯಗಳ ಆಧುನೀಕರಣಕ್ಕಾಗಿ ನೀಲನಕ್ಷೆಯನ್ನು ಸಿದ್ದಪಡಿಸಲು ಮತ್ತು ಈ ಉದ್ದೇಶಕ್ಕಾಗಿ 40-50 ಸಾವಿರ ಕೋಟಿ ರೂಪಾಯಿಗಳ ಸರ್ಕಾರಿ ಹಂಚಿಕೆಯನ್ನು ಪಡೆಯಲು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಘೋಷಿಸಿದ್ದಾರೆ. ನ್ಯಾಯಾಂಗ ಮೂಲಸೌಕರ್ಯ ಸಲಹಾ ಸಮಿತಿಯು ಸರ್ಕಾರದಿಂದ ಗಣನೀಯ ಆರ್ಥಿಕ ನೆರವಿನ ಮೂಲಕ ನ್ಯಾಯಾಲಯಗಳಲ್ಲಿ ಮೂಲಸೌಕರ್ಯ ಕೊರತೆಗಳನ್ನು ನಿವಾರಿಸುತ್ತದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ಅವರೊಂದಿಗೆ ಸಮಿತಿಯಲ್ಲಿ ಕೋಲ್ಕತ್ತಾ, ಪಂಜಾಬ್, ಹರಿಯಾಣ ಮತ್ತು ಬಾಂಬೆ ಹೈಕೋರ್ಟ್ಗಳ ನ್ಯಾಯಮೂರ್ತಿಗಳು ಇರಲಿದ್ದಾರೆ. ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಮಹಾನಿರ್ದೇಶಕರು ಮತ್ತು ಸುಪ್ರೀಂಕೋರ್ಟ್ನ ಪ್ರಧಾನ ಕಾರ್ಯದರ್ಶಿಗಳು ಸಹ ಸಮಿತಿಯ ಸದಸ್ಯರಾಗಿದ್ದಾರೆ.

0: ಉತ್ಸುಕರಾಗಿರುತ್ತಾರೆ ಎಂದು ಅವರು ತಿಳಿಸಿದರು. ರಾಷ್ಟೀಯ ಶಿಕ್ಷಣ ನೀತಿ 2020 ಮೂಲಕ ಸರ್ಕಾರ ಮಾತೃಭಾಷೆ, ಭಾರತೀಯ ಜ್ಞಾನ ಸಂಪ್ರದಾಯ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಶಿಕ್ಷಣವನ್ನು ಆಧರಿಸಿದ ಸಂಶೋಧನೆ ಮತ್ತು ನಾವೀನ್ಯತೆಯನ್ನು ನಿರಂತರವಾಗಿ ಉತ್ತೇಜಿಸುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯ 58ನೇ ಸಂಸ್ಥಾಪನಾ ದಿನಾಚರಣೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ಕಾರಣದಿಂದಾಗಿ ಜಾಗತಿಕ ದಕ್ಷಿಣವು ಭಾರತದ ಕಡೆ ನಂಬಿಕೆ, ಪರಿಹಾರ ಮತ್ತು ನಾಯಕತ್ವದ ನಿರೀಕ್ಷೆಗಳೊಂದಿಗೆ ನೋಡುತ್ತಿದೆ ಎಂದರು. ಭಾರತೀಯ ಸಮಾಜ ವಿಜ್ಞಾನ ಸಂಶೋಧನಾ ಮಂಡಳಿಯು ನೀತಿ ನಿರೂಪಣೆಯನ್ನು ಬಲಪಡಿಸುತ್ತಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತದ ಭೌತಿಕ ಸಂಪ್ರದಾಯವನ್ನು ಸ್ಥಾಪಿಸುತ್ತಿದೆ ಎಂದು ಅವರು ಶ್ಲಾಘಿಸಿದರು. 2047 ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ನಾಗರಿಕರು ಭಾರತದ ಸಾವಿರ ವರ್ಷಗಳ ಇತಿಹಾಸ, ಹೋರಾಟ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ತಿಳುವಳಿಕೆ ಮೂಲಕ ಆತ್ಮವಿಶ್ವಾಸದಿಂದ ಮುಂದುವರಿಯಬೇಕು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಮನವಿ ಮಾಡಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತೀಯ ಶಟ್ಲರ್ಗಳಾದ ಸಾತ್ವಿಕ್ ಸಾಯಿರಾಜ್, ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿರುವ ನಿಮಿಬ್ರೂಟ್ ಕ್ರೀಡಾಂಗಣದಲ್ಲಿ ಥೈಲ್ಯಾಂಡ್ ಓಪನ್ 2026 ಬ್ಯಾಡ್ಮಿಂಟನ್ ಅಭಿಯಾನವನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಿದರು. ಇವರು ಇಂಡೋನೇಷ್ಯಾದ ಪುತ್ರ ಎರ್ವಿಯಾನ್ಯಾ ಮತ್ತು ಬಾಗಾಸ್ ಮೌಲಾನಾ ಅವರನ್ನು 21-19, 23-21, 21-10 ಸೆಟ್ಗಳಿಂದ ಸೋಲಿಸಿ ಎರಡನೇ ಸುತ್ತಿಗೆ ಪ್ರವೇಶಿಸಿದರು. ಭಾರತೀಯ ಜೋಡಿ ಮುಂದಿನ ಸುತ್ತಿನಲ್ಲಿ ಮಲೇಷ್ಯಾದ ಬ್ರಿಯಾನ್ ಜೆರೆಮಿ ಗೋಟಿಂಗ್ ಮತ್ತು ಮೊಹಮ್ಮದ್ ಹೈಕಲ್ ಅವರನ್ನು ಎದುರಿಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 1456 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,559 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 434 ಅಂಕಗಳು ಇಳಿಕೆ ಕಂಡಿದ್ದು ದಿನದ ಅಂತ್ಯಕ್ಕೆ 23,380 ಅಂಕಗಳು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.63 ರೂಪಾಯಿಯಷ್ಟಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ಅಧ್ಯಕ್ಷತೆಯಲ್ಲಿ ಇದೇ 14ರಿಂದ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆ. ತಮಿಳುನಾಡು ವಿಧಾನಸಭಾಧ್ಯಕ್ಷರಾಗಿ ಜೆಸಿಡಿ ಪ್ರಭಾಕರ್, ಉಪಸಭಾಧ್ಯಕ್ಷರಾಗಿ ರವಿಶಂಕರ್ ಆಯ್ಕೆ. ದೇಶೀಯ ಎಲ್ಪಿಜಿ ಉತ್ಪಾದನೆ ದಿನಕ್ಕೆ 54,000 ಟನ್ಗಳಿಗೆ ಹೆಚ್ಚಳ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ಸನ್ರೈಸರ್ಸ್ ಹೈದರಾಬಾದ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಹಾಸನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ಭಕ್ತ ಕನಕದಾಸ ಚಿತ್ರದ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಕನಕದಾಸರ ರಚನೆಯ ಈ ಗೀತೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ವೆಂಕಟರಾಜು.

0: ಪಿಬಿ ಶ್ರೀನಿವಾಸ್ ಅವರ ಭಕ್ತಿ ರಸ ತುಂಬಿದ ಶಾಸ್ತ್ರೀಯ ಸ್ಪರ್ಶದ ಕಂಠ ದಾಸರ ಪದಕ್ಕೆ ಬೇಕಾದ ಗಾಂಭೀರ್ಯ ಈ ಗೀತೆಯಲ್ಲಿ ಮೂಡಿಬಂತು.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ. ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ FM 102.2 MHz.

ಶಂಕರ್ ಮಹಾದೇವನವರ ದೈವಿಕ ಕಂಠ ಆಲಾಪನೆಯಲ್ಲಿ ಶಿವನ ರುದ್ರ ಶಾಂತ ಎರಡು ರೂಪಗಳ ದರ್ಶನ, ಹಂಸಲೇಖ ಅವರ ಗಂಭೀರ ಸಂಗೀತ ಸಂಯೋಜನೆಯಲ್ಲಿ ಗೀತೆ ಮೂಡಿಬಂತು. ಜಗತ್ತಿನ ಮಹಾಪ್ರಾಣವಾದ ಬೆಳಕಿನ ದೀಪವಾದ ಶ್ರೀ ಮಂಜುನಾಥನನ್ನು ಓಂಕಾರನಾದದೊಂದಿಗೆ ಸ್ತುತಿಸುವ ಶಕ್ತಿಶಾಲಿ ಶಿವಮಂತ್ರ ಗೀತೆಯನ್ನು ಈಗ ತಾನೇ ಕೇಳ್ಕೊಂಬಂದ್ವಿ. ಮುಂದಿನ ಗೀತೆ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದಿಂದ

ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರದ ಗೀತೆನ ಕೇಳಿದ್ರಿ. ಸಂಗೀತ ಕಟ್ಟಿ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯವರು ಈ ಗೀತೆಗೆ ಧ್ವನಿಯಾಗಿದ್ರು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯವಾಯಿತು. ಮಧುರಗಾನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಚಿತ್ರಗೀತೆಗಳನ್ನು ಆಲಿಸಬಹುದು.

ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಆತ್ಮೀಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರದಲ್ಲಿ ಕೇಳಿ ವಚನ ವೈಭವ. ಈಗ ಕೇಳೋಣ ವಚನ ವೈಭವ. ನಡೆಸಿಕೊಡುತ್ತಾರೆ ಹಾಸನದ ಶ್ರೀ ವಿನಾಯಕ ಸತ್ಸಂಗದ ಸದಸ್ಯರು.

ವಚನ ಸಾಹಿತ್ಯ ಅಪೂರ್ವವಾದುದು. ವಚನಗಳು ಮೊಟ್ಟ ಮೊದಲಿಗೆ ಕಾಣಿಸಿದ್ದು 11ನೇ ಶತಮಾನದ ಉತ್ತರಾರ್ಧ, 12ನೇ ಶತಮಾನದ ಪೂರ್ವಾರ್ಧದಲ್ಲಿ. ಶಿವಾನುಭವ ಉಕ್ಕಿ ಉಕ್ಕಿ ಹರಿದದ್ದೇ ವಚನವಾಯಿತು ಎಂಬ ಕಲ್ಲುಮಠದ ಪ್ರಭುದೇವನ ಮಾತು ಅರ್ಥಪೂರ್ಣವಾದುದು. ವಚನಕಾರರು ಬಹಳಷ್ಟು ಮಂದಿ ಇದ್ದು, ಅವರಲ್ಲಿ ಕೆಲವರು ವಚನಕಾರರ ಬಗ್ಗೆ ಮತ್ತು ಅವರುಗಳು ರಚಿಸಿದ ವಚನಗಳು ನೀಡುವ ರಸಾನುಭವವನ್ನು ಕೇಳಿ ಆನಂದಿಸೋಣ.

ಹನ್ನೆರಡನೇ ಶತಮಾನದಲ್ಲಿದ್ದ ಪ್ರಸಿದ್ಧ ವಚನಕಾರರು ಕ್ರಾಂತಿಯ ನಾಯಕರಾದ ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ಬಾಲ್ಯ ಜೀವನ ಕುತೂಹಲಕಾರಿಯಾದುದು. 8 ವರ್ಷದ ಬಾಲಕರಿದ್ದಾಗಲೇ ಇವರಿಗೆ ಸಾಮಾಜಿಕ ಧಾರ್ಮಿಕ ವಿಚಾರಗಳನ್ನು ಹೊರಗೆ ಹಚ್ಚುವ ಪ್ರೌಢ ವಿಚಾರ ಸರಣಿ ಗೋಚರವಾಯಿತು. ದುಡಿಯದೆ ತಿನ್ನುವ ಹಕ್ಕಿಲ್ಲ ಎಂಬುದನ್ನು ನಿಶ್ಚಿತವಾಗಿ ನಂಬಿದ್ದ ಬಸವಣ್ಣನವರು ಬಿಜ್ಜಳನ ಭಂಡಾರದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು. ಅಂತರಂಗದ ಸಾಧನೆಯೂ ಬೆಳೆಯುತ್ತಾ ಭಕ್ತಿ ಭಂಡಾರಿಯಾದರು. ಆಧ್ಯಾತ್ಮಿಕ ದೃಷ್ಟಿಯ ಕ್ರಾಂತಿಕಾರಿಕ ಭಾವನೆಗಳನ್ನು ಸಮಾಜದ ಮೇಲೂ ಬೀರತೊಡಗಿದರು. ಕೂಡಲ ಸಂಗಮ ದೇವ ಎಂಬುದು ಇವರ ವಚನಗಳ ಅಂಕಿತ. ತಾನು ಹೇಳಬೇಕೆಂದು ಯೋಚಿಸಿದ ವಿಷಯಗಳನ್ನು ಸರಳ ಭಾಷೆಯಲ್ಲಿ ನೇರವಾಗಿ ಸಮಯೋಚಿತ ದೃಷ್ಟಾಂತ ಹೋಲಿಕೆಗಳೊಂದಿಗೆ ಮನಮುಟ್ಟುವಂತೆ ಹೇಳುವುದು ಇವರ ವಚನಗಳ ವೈಶಿಷ್ಟ್ಯ. ಹಂಚಿ ಉಂಡರೆ ಹಸಿವಿಲ್ಲ ಎಂಬ ಗಾದೆಯಂತೆ ಸಮಾಜದಲ್ಲಿ ಎಲ್ಲರೊಡನೆ ಕೂಡಿಕೊಂಡು ಬಾಳಿದರೆ ನೆಮ್ಮದಿ ಸಿಗುತ್ತದೆ. ಎಲ್ಲವೂ ಎಲ್ಲರಿಗಾಗಿ ಎಲ್ಲರಿಂದ ಎಂಬ ಬೀಜ ಮಂತ್ರವನ್ನು ಇವರು ಸಾರಿದ್ದಾರೆ. ಶರೀರ ಕೃಶವಾಗಿ ಹೋಗುವ ಮುನ್ನ ಕೂಡಲ ಸಂಗಮ ದೇವನನ್ನು ಪೂಜಿಸು ಎನ್ನುತ್ತದೆ ಬಸವಣ್ಣನವರ ವಚನ.

ಸಿರಿ ಸಂಪತ್ತುಗಳಿಂದ ಕೂಡಿರುವಾಗ ಕೂಡಲ ಸಂಗಮದೇವನನ್ನು ನೆನೆಯದವರು ಬಡತನ ಬಂದಾಗ ಒಡನೆಯೇ ನೆನೆಯುವರು, ಇದೇ ಮಾನವನ ಗುಣ ಎಂದು ಸಾರಿದ್ದಾರೆ.

ಹಣವಂತರು ಶಿವಾಲಯವನ್ನು ಮಾಡುತ್ತಾರೆ, ಆದರೆ ಅದು ಶಾಶ್ವತವಲ್ಲ. ಬಡವನಾದರೂ ಆಚಾರ ವಿಚಾರಗಳು ಶುದ್ಧವಾಗಿದ್ದರೆ ಸಾಕು, ಅದಕ್ಕೆ ಅಳಿವಿಲ್ಲ ಎಂಬುದು ಬಸವಣ್ಣನವರ ವಚನದ ಸಾರ.

ಸಿದ್ದರಾಮ ಹುಟ್ಟೂರು ಸೊನ್ನಲಾಪುರ. ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನ ಸಾಕ್ಷಾತ್ಕಾರ ಪಡೆದು ಅನೇಕ ಶಿಷ್ಯರನ್ನು ಒಟ್ಟುಗೂಡಿಸಿ ಜಗತ್ತಿನ ಹಿತಕ್ಕಾಗಿ ಉನ್ನತ ಸಾಧನೆ ಮಾಡಿ ಕರ್ಮಯೋಗಿ ಎನಿಸಿದ. ಸಿದ್ದರಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತದಲ್ಲಿ ಅನೇಕ ವಚನಗಳನ್ನು ರಚಿಸಿದ್ದಾನೆ. ಶಿವಯೋಗಿಯ ಶರೀರಂ ವೃತ ಸವೆಯಲಾಗದು, ಅನುಗೊಂಬನಿತು ಕಾಯಕಂ ನಡೆಯುತ್ತಿರಬೇಕು ಎನ್ನುವ ಸೂತ್ರವನ್ನು ಅನುಸರಿಸಿ ತನ್ನ ಶಿಷ್ಯರೊಡನೆ ತಾನೂ ಗುದ್ದಲಿ ಹಿಡಿದು ಅಗೆಯುತ್ತಿದ್ದ. ಕೇವಲ ಸ್ವಾರ್ಥಕ್ಕಾಗಿಯೇ ಬದುಕದೆ ಅನ್ಯರ ಹಿತಕ್ಕಾಗಿ ಬದುಕುವುದರಿಂದ ಶಿವ ಮೆಚ್ಚುವನು ಎಂದಿದ್ದಾನೆ ಸಿದ್ದರಾಮ.

ಶಿವಶರಣ ಹಾಗೂ ವಚನಕಾರರಲ್ಲಿ ಚನ್ನಬಸವಣ್ಣನವರು ಒಬ್ಬರು. ಬಸವಾದಿ ಪ್ರಮತರು ನಡೆಸಿದ ಬಹುಮುಖ ಕ್ರಾಂತಿಯ ಮುಂದಾಳತ್ವವನ್ನು ವಹಿಸಿದ ಮಹಾನುಭಾವ. ಹಲವಾರು ಶರಣಶ್ರೇಷ್ಠರು ಈತನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಚನ್ನಬಸವಣ್ಣ ಚಿಕ್ಕ ವಯಸ್ಸಿನಲ್ಲಿಯೇ ಅಪಾರ ಜ್ಞಾನ ಮತ್ತು ಅನುಭವಗಳನ್ನು ಪಡೆದ. ಅನುಭವ ಮಂಟಪದಲ್ಲಿ ಈತ ನಿರ್ವಹಿಸಿದ ಪಾತ್ರ ಬಲು ದೊಡ್ಡದು. ಇವನ ಸಮಾಧಿಯನ್ನು ಈಗಲೂ ಉಳುವಿಯಲ್ಲಿ ಕಾಣಬಹುದು. ನೇಮನಿಷ್ಠೆ ಆಚಾರಗಳಿಗೆ ಪ್ರಾಮುಖ್ಯತೆ ನೀಡದೆ ನಿಷ್ಕಲ್ಮಶವಾಗಿ ದೇವರನ್ನು ಪ್ರಾರ್ಥಿಸಿದರೆ ಸಾಕು ಎನ್ನುತ್ತದೆ ಚನ್ನಬಸವನ ಈ ವಚನ.

ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಾಗ ಹೆದರದೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು ಎಂಬುದು ಇವನ ವಚನದ ಸಾರ.

ಹನ್ನೆರಡನೆಯ ಶತಮಾನದ ವಚನಕಾರ ಅಂಬಿಗರ ಚೌಡಯ್ಯ. ತನ್ನ ಕಾಯಕ ಅಥವಾ ಅಂಬಿಗರ ಚೌಡಯ್ಯ ಎಂಬುದೇ ಈತನ ವಚನಗಳ ಅಂಕಿತವಾಗಿದೆ. ತಾನು ಭವಸಾಗರ

ಒಟ್ಟುಗೂಡಿ ಮಾಡಿದ ಕಾರ್ಯದಲ್ಲಿ ಎಲ್ಲರಿಗೂ ಪುಣ್ಯ ಲಭಿಸುತ್ತದೋ ಅಥವಾ ಒಬ್ಬರಿಗೆ ಮಾತ್ರ ದೊರೆಯುತ್ತದೋ ನನಗೆ ತಿಳಿದಿಲ್ಲ, ನೀನೇ ಹೇಳು ಎಂದಿದ್ದಾನೆ ಅಂಬಿಗರ ಚೌಡಯ್ಯ.

ಜೇಡರ ದಾಸಿಮಯ್ಯನ ಜನ್ಮಸ್ಥಳ ಸುರಪುರ ತಾಲೂಕಿನ ಮದನೂರು. ಇವನ ಹೆಂಡತಿ ದುಗ್ಗಲೆ, ಇವರ ಕಾಯಕ ನೇಯ್ಗೆ. ಒಮ್ಮೆ ದಾಸಿಮಯ್ಯನ ಶ್ರೇಷ್ಠ ಭಕ್ತಿಗೆ ಮೆಚ್ಚಿ ಶಿವ ಜಂಗಮ ರೂಪದಲ್ಲಿ ಬಂದು ನೇಯ್ದ ವಸ್ತ್ರವನ್ನು ಕಾಣಿಕೆಯಾಗಿ ಪಡೆದು ತವನಿಧಿಯನ್ನು ಇವನಿಗೆ ಕರುಣಿಸಿದನೆಂದು ಪ್ರತೀತಿ. ರಾಮನಾಥ ಎಂಬುದು ಇವರ ವಚನಗಳ ಅಂಕಿತ. ದಾಸಿಮಯ್ಯನ ವಚನಗಳ ಶ್ರೇಷ್ಠ ಮೌಲ್ಯಗಳ ಪ್ರಭಾವ ಇಡೀ ವಚನ ಸಾಹಿತ್ಯದ ಮೇಲೆ ಆಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ದೇವರು ತನ್ನ ಭಕ್ತರನ್ನು ಹಲವಾರು ರೀತಿಯಲ್ಲಿ ಪರೀಕ್ಷಿಸುತ್ತಾನೆ, ಉತ್ತಮರಾದವರನ್ನು ಕೈಹಿಡಿದೆತ್ತಿ ಸಲಹುತ್ತಾನೆ ಎಂದು ಮನಗಂಡಿದ್ದರು ದೇವರ ದಾಸಿಮಯ್ಯ.

ವನಿತಾ ವಿಹಾರದಲ್ಲಿ ಇದುವರೆಗೆ ಹಾಸನದ ಶ್ರೀ ವಿನಾಯಕ ಸತ್ಸಂಗದ ಸದಸ್ಯರು ನಡೆಸಿಕೊಟ್ಟ ವಚನ ವೈಭವವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. ಗೆಳತಿಯರೇ, ಇದಾಗಿತ್ತು ಈ ದಿನದ ವನಿತಾ ವಿಹಾರ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವನಿತಾ ವಿಹಾರದಲ್ಲಿ. ಎಲ್ಲರಿಗೂ ನಮಸ್ಕಾರ.

0: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ. ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
0: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಆತ್ಮೀಯ ಶ್ರೋತೃಗಳೇ, ನಾಳೆ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ವಿಷಯ ಗೌಟ್ ಸಂಧಿವಾತ. ಭಾಗವಹಿಸಿ ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ನಮಿತಾ ಡಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್. ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು. ಶ್ರೋತೃಗಳೇ ಗಮನಿಸಿ, ನಾಳೆ ಸಂಜೆ 5:30 ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ನಾಳಿನ ಸಂಚಿಕೆಯಲ್ಲಿ ಉತ್ತಮ ಫಲಿತಾಂಶ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಹೆಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಅರ್ಕಲಗುಡುವಿ ಮಧುಸೂದನ್. ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ. ಶ್ರೋತೃಗಳೇ ಗಮನಿಸಿ, ನಾಳೆ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆ ಬಿತ್ತನೆ ಬೀಜದ ಆಯ್ಕೆ, ನಾಟಿ ಮಾಡುವ ಕ್ರಮ ಹಾಗೂ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕೆ ನಿರ್ದೇಶಕರಾದ ಡಾ ಹೆಚ್ಆರ್ ಯೋಗೇಶ್ ಅವರೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 0817. ನಾಳೆ ಸಂಜೆ 6:50 ನೇರ ಫೋನ್ ಇನ್ ಕಾರ್ಯಕ್ರಮ.

ಸ್ಟುಡಿಯೋ ಸಮಯ 8:30. ಇಂದು ಮೇ 12 ಮಂಗಳವಾರ. ಆಕಾಶವಾಣಿ ಹಾಸನ. ಇದೀಗ ಗಜಲ್ಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ ನವಾಜ್ ದಿಯೋಂಬೋದಿಯವರ ಗಜಲ್ ಹಾಡಿದ್ದಾರೆ ಜಗಜೀತ್ ಸಿಂಗ್. ತೆರೆ ಆನೆ ಕಿ ಜಬ್ ಕಬರ್ ಮೆಹಕೆ ತೆರಿ ಖುಷ್ಬೂ ಸೇ ಸಾರಾ ಘರ್ ಮೆಹಕೆ.

0: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.

ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕರಪಾಲ ಮೇಳ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ ಗ್ರಾಮದ ಶಿವಣ್ಣ ಮತ್ತು ತಂಡದವರಿಂದ

0: ಅಪ್ಪ ಮಗುವೆ ಕೇಳಬೇಕಲ್ಲ
1: ಅಲ್ಲವೇ.
0: ಭೋಗಾವತಿ ಎನ್ನತಕ್ಕಂಥ ಪಟ್ಟಣದಲ್ಲೇ ಸೂರ್ಯಸೇನ ಮಹಾರಾಜನಾದರು
1: ಅಲ್ಲವೇ.
0: ಧರ್ಮಶೀಲನಾಗಿ ರಾಜ್ಯ ಪರಿಪಾಲನೆಗಳನ್ನು ಮಾಡುತ್ತಿದ್ದಾನೆ. ಆತನ ಮಡದಿಯಾಗಿರ್ತಕ್ಕಂಥ ಶೀಲವತಿ ಆದರೂ ಕೂಡ ಸ್ವಾಮಿ ಎಷ್ಟು ದಿವಸವಾಗಿದರೂ ಕೂಡ ಪರಮಾತ್ಮನನ್ನು ತದೇಕ ಧ್ಯಾನದಿಂದ ಪೂಜೆಯಂ ಗೈಯುತ್ತಾ ಸತ್ಯ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಾ ಬಂದರೂ ಕೂಡ ನಮಗೊಂದು ಪುತ್ರ ಭಾಗ್ಯವನ್ನು ಕೊಡಲಿಲ್ಲವಲ್ಲ. ಪಟ್ಟಣದಲ್ಲಿ ಜನರೆಲ್ಲರೂ ಕೂಡ ಬಂಜೆ ಬಂಜೆ ಬಂಜೆ ಎನ್ನುತ್ತಿರುವಲ್ಲ ಸ್ವಾಮಿ, ಇದನ್ನು ನಾನು ಹೇಗೆ ಕಣ್ಣಿನಲ್ಲಿ ಕೇಳಿ ಇರಲಿ ಸ್ವಾಮಿ. ಏನಾದರೂ ಮಾಡಿ ಊರು ಮುಂದೆ ಇರುವ ಶಿವಾಲಯಕ್ಕೆ ಹೋಗಿ ಶಿವನನ್ನ ತದೇಕ ಧ್ಯಾನದಿಂದ ಪೂಜೆಯಂಗೈದು ಪರಶಿವನಿಂದ ಪುತ್ರ ಭಾಗ್ಯವನ್ನು ಪಡೆಯಬೇಕು ದೇವ ಎಂಬುದಾಗಿ ತನ್ನ ಪತಿದೇವರನ್ನ ಅನನ್ಯ ಭಕ್ತಿಯಿಂದ ಬೇಡಿಕೊಂಡಿದ್ದಾರೆ. ಮಹಾರಾಣಿ ಶಾಂತಳಾಗು, ಸ್ವಲ್ಪ ಶಾಂತಳಾಗು, ಚಿಂತೆಯನ್ನು ಮಾಡಬೇಡ. ಸಾಕ್ಷಾತ್ ಶಿವನು ಎಲ್ಲರನ್ನೂ ಸಾಕುತ್ತಾನೆ, ನಮ್ಮ ಕಷ್ಟವನ್ನು ಕೂಡ ಹೋಗಲಾಡಿಸುತ್ತಾನೆ. ಇದಕ್ಕೇಕೆ ನೀನು ದುಃಖವನ್ನು ಮಾಡುವೆ? ಮಹಾಮಂತ್ರಿ, ನಮ್ಮ ಮಹಾರಾಣಿ ನಾನು ಇರುವರು ಕೂಡ ಊರು ಮುಂದೆ ಇರುವ ಶಿವಾಲಯಕ್ಕೆ ಹೋಗಿ ಶಿವನಲ್ಲಿ ಆನಂದವಾಗಿ ನಾವು ವರವನ್ನು ಪಡೆಯಬೇಕಾಗಿದೆ. ಅದಕ್ಕೋಸ್ಕರವಾಗಿ ಪೂಜೆಗಳಿಗೆ ಅನುಕೂಲವಾಗಿರ್ತಕ್ಕಂತಹ ಎಲ್ಲಾ ಏರ್ಪಾಡುಗಳನ್ನು ಮಾಡು ಎಂಬುದಾಗಿ ನುಡಿದಿದ್ದಾರೆ. ಅದೇ ಪ್ರಕಾರವಾಗಿ ಮಹಾಮಂತ್ರಿ ಆದರು ರಾಜರು ಪೂಜೆಗೆ ಬರುತ್ತಾರೆಂದು ಅಲ್ಲಿಗೆ ಬೇಕಾಗಿರ್ತಕ್ಕಂತ ಪೂಜೆ ಸಾಮಾನುಗಳೆಲ್ಲವನ್ನು ಸಿದ್ಧತೆ ಮಾಡಿದ್ದಾರೆ. ಮಹಾರಾಜ ಮಹಾರಾಣಿಯರು ಕೂಡ ಆನಂದದಿಂದ ದೇವಾಲಯಕ್ಕೆ ಬಂದಿದ್ದಾರೆ, ಶಿವನ ಮುಂಭಾಗದಲ್ಲಿ ಕುಳಿತಿದ್ದಾರೆ.

ತ್ಯಾಗಿ ರಾಜ ಅಡಿಯರು ಕೂಡ ಪರಮಾತ್ಮನನ್ನ ತರೇಕ ಧ್ಯಾನದಿಂದ ಪೂಜೆ ಮಾಡಿದ್ದಾರೆ. ಇತ್ತ ಬಂದಿರತಕ್ಕಂತ ಅತಿಥಿಗಳೆಲ್ಲರೂ ಕೂಡ ಸ್ವಾಮಿಯ ಪೂಜೆಯ ಪ್ರಸಾದಗಳನ್ನು ಸವಿದು ಅವರವರ ನೆಲೆಗಳಿಗೆ ಎಲ್ಲರೂ ತೆರಳಿ ಹೋಗಿದ್ದಾರೆ. ಇತ್ತ ರಾಜ ರಾಣಿಯರಾದರೂ ತನ್ನ ಅರಮನೆಗೆ ಬಂದು ಸತ್ಯ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಾ ಸುಖ ಸಂತೋಷವಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಒಂದು ದಿವಸ ಪರಮಾತ್ಮನನ್ನ ಅನನ್ಯ ಭಕ್ತಿಯಿಂದ ಪೂಜೆ ಮುಗಿದು ಪರಮಾತ್ಮ ನನಗೆ ಕಣ್ಣು ಹೋದವರಿಗೆ ಕಣ್ಣು ಕೊಟ್ಟಂತೆ ಕೆಲವೊಂದು ಪುತ್ರ ಭಾಗ್ಯವನ್ನು ದಯ ತೋರಬೇಕು ದೇವಾ ಎಂಬುದಾಗಿ ಆನಂದದಿಂದ ಪರಮಾತ್ಮನನ್ನ ಅನನ್ಯ ಭಕ್ತಿಯಿಂದ ಬೇಡುತ್ತಿದ್ದಾಳೆ. ಆವಾಗ್ಗೆ ಪರಮಾತ್ಮನು ಮಿಂಚಿನಂತೆ ಆರಿ ತನ್ನ ಹೃದಯವನ್ನು ಸೇರಿದನೇನೋ ಎನ್ನತಕ್ಕಂಥ ಭಾಷವಾಗಿದೆ. ಶಿವ ಶಿವ, ನಿನ್ನ ರೂಪ, ನಿನ್ನ ರೇಖೆ, ನಿನ್ನ ತೇಜಸ್ಸು ಎಷ್ಟು ಹೇಳಿದರೂ ಅಸದಳವಾಗಿರುವುದು ದೇವ. ಪರಮಾತ್ಮ ಎಷ್ಟು ಮನೋಹರವಾಗಿ ನನ್ನನ್ನು ಸೇರಿದಂತಾಗಿತ್ತು ಪರಮಾತ್ಮ, ಇರಲಿ ಎಲ್ಲ ನಿನ್ನ ಲೀಲೆ ಪರಮಾತ್ಮ ಎಂಬುದಾಗಿ ಪರಶಿವನಲ್ಲೇ ಅಂದುಕೊಂಡು ಆಕೆಯಾದರೂ ಆ ರಾತ್ರಿ ಮಲಗಿದ್ದಾಳೆ. ಸ್ವಪ್ನದಲ್ಲೂ ಕೂಡ ಕಂದೆಯನ್ನು ಎತ್ತಿ ಮುಟ್ಟಿಟ್ಟೇನೇನೋ ಎನ್ನತಕ್ಕಂಥ ಭಾಷವಾಗ್ತಾ ಇದೆ. ಅಲ್ಪದಲ್ಲಿನಲ್ಲಿಯೇ ಆ ತಾಯಿಯಾದರೂ ಯಾವ ರೀತಿಯಾಗಿ ನವಮಾಸಗಳನ್ನು ಹೊಂದುತ್ತಾ ಬರ್ತಾ ಇದ್ದಾಳೆ.

ಸರಿ ತಾತ, ಅಪ್ಪ ಮಗುವೆ ಕೇಳಬೇಕಲ್ಲ. ಇತ್ತಳ ಆಗಿ ಮಹಾನ್ ಹಾನಿ ಆದರೂ 6 ತಿಂಗಳು ಗರ್ಭಾವತಿ ಆಗ್ತಾ ಬಂದಿದ್ದಾಳೆ. ಆಗ ಆಹಾ ಪರಮಾತ್ಮ, ಈ ಭಂಜೆ ಅನ್ನತಕ್ಕಂಥ ನಾಮ ಒಂದು ದೂರ ಮಾಡಿದೆ ತಂದೆ. ಪರಮಾತ್ಮ ನಿನ್ನನ್ನು ಎಷ್ಟು ಬಗಳಿದರೂ ತೀರದು ದೇವ. ಈ ಕತ್ತರಿ ಆಗಿರ್ತಕ್ಕಂಥ ರಾಜ್ಯವನ್ನು ಬೆಳಕು ಮಾಡಿದೆ ಪರಮಾತ್ಮ, ಬೆಳಕು ಮಾಡಿದೆ ಎಂಬುದಾಗಿ ಸದಾಕಾಲ ಸದಾ ಶಿವನಾಮ ಶಿವಲೀಲೆಗಳಲ್ಲಿ ತಲ್ಲೀನರಾಗಿ ದೇವಾಲಯಕ್ಕೆ ಹೋಗಿ ಪರಮಾತ್ಮನನ್ನ ಪೂಜೆಯನ್ನು ಮಾಡಿಕೊಂಡು ಹೀಗೆ ಕಾಲವನ್ನು ಕಳೆಯುತ್ತಿದ್ದಾಳೆ. ಅಂದಲ್ಲಿಗೆ ನವ ಮಾಸಗಳು ತುಂಬುತ್ತಾ ಬಂದಿದ್ದಾವೆ. ನವ ಮಾಸದ ಬೇನೆಯನ್ನು ಸಗಿಸಲಾರದೆ ಅಯ್ಯೋ ಶಿವ ಶಿವ, ಏ ಒಡಲ ಉರಿಯನ್ನು ಹೇಗೆ ಸಗಿಸಲಿ ಪರಮಾತ್ಮ? ಏತಕ್ಕಾಗಿ ಎಂದ ದೇಹವೇ ವಿಭಾಗವಾಗಂತಾಗುತ್ತಿರುವುದಲ್ಲ ಶೇಖರ, ಸಗಿಸಲಾರಿ ಪರಮಾತ್ಮ, ಏ ಒಟ್ಟೇಲವನ್ನು ನಾನಾದರೂ ಸಗಿಸಲಾರಿ, ಪಾರು ಮಾಡು ಪರಮಾತ್ಮ, ಪಾರು ಮಾಡು ಪರಮಾತ್ಮ ಎಂಬುದಾಗಿ ಪರಮಾತ್ಮನನ್ನು ಅನ್ನನ್ಯ ಭಕ್ತಿಯಿಂದ ಬೇಡುತ್ತಿದ್ದಾಳೆ. ಎಷ್ಟು ಕಣ್ಣೀರನ್ನು ಸುರಿಸಿದರೂ ಕೂಡ ಕತ್ತಿಲಿ ಕಡಿದಂಗೆ ಆ ದೇಹವೇ ಒಡೆದು ಹೋಗಿತೇನೋ ಎನ್ನತಕ್ಕಂಥ ಹೊಟ್ಟೆಯನ್ನು ಒಂದು ಸಹಿಸಲಾರದೆ ಧರೆಯಲ್ಲಿ ಉಳಿದಾ ಇದ್ದಾಳೆ. ಆಗ ಏರುವರು ದಾದಿಯರು ಬಂದಿದ್ದಾರೆ. ಗಂಗಮ್ಮ ನೀಲಮ್ಮನಾಗಿರ್ತಕ್ಕಂಥ ತಾಯಿಯಾದರೂ ಬಂದು, ಅಮ್ಮ ಚಿಂತೆಯನ್ನು ಮಾಡಬೇಡ, ಪರಶಿವನು ಕಷ್ಟವನ್ನು ಹೊಗಲಾಡಿಸುತ್ತಾನಂತಾಳೆ, ಸ್ವಲ್ಪ ಸ್ವಲ್ಪ ನಿಧಾನಿಸುತ್ತಾಯಿ ಎಂಬುದಾಗಿ ಆಕೆಯನ್ನು ಶಾಂತಿ ಮಾಡುವುದರೊಳಗಾಗಿ ಪರಮಾತ್ಮನ ಚಿತ್ರ ಸ್ವರೂಪದಿಂದ ತಾನು ತಾನಾಗಿ ಏರಿಗೆ ಆಗಿಬಿಟ್ಟಿದೆ. ಆಗ ಗಂಡು ಮಗು ಜನನವಾಗಿರುವುದನ್ನು ನೋಡಿ ಮಹಾರಾಣಿಗೂ ಅಲ್ಲಿರ್ತಕ್ಕಂತಹ ಸಖಿಯರಿಗೆಲ್ಲರಿಗೂ ಕೂಡ ಸಂತೋಷವಾಗಿಬಿಟ್ಟಿದೆ. ಅವರಿಗೆ ಸ್ನಾನಾದಿಗಳನ್ನು ಮಾಡಿಸಿ ಮಹಾರಾಜರಿಗೆ ದೂರು ಇಟ್ಟಿದ್ದಾರೆ. ನಿಮಗೆ ಗಂಡು ಮಗು ಜನನವಾಗಿದೆ ಎಂಬುದಾಗಿ ನೋಡಿದ ಹಾಗೆ ಮಹಾರಾಜರಿಗಂತೂ ಹೇಳಲಾರದಷ್ಟು ಪರಮಾನಂದವಾಗಿ ಹೋಗಿ ಆಗ ಅರಮನೆಯ ಪುರೋಹಿತರನ್ನು ಕರೆಸಿ, ಪುರೋಹಿತರೆ, ಎನಗೊಬ್ಬ ಸುಕುಮಾರನು ಜನಿಸಿದ್ದಾನೆ, ಅವನ ನಾಮ ನಕ್ಷತ್ರವನ್ನು ನೋಡಿ ಎಂಬುದಾಗಿ ಕೇಳಿದಾಗ್ಗೆ ಅರಮನೆಯ ಪುರೋಹಿತರಾದರೂ ಪಂಚಾಂಗವನ್ನು ತೆಗೆದು ಲೆಕ್ಕವನ್ನು ಗುಡಿಸಿ ಅನ್ನನ್ಯ ಭಕ್ತಿಯಿಂದ ನೋಡುತ್ತಿರಬೇಕಾದರೆ, ಮಹಾಪ್ರಭು ಎಷ್ಟೆಂದು ಹೇಳಿದರೂ ತೀರದಾಗಿದೆ, ಈ ಕುಮಾರನಿಗೆ ರಾಜಶೇಖರನೆಂದು ನಾಮಧೇಯವನ್ನು ಮಾಡಬೇಕು, ಇವನು ಬಹಳ ಸತ್ಯ ಧರ್ಮದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಾನೆ ಎಂಬುದಾಗಿ ನುಡಿದಿದ್ದಾರೆ. ಆದರೆ 19 ವರ್ಷ ಕಳೆದ ಮೇಲೆ ಒಂದೇ ಒಂದು ಕಂಟಕವಿರುವುದು ಮಹಾಪ್ರಭು, ಆ ಕಂಟಕ ಹುಲಿ ಬಾಯಿಗೆ ತುತ್ತಾಗುವ ಪರಿಣಾಮವಿರುವುದು, ಎಚ್ಚರವಿರಲಿ, ಎಲ್ಲಿಗೂ ಅಡವಿಗೆ ಮಾತ್ರ ಕಳಿಸಬೇಡ ನಿನ್ನ ಮಗನನ್ನ, ಇವನು ಹುಲಿ ಬಾಯಿಗೆ ತುತ್ತಾಗುವ ಪರಿಣಾಮವಿರುವುದು ದೇವ ಎಂಬುದಾಗಿ ಒಳಗುಟ್ಟಾಗಿ ಹೇಳಿದ್ದಾರೆ. ಆಗ ಮಹಾಪ್ರಭುಗಳಾದರೂ ಅದನ್ನು ತನ್ನ ದೇಹದಲ್ಲೇ ಅವಡಿಸಿಕೊಂಡು, ಬಿಡು, ಯಾವಾಗಲೂ ಅರಮನೆಯಲ್ಲಿದ್ದರೆ ಯಾವ ಕಾಡು ಪ್ರಾಣಿಗಳಿಗೂ ನನ್ನ ಮಗನು ಸಿಕ್ಕುವುದಿಲ್ಲವಲ್ಲ ಎಂದು ಗಟ್ಟಿಯಾಗಿ ಮನಸ್ಸನ್ನು ಮಾಡಿಕೊಂಡು ಹಾಗೆ 5 ದಿವಸ ಕಳೆಯುತ್ತಾ ಬಂದಿದ್ದಾರೆ. ಎತ್ತರಾಗಿ ಮಹಾರಾಣಿಯರಾದರೂ 5 ದಿವಸ ಕಳೆದ ಮೇಲೆ ಸೂತಗಾದಿಗಳನ್ನು ತೆಗೆದು ಮಗುವಿಗೆ ನಾಮಧೇಯವನ್ನು ಇಡಬೇಕೆಂಬುದಾಗಿ ಯೋಚನೆಯನ್ನು ಮಾಡುತ್ತಾ ಆನಂದದಿಂದ ಮಗು ನೆಂಟರಿಷ್ಟರೆಲ್ಲರನ್ನೂ ಬರಮಾಡಿಕೊಂಡು ಮಗುವಿಗೆ ಲಿಂಗಧಾರಣೆಯನ್ನು ಮಾಡಬೇಕೆಂಬುದಾಗಿ ಯೋಚನೆಯನ್ನು ಮಾಡಿ ನೆಂಟರಿಷ್ಟರೆಲ್ಲರನ್ನೂ ಬರಮಾಡಿದ್ದಾರೆ. ಎತ್ತರಾಗಿ ಅಲ್ಲಿರ್ತಕ್ಕಂಥ ಸಖಿಯರೆಲ್ಲರೂ ಕೂಡ ತೊಟ್ಟಿಲಂ ಶೃಂಗಾರ ಮಾಡಿಕೊಂಡು ಕಂದೆಯನ್ನು ಮಲಗಿಸಿ ಜೋಗಳವನ್ನು ಪಾಡಬೇಕೆಂಬುದಾಗಿ ಕಾಲವನ್ನು ಕಳೆಯುತ್ತಿದ್ದಾರೆ. ಅಷ್ಟರಲ್ಲಿ ಪುರೋಹಿತರಾದರೂ ಬಂದು ಆ ಮಗುವಿಗೆ ರಾಜಶೇಖರನೆಂದು ನಾಮಧೇಯವನ್ನು ಮಾಡಿದ್ದಾರೆ. ಎತ್ತರಾಗಿ ಹೆಣ್ಣು ಮಕ್ಕಳಾದರೂ ತೊಟ್ಟಿಲಂ ಶೃಂಗಾರ ಮಾಡಿ ಕಂದೆಯನ್ನು ಮಲಗಿಸಿ ಯಾವ ರೀತಿಯಾಗಿ ಜೋಗಳವನ್ನು ಪಾಡುತ್ತಿದ್ದಾರೆ.

ಮಾಹಿತಿಯಾಗಿ ಜೋಗಳವನ್ನು ಪಾಡಿ ಬಂದಿರತಕ್ಕಂಥ ನೆಂಟರಿಷ್ಟರೆಲ್ಲರೂ ಕೂಡ ಕಂದಯ್ಯನಿಗೆ ಎತ್ತಿ ಅಪ್ಪಿ ಬುತ್ತಿಟ್ಟು ಸಂತೋಷದಿಂದ ಊಟ ಉಪಚಾರಗಳನ್ನು ಸವಿದು ಅವರವರ ನೆಲೆಗಳಿಗಾದರೂ ತೆರಳಿ ಹೋಗಿದ್ದಾರೆ. ಇತ್ತ ಕುಮಾರನಿಗಾದರೂ ಬೆಳೆಯುತ್ತಾ 5 ವರ್ಷದ ಮಗಳಾಗುತ್ತಾ ಬಂದಿದ್ದಾನೆ. ಆಗ ಮಹಾರಾಜರಾದರೂ ಹತ್ತಿರ

ಅಪ್ಪ ಗುರುಗಳ ಆಶ್ರಮದಲ್ಲಿರ್ತಕ್ಕಂತ ಜಾಂಬಾಲಿ ಎನ್ನತಕ್ಕಂತ ಗುರುವನ್ನು ಕರೆಸಿ ಎನ್ನ ಮಗನಿಗೆ ವಿದ್ಯೆಯನ್ನು ಕಲಿಸಬೇಕು ದೇವ ಎಂಬುದಾಗಿ ನುಡಿದಿದ್ದಾರೆ. ಆಗ ರಾಜನಾಜ್ಞೆಯಂತೆ ಆ ಗುರುಗಳಾದರು, ಆಯ್ತು ಮಹಾಪ್ರಭು, ನನ್ನ ಕುಟೀರಕ್ಕೆ ಕಳಿಸಿ, ನನ್ನ ಕುಟೀರದಲ್ಲಿ ನಿನ್ನ ಮಗನನ್ನು ತನ್ನ ಪಕ್ಕದಲ್ಲಿಯೇ ಇರಿಸಿಕೊಂಡು ನಾನು ವಿದ್ಯೆಯನ್ನ ಹೇಳಿಕೊಡುತ್ತೇನೆಂಬುದಾಗಿ ಒಪ್ಪಿಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ಮಹಾರಾಜರಾದರು ತನ್ನ ಮಗನನ್ನು ಕಳಿಸಿಕೊಟ್ಟಿದ್ದಾರೆ. ಹೋಗು ಕುಮಾರ, ಗುರುವಿನ ಆಶ್ರಮದಲ್ಲಿದ್ದು ಸಕಲ ವಿದ್ಯೆ ಪಾರಿಗತನಾಗಿ ನಿನ್ನನ್ನು ಮಾಡುತ್ತಾರೆ. ನೀನು ವಿದ್ಯವನ್ನು ಕಲಿತು ರಾಜ್ಯಕ್ಕೆ ಬಾ ಎಂಬುದಾಗಿ ನುಡಿದು ರಾಜ ರಾಣಿಯರಾದರು ತನ್ನನ್ನು ಗುರುವಿನ ಹಿಂಭಾಗದಲ್ಲಿ ಕಳಿಸಿಕೊಟ್ಟಿದ್ದಾರೆ. ಗುರುದೇವರಾದರೂ ಭಕ್ತಿಯಿಂದ ರಾಜನ ಮಗನನ್ನು ತನ್ನ ಕುಟೀರಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ತನ್ನ ಪಕ್ಕದಲ್ಲಿಯೇ ಕುಳ್ಳಿರಿಸಿಕೊಂಡು ಯಾವ ರೀತಿಯಾಗಿ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ.

0: ಅಪ್ಪ ಮಗುವೇ ಕೇಳಬೇಕಲ್ಲ
1: ಅಲ್ಲವೇ.
0: ಜಿತ್ತರಾಗಿ ಗುರುಗಳಾದರೂ ತನ್ನ ಎದೆಯಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯವನ್ನು ಮಗನಿಗೆ ಬೋಧನೆ ಮಾಡಿದ್ದಾರೆ. ಅಯ್ಯ ಸುಕುಮಾರ, ನಿನಗೆ ಹೇಳಿಕೊಡತಕ್ಕಂತ ಪಾಠವೆಲ್ಲವೂ ನನ್ನ ಇದು ಇಲ್ಲಿಗೆ ಮುಗಿದು ಹೋಯಿತು. ಇರಲಿ, ನಿಮ್ಮ ತಂದೆಗಳ ಬಳಿಗೆ ಬಿಡುತ್ತೇನೆ ನಡೆ ಎಂಬರಾಗಿ ಅವನನ್ನು ಕರೆದುಕೊಂಡು ರಾಜರ ಮನೆಗೆ ಬಂದಿದ್ದಾರೆ. ಮಹಾಪ್ರಭು, ನಿನ್ನ ಮಗನಿಗೆ ಎಲ್ಲಾ ವಿದ್ಯೆಯನ್ನು ನಾನು ದಾರಿ ಎರೆದಿದ್ದೇನೆ ದೇವ ಎಂಬುದಾಗಿ ನುಡಿದಾಗಿ ಮಹಾರಾಜನಿಗಾದರೂ ಬಹಳ ಆನಂದವಾಯಿತು.
1: ಅಲ್ಲ
0: ಶಿವ ಶಿವ, ನನ್ನ ಮಗನಿಗೆ ಎಲ್ಲಾ ವಿದ್ಯೆಯನ್ನು ದಾರಿ ಎರೆದಿರುವರಲ್ಲ ನಮ್ಮ ಗುರುಗಳು ಎಂಬುದಾಗಿ ಮಂತ್ರಿ, ನಮ್ಮ ಗುರುವಿಗೆ ಕಪ್ಪ ಕಾಣಿಕೆಯನ್ನು ಕೊಡಬೇಕಾಗಿದೆ, ಅವರಿಗೆ ವಸ್ತ್ರಾಭರಣಗಳನ್ನು ಕೊಡಬೇಕಾಗಿದೆ, ಎಲ್ಲವನ್ನು ಸಿದ್ಧತೆ ಮಾಡು ಎಂಬುದಾಗಿ ನುಡಿದು ಆ ಗುರುಗಳಿಗೆ ವಸ್ತ್ರಾಭರಣಗಳನ್ನು ಕೊಟ್ಟು ಬೇಕಾದಷ್ಟು ಧನ ಕನಕ ವಸ್ತುಗಳನ್ನು ಕೂಡ ಕೊಟ್ಟು ಗುರುವನ್ನು ತಸ್ಕರಿಸಿ ತನ್ನ ಕುಟೀರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಇತ್ತ ಮಗನಿಗಾದರೂ 19 ವರ್ಷ ತುಂಬುತ್ತಾ ಬಂದು ಬಿಟ್ಟಿದೆ. ಆದರೆ ಇರುವನೊಬ್ಬ ಮಗನನ್ನ ಎಲ್ಲಾ ವಿದ್ಯೆಯನ್ನು ಕಲಿತಿದ್ದಾನೆ, ಇನ್ನು ಒಂದು ವಿವಾಹವನ್ನು ಮಾಡಿ ರಾಜ್ಯವನ್ನು ಪಟ್ಟ ಕಟ್ಟಬೇಕೆಂಬುದಾಗಿ ನಿರ್ಧಾರ ಮಾಡುತ್ತಿದ್ದಾನೆ. ಆಗ ರಾಜ ರಾಣಿಯರಾದರೂ ಊಟವಾದ ತದನಂತರ ಅಂತಃಪುರದಲ್ಲಿ ಆನಂದವಾಗಿ ಕಾಲವನ್ನು ಕಳೆಯುತ್ತಾ ಕುಳಿತಿದ್ದಾರೆ. ಮಹಾರಾಣಿ, ಇನ್ನೊಂದೇ ಒಂದು ಬಯಕೆ ಇರುವುದು, ತನ್ನ ಮಗನಿಗೊಂದು ವಿವಾಹವನ್ನು ಮಾಡಿ ಇನ್ನ ರಾಜ್ಯವನ್ನು ಮಗನಿಗೆ ಪಟ್ಟ ಕಟ್ಟಿ ಇಂದಿಲ್ಲಿಯೇ ನಾನು ಈ ರಾಜ್ಯವನ್ನು ಬಿಡಬೇಕೆಂಬುದಾಗಿ ನುಡಿಯುತ್ತಿದ್ದೇನೆ ಎಂಬುದಾಗಿ ನುಡಿದಾಗೆ ಮಹಾರಾಣಿ ಆದರೂ, ಏಕೆ ಸ್ವಾಮಿ, ಇನ್ನೊಂದು ವರ್ಷ ತಡೆಯಬಾರದೆ, ಇರಲಿ, ನನ್ನ ಮಗನು ನಮ್ಮಲ್ಲಿ ಆಟ ಪಾಠಗಳನ್ನು ಆಡಿರಲಿ. ಅಯ್ಯೋ ಪ್ರಾಣೇಶ್ವರಿ, ಯಾವಾಗಲೂ ನಮ್ಮಲ್ಲಿಯೇ ಇರುತ್ತಾನೆ, ಆದರೆ ಲಗ್ನವನ್ನು ಮಾಡಿ ಸಂತೋಷದಿಂದ ಮುಂದೆ ಬರುವ ಮೊಮ್ಮಕ್ಕಳನ್ನು ನೋಡಿಕೊಂಡು ಸಂತೋಷವಾಗಿರಬಹುದಲ್ಲ ಎಂಬುದಾಗಿ ನುಡಿದಾಗೆ ಮಹಾರಾಣಿಗೂ ಕೂಡ ಸಂತೋಷವಾಯಿತು. ಆಗಲಿ ದೇವ, ನೀವು ಯಾವ ರೀತಿಯಾಗಿ ಹೇಳುತ್ತೀರೋ ಅದೇ ಪ್ರಕಾರವಾಗಿ ನಾನು ಒಪ್ಪಲು ಸಿದ್ಧರಾಗಿದ್ದೇನೆ ಎಂಬುದಾಗಿ ನುಡಿದಿದ್ದಾಳೆ. ಹಾಗೆ ತನ್ನ ಹತ್ತಿರದಲ್ಲಿ ತನ್ನ ಸಂಬಂಧವಾಗಿರ್ತಕ್ಕಂಥ ನನ್ನ ತಂಗಿಯ ಮಗಳಿದ್ದಾಳೆ, ಅವಳನ್ನೇ ತಂದು ನಮ್ಮ ರಾಜ್ಯದಲ್ಲಿ ನಾನು ವಿವಾಹ ಮಾಡಿಕೊಳ್ಳುತ್ತೇನೆ, ಇದಕ್ಕೆ ಯಾವ ಅಡ್ಡಿಯನ್ನು ತರಬಾರದು ಮಹಾರಾಣಿ ಎಂಬುದಾಗಿ ನುಡಿದಿದ್ದಾರೆ. ಹಾಗೆ ಮಹಾಪ್ರಭು, ನಿನ್ನ ಚಿತ್ತ ನನ್ನ ಚಿತ್ತ, ನೀವು ಏನನ್ನು ನುಡಿದರೂ ಕೂಡ ನಾನು ಇಲ್ಲ ಎಂದು ಹೇಳಲಾರಿದೇವ. ಆದ್ದರಿಂದ ನಿನ್ನ ತಂಗಿಯ ಮಗಳನ್ನೇ ತಂದು ನಮಗೆ ನನ್ನ ಮಗನಿಗೆ ಮದುವೆ ಮಾಡಿಕೊಳ್ಳಿ, ನನಗೇನು ನಾನೇನು ಬೇಡ ಎಂದು ಹೇಳಲೆ ಎಂಬುದಾಗಿ ಸಮಾಧಾನದಿಂದ ಮಹಾರಾಣಿಯಾದರೂ ನುಡಿದಿದ್ದಾರೆ. ಆಗ ಸಂಬಂಧದಲ್ಲಿರ್ತಕ್ಕಂಥ ತಂಗಿಯ ಊರಿಗೆ ಹೋಗಿದ್ದಾರೆ. ತಂಗಿಯನ್ನ, ಅಮ್ಮ, ನನ್ನ ಮಗನಿಗೆ ನಿನ್ನನ್ನು ಹೆಣ್ಣನ್ನು ಕೇಳಲು ಬಂದಿದ್ದೇನೆ, ಏನವ ಒಪ್ಪಿಗೆ ಇದೆಯಮ್ಮ, ನನ್ನ ಮಗನಿಗೆ ಹೆಣ್ಣನ್ನು ಕೊಡುವೆಯ ತಾಯಿ ಎಂಬುದಾಗಿ ನುಡಿದಿದ್ದಾರೆ. ಅಮ್ಮ ಅಣ್ಣ, ನೀನು ಏನನ್ನ ಮಾತಾಡುತ್ತಿರುವೆ, ನಾವಾದರೂ ಕಡಿ ಬಡವರಾಗಿದ್ದೇವಣ್ಣ, ಆದರೆ ನೀನು ಮಹಾರಾಜ

0: ಆಗಿದ್ದೀಯ
1: ಅಲ್ಲವೇ?
0: ನಿನ್ನ ಮನೆಗೆ ನಾನು ಕೊಟ್ಟು ಹೇಗೆ ಲಗ್ನವನ್ನು ಮಾಡಲಣ್ಣ? ನನ್ನಲ್ಲಿ ಏನು ಇಲ್ಲವಲ್ಲಣ್ಣ, ಏನು ಇಲ್ಲವಲ್ಲಣ್ಣ ಎಂಬುದಾಗಿ ತಂಗಿ ಕಣ್ಣೀರನ್ನು ದಾರ ಆಕಾರವಾಗಿ ಸುರಿಸಿದ್ದಾಳೆ.
1: ಅಲ್ಲವೇ?
0: ಬೇಡ ತಾಯಿ, ಕಣ್ಣೀರನ್ನಾಗಬೇಡ. ನನ್ನ ತಂಗಿ ಬಡವರ ಮನೆಯಲ್ಲಿದ್ದರೂ ಕೂಡ ನನ್ನ ತಂಗಿಯೇ ಹೊರತು ಮತ್ತೆ ಬೇರೆ ಇಲ್ಲ. ನೀನು ಚಿಂತೆಯನ್ನು ಮಾಡಬೇಡ. ನಿನ್ನ ಮಗಳನ್ನು ಕರೆದುಕೊಂಡು ನಿಮ್ಮ ಸಂಬಂಧಿಕರೆಲ್ಲರನ್ನೂ ಕರೆದುಕೊಂಡು ನಮ್ಮ ಅರಮನೆಗೆ ಕರೆತಂಬ. ನಾನು ವಿವಾಹವನ್ನ ಸಕಲ ವೈಭವದಿಂದ ಮಾಡುತ್ತೇನೆ ಎಂಬುದಾಗಿ ಮಹಾರಾಜನಾದರೂ ತಂಗಿಗೆ ಹೇಳಿದ್ದಾನೆ. ತಂಗಿಗೆ ಸಂತೋಷವಾಗಿ ಬಿಟ್ಟಿದೆ. ಆಯ್ತಣ್ಣ, ನಿನ್ನ ಆಸೆಯಂತೆ ನಾನು ನನ್ನ ಮಗಳನ್ನು ಕರೆದುಕೊಂಡು ನಮ್ಮ ನೆಂಟರಿಷ್ಟರೆಲ್ಲರನ್ನು ಕರೆದುಕೊಂಡು ನಿಮ್ಮ ಅರಮನೆಗೆ ಬರುತ್ತೇವೆ, ಸಕಲ ವೈಭವದಿಂದ ವಿವಾಹ ಮಾಡಿಕೋ ಎಂಬುದಾಗಿ ಒಪ್ಪಿಕೊಂಡು ಬಿಟ್ಟಿದ್ದಾಳೆ. ಅಲ್ಲಿಂದ ತನ್ನ ರಾಜ್ಯಕ್ಕೆ ಬಂದಿದ್ದಾನೆ. ಮಹಾಮಂತ್ರಿ, ಇನ್ನ 2 ದಿವಸದಲ್ಲಿ ನನ್ನ ಮಗಳ ಮದುವೆ ಕಾರ್ಯವಾಗಬೇಕಾಗಿದೆ, ಎಲ್ಲ ಏರ್ಪಾಡುಗಳನ್ನು ಮಾಡು ಎಂಬುದಾಗಿ ನುಡಿದಿದ್ದಾರೆ. ಅದೇ ಪ್ರಕಾರವಾಗಿ ಮಹಾಮಂತ್ರಿಗಳಾದರೂ ಬೇಕಾದಂತ ಪಟ್ಟಣವನ್ನೆಲ್ಲ ಶೃಂಗರಿಸಿ ಎಲ್ಲೆಲ್ಲಿ ನೋಡಿದರು ಹಸಿರು ತೋರಣಗಳನ್ನು ಕಟ್ಟಿಸಿದ್ದಾನೆ. ಎತ್ತ ನೋಡಿದರು ಚಿತ್ರಪಟವಾಗಿರ್ತಕ್ಕಂತ ಗೊಂಬೆಗಳನ್ನು ಕೂಡ ನಿರ್ಮಿಸಿದ್ದಾನೆ. ಏನು ವಿಚಿತ್ರ ವಿಚಿತ್ರವಾಗಿ ಮಾಡಿಸಿದ್ದಾನೆ. ಈ ರೀತಿಯಾಗಿ ಆವತ್ತಿನ ದಿವಸ ಹೆಣ್ಣನ್ನು ಕರೆದುಕೊಂಡು ಬಂದೇ ಬಿಟ್ಟರು ನೆಂಟರು. ನೆಂಟರು ಬಂದು ಉಳಿಯುವುದಕ್ಕಾಗಿ ಒಂದು ಬೇಕಾದಂತ ಉದ್ಯಾನವನದಲ್ಲಿರ್ತಕ್ಕಂತ ಮಂದಿರವನ್ನು ನಿರ್ಮಿಸಿದಂತೆ ಮಹಾಮಂತ್ರಿಗಳು ಮಾಡಿದ್ದಾರೆ. ಬಂತ ನೆಂಟರನ್ನೆಲ್ಲ ಒಂದು ಕಡೆ ಬಿಟ್ಟಿದ್ದಾನೆ, ಬರ್ತಕ್ಕಂತಹ ನೆಂಟರನ್ನ ಒಂದು ಕಡೆ ಬಿಟ್ಟಿದ್ದಾನೆ. ಬೇಕಾದಂತ ಸಕಲ ವೈಭವದಿಂದ ಮೆರೆಯತಕ್ಕಂತ ಉಡಾವಣೆಗಳನ್ನು ಕೂಡ ಮಾಡಿಸಿದ್ದಾನೆ. ಈ ರೀತಿಯಾಗಿ ಮಾಡಿರುವುದನ್ನು ನೋಡಿ ಮಂತ್ರಿಯ ಮಗನು ಮತ್ತು ರಾಜನ ಮಗನು ಈರ್ವರು ಕೂಡ ಮಂತ್ರಿಯ ಮಗನನ್ನ, ಕುಮಾರ, ನಿಮ್ಮ ತಂದೆ ಯಾವ ಸಕಲ ಸಂಪತ್ತನ್ನು ಮಾಡಿದ್ದಾರೆ, ಯಾವ ಚಪ್ಪರಾದಿಗಳನ್ನು ಹೇಗೆ ಹಾಕಿಸಿದ್ದಾರೆ, ನೋಡಿಕೊಂಡು ಬರೋಣ ನಡೆ ಎಂಬುದಾಗಿ ಅರಮನೆಯಿಂದ ಹೊರಗಡೆ ಬಂದು ನೋಡ್ತಾ ಇದ್ದಾರೆ. ಎಲ್ಲೆಲ್ಲಿ ನೋಡಿದರೂ ಕೂಡ ಹಸಿರು ತೋರಣಗಳು, ಚಪ್ಪರಾದಿಗಳು, ಎಲ್ಲೆಲ್ಲಿ ನೋಡಿದರೂ ಚಿತ್ರಪಟವಾದ ಗೊಂಬೆಗಳು ವಿಚಿತ್ರ ವಿಚಿತ್ರವಾಗಿ ಬಿಡಿಸಿಬಿಟ್ಟಿದ್ದಾರೆ. ಎಲ್ಲವನ್ನು ನೋಡುತ್ತಾ ಆನಂದದಿಂದ ಹೊರಭಾಗದಲ್ಲಿ ಬರ್ತಾ ಇದ್ದಾರೆ. ಲಾಸ್ಟಿಗೆ ತನ್ನ ಕೊನೆ ಭಾಗಕ್ಕೆ ಬಂದಿದ್ದಾರೆ. ಕೊನೆ ಭಾಗದಲ್ಲಿ ಎತ್ತರವಾಗಿ ಅದ್ಭುತವಾಗಿರ್ತಕ್ಕಂತ ಹುಲಿಯನ್ನು ಬಿಡಿಸಿದ್ದಾರೆ. ಹುಲಿಯು ಆರ್ಭಟಿಸಿ ಬಂದಿತೇನೋ ಎನ್ನತಕ್ಕಂತ ಭಾಷವನ್ನು ಮಾಡಿದ್ದಾರೆ. ಅಲ್ಲಿಗೆ ಬಂದಿದ್ದಾರೆ. ಮಂತ್ರಿವರ್ಯ, ಯಾವ ಪ್ರಾಣಿ ಇದನ್ನು ನೋಡಿದರೆ ನನ್ಗೆ ಏಕೋ ಭಯವಾಗುತ್ತಿರುವುದಲ್ಲ, ಇದು ಯಾವ ಪ್ರಾಣಿ ಎಂಬುದಾಗಿ ಕೇಳಿದ ಹಾಗೆ, ಸ್ವಾಮಿ ಇದು ಹುಲಿ, ಆರ್ಭಟಿಸಿ ಬರುತ್ತಿರುವುದು ಸ್ವಾಮಿ ಎಂಬುದಾಗಿ ನುಡಿದಿದ್ದಾನೆ. ಹಾಗೆ ಅಂದ ತಕ್ಷಣವೇ ತಟ್ಟನೆ ಬಿಟ್ಟು ಪ್ರಾಣತ್ಯಾಗ ಬಂದು ಬಿಟ್ಟಿದ್ದಾರೆ. ಅಯ್ಯೋ ಶುಭ ಶಿವ, ರಾಜನ ಮಗನು ಸತ್ತನಲ್ಲ ಎಂಬುದಾಗಿ ಧಾವಿಸಿ ತನ್ನ ಮಂದಿರಕ್ಕೆ ಓಡಿ ಹೋಗಿದ್ದಾನೆ. ಅಮ್ಮ ಅಮ್ಮ, ರಾಜನು ಮೋರ್ಚಿತನಾಗಿ ಬಿದ್ದ ತಾಯೇ ಎಂಬುದಾಗಿ ನುಡಿದಾಗಿ ಮಹಾರಾಣಿಯಾದರೂ ಸಂತೋಷವಾಗಿದ್ದವರಿಗೆ ಯಾವಾಗ ಈ ವಿಷಯವನ್ನು ತಿಳಿಯೋಣ, ಕಣ್ಣೀರನ್ನು ಬಚಿಯುತ್ತಾ ಓಡಿ ಬಂದಿದ್ದಾನೆ.
1: ಅಲ್ಲ,
0: ಬಂದು ಮಗನನ್ನು ತೆಪ್ಪಿ ತಲೆಯ ಮೇಲೆ ಹಾಕಿಕೊಂಡು ನೋಡುತ್ತಿರಬೇಕಾದರೆ ಕಣ್ಣನ ಪ್ರಾಣವೇ ಒಟ್ಟು ಹೋಗಿರುವುದಲ್ಲ. ಯಾರಿಗಾಗಿ ಈ ಮದುವೆಯನ್ನು ನಾನು ಮಾಡಲಿ ಕುಮಾರ, ಯಾರಿಗಾಗಿ ಮಾಡಲಿ ಎಂಬುದಾಗಿ ಕಣ್ಣೀರನ್ನು ಬಸಿಯುತ್ತಾ ಕಣ್ಣೀರನ್ನು ಬಸಿಯುತ್ತ ಕಣ್ಣನನ್ನು ತಲೆಯ ಮೇಲೆ ಹಾಕಿಕೊಂಡು ತಾನಾಕಾರವಾಗಿ ಕಣ್ಣೀರನ್ನು ಬಸಿಯುತ್ತಿದ್ದಾನೆ. ಎತ್ತರಾಗಿ ಇಲ್ಲ ಇಲ್ಲ ಎಲ್ಲ ದೇಹವೇ ಬೇಡ ಎಂಬುದಾಗಿ ಯಾವ ರೀತಿಯಾಗಿ ರೋದನ ಮಾಡುತ್ತಾಳೆ,
1: ಯಾವ ರೀತಿಯಾಗಿ ಮಾಡ್ತಾಳೆ.
0: ಗೋಳಾಡಿ

ಮಾಡಬೇಕೆಂದಿದ್ದೇನಲ್ಲ, ಎನ್ನ ಮಗನೇ ಮಡಿದು ಹೋದ ಮೇಲೆ ನನಗೇದಕ್ಕೆ ಆಗಿ ಈ ದೇಹ, ನನಗೆ ಈ ದೇಹವೇ ಬೇಡ ಎಂಬುದಾಗಿ ತೆರೆಯ ಮೇಲೆ ಬಿಟ್ಟು ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಬಂದಿರತಕ್ಕಂಥ ನೆಂಟರಿಷ್ಟರೆಲ್ಲರೂ ಕೂಡ ಪರಮಾತ್ಮನನ್ನು ಮರೆತು ಬಿಟ್ಟಿರಲ್ಲ, ರಾಜನ ಮಗನೊಂದಿಗೆ ಮದುವೆಯನ್ನು ಮಾಡಬೇಕೆಂದು ಬಂದಿದ್ದೇನಲ್ಲ, ಅದಕ್ಕೂ ಕೂಡ ಈ ರೀತಿ ಆಯಿತಲ್ಲ ಎಂಬುದಾಗಿ ಬಂದ ನೆಂಟರೆಲ್ಲರೂ ಹೆಣ್ಣು ಮಗನನ್ನು ಕರೆದುಕೊಂಡು ಅವರ ದೇಶಗಳಿಗೆ ಹೊರಟು ಹೋಗಿದ್ದಾರೆ. ಇತ್ತರಾಗಿ ರಾಜನಾದರೂ ಶಿವ ಶಿವ ಎನ್ನ ಮಗನಿಗೆ ಮದುವೆಯನ್ನು ಮಾಡಬೇಕೆಂದಿದ್ದೇನಲ್ಲ, ಈಗ ಒಬ್ಬ ಮಗನನ್ನು ಸುಡತಕ್ಕಂತ ಅಗ್ನಿಗಾದರೂ ಹಾಕಬೇಕಲ್ಲ ಎಂಬುದಾಗಿ ಮಹಾಮಂತ್ರಿ, ಈ ಪಟ್ಟಣದಲ್ಲಿ ಸತ್ತು ಬಿದ್ದಿರುವ ನನ್ನ ರಾಜಕುಮಾರನಿಗೆ ಯಾರಾದರೂ ಹೆಣ್ಣನ್ನು ಕೊಡುವುದಾದರೆ ನನ್ನ ಅರಮನೆಯಲ್ಲಿರತಕ್ಕಂತ ವಜ್ರ ವೈಢೂರ್ಯ ಎಲ್ಲವನ್ನು ಧಾರೆ ಏರಿತ್ತೇನೆ, ಹೋಗು ಕೇಳಿಕೊಂಡು ಬಾ ಎಂಬುದಾಗಿ ನುಡಿದಿದ್ದಾರೆ. ಪಟ್ಟಣದಲ್ಲಿ ಡಂಗೂರ ಮೂಲಕ ಸಾರಿಸಿದ್ದಾರೆ. ಒಬ್ಬ ಬ್ರಾಹ್ಮಣನಿಗೆ 12 ಜನ ಹೆಣ್ಣು ಮಕ್ಕಳಿದ್ದಾರೆ. ಕಿರೇ ಹೆಣ್ಣು ಮಗಳಾದರೂ ಚೆನ್ನಮ್ಮ ಎನ್ನತಕ್ಕಂಥ ತಾಯಿ, ನಾವಾದರೂ ಕಡಿ ಬಡವರಾಗಿದ್ದೇವೆ, ನಮ್ಮ ತಂದೆಯಾದರೂ ಯಾರನ್ನು ಲಗ್ನ ಮಾಡುವಂತಿಲ್ಲ, ಸತ್ತು ಬಿಟ್ಟ ರಾಜಕುಮಾರನನ್ನು ನಾನು ಲಗ್ನವಾದರೆ ಅಕ್ಕಂದಿರೆಲ್ಲರನ್ನು ಕೂಡ ಸುಖವಾಗಿ ಲಗ್ನ ಮಾಡಬಹುದಲ್ಲ ಎಂದು ಅಪ್ಪ ನಾನು ಮದುವೆ ಆಗಲು ಒಪ್ಪಿಕೊಂಡಿದ್ದೇನೆ ಎಂಬುದಾಗಿ ನುಡಿದಿದ್ದಾಳೆ. ಅದೇ ಪ್ರಕಾರವಾಗಿ ಮಹಾರಾಜರಿಗೆ ಬಂದು ಸತ್ತು ಬಿದ್ದಿರುವ ರಾಜಕುಮಾರನಿಗೆ ನನ್ನ ಮಗಳನ್ನು ನಾನು ಕೊಡಲು ಒಪ್ಪಿದ್ದೇನೆ ಎಂಬುದಾಗಿ ನುಡಿದಾಗಿ ಸಂತೋಷದಿಂದ ವಿವಾಹವನ್ನು ಮಾಡಿ ಶ್ಮಶಾನಕ್ಕೆ ಈರ್ವರನ್ನು ಕರೆದುಕೊಂಡು ಹೋಗಿದ್ದಾರೆ. ಶ್ಮಶಾನದಲ್ಲಿ ತನ್ನ ಗಂಡನ ಜೊತೆಯಲ್ಲೇ ಸಹಗಮನ ಮಾಡಬೇಕಲ್ಲ ಎಂದು ಬೇಕಾದಷ್ಟು ಸೌದೆಯನ್ನು ಪೇರಿಸಿದ್ದಾರೆ. ಸೌದೆಯ ಮೇಲೆ ರಾಜನ ಮನಗಳನ್ನು ಮಲಗಿಸಿದ್ದಾರೆ. ಒಂದು ಕಡೆ ಚೆನ್ನಮ್ಮನನ್ನು ಕುಳ್ಳಿರಿಸಿದ್ದಾರೆ. ಇನ್ನು ಪೂಜೆಯನ್ನು ಮಾಡಿ ಸೌದೆಗೆ ಬೆಂಕಿ ನಚ್ಚಬೇಕು ಎನ್ನುವ ವೇಳೆಯಲ್ಲಿ ಸಾಕ್ಷಾತ್ ಶಿವನನ್ನು ಅನನ್ಯ ಭಕ್ತಿಯವಾಗಿ ಧ್ಯಾನ ಮಾಡುತ್ತಾ ಕುಳಿತಿದ್ದಾರೆ. ಅಷ್ಟರಲ್ಲಿ ಅಘೋರವಾಗಿರ್ತಕ್ಕಂಥ ಮಳೆ ಸುರಿದು ಬಿಟ್ಟಿದೆ. ಒಬ್ಬರು ನಿಲ್ಲಲು ತ್ರಾಣವಿಲ್ಲದೆ ಎಲ್ಲ ಕಂಗೆಟ್ಟು ಅವರವರ ಊರುಗಳಿಗೆ ತೆರಳಿ ಹೋಗಿದ್ದಾರೆ. ಇತ್ತ ಸರ್ವ ರಾತ್ರಿ ಆದರೂ ಮಳೆ ಬಿಡಲಿಲ್ಲ, ಸರ್ವ ರಾತ್ರಿಯಲ್ಲಿ ಸ್ವಲ್ಪ ಮಳೆ ಬಿಟ್ಟಿತು. ಆಗ ಸೌದಿಯ ಮೇಗಳಿಂದ ಕೆಳಕ್ಕೆ ಇಳಿದು ಮಣ್ಣಿನಲ್ಲಿ ಬಸವಣ್ಣನನ್ನು ಮಾಡಿ ನಂದಸಂಪಿ ಯಾಗವನ್ನ ತದೇಕ ಧ್ಯಾನದಿಂದ ಜಪಿಸಿದ್ದಾಳೆ. ಈಕೆಯ ದೃಢ ಭಕ್ತಿ ಭಾವಗಳನ್ನು ನೋಡಿ ಪರಮಾತ್ಮನಾದರೂ ಅಲ್ಲಿ ಪ್ರಸನ್ನನಾಗಿ ಬಿಟ್ಟಿದ್ದಾಳೆ. ಆವಾಗ ಅಮ್ಮ ನನಗೇನು ಬೇಕು ಸ್ವಾಮಿ, ನೀನು ಕೊಟ್ಟಿರ್ತಕ್ಕಂಥ ಅಷ್ಟೈಶ್ವರ್ಯ ಭೋಗವೇ ನನಗೆ ಬೇಕಾದಷ್ಟಿರುವುದು, ಆದರೆ ನನ್ನ ಮಾಂಗಲ್ಯವನ್ನು ಮಾತ್ರ ನನಗೆ ಧಾರೆ ಎರೆದು ಕೊಡು ಪರಮಾತ್ಮ, ಧಾರೆ ಎರೆದು ಕೊಡು ಎಂಬುದಾಗಿ ಶಿವನನ್ನು ಅಂಬರಿಸಿ ಕೇಳಿದ್ದಾಳೆ. ಆವಾಗ ತಥಾಸ್ತು ಎಂಬುದಾಗಿ ಪರಮಾತ್ಮನಾದರೂ ಆಶೀರ್ವದಿಸಿದ ಹಾಗೆ ಆ ಸೌರ್ಯ ಮೇಲೆ ಮಲಗಿರ್ತಕ್ಕಂಥ ರಾಜಕುಮಾರನು ತನ್ನ ಮಂದಿರದಲ್ಲಿ ಮಲಗಿದ್ದೀನಿ ನೋಯಿ ಅನ್ನತಕ್ಕಂಥ ಭಾಷೆದಿಂದ ಎದ್ದು ನೋಡುತ್ತಾನೆ. ಶ್ಮಶಾನದಲ್ಲಿ ಸೌರ್ಯ ಮೇಲೆ ಮಲಗಿದ್ದಾನೆ. ಸೇರಿದು ಯಾರು ನನ್ನನ್ನು ಇಲ್ಲಿಗೆ ತಂದವರು ಎಂಬುದಾಗಿ ನೋಡಿದಾಗ್ಗೆ, ಪ್ರಾಣೇಶ್ವರ ನೀವಾದರೂ ಮಡಿದು ಹೋಗಿದ್ದಿರಿ, ಊರಿನ ಜನರೆಲ್ಲರೂ ತಂದಂದು ನನ್ನನ್ನು ಅಗ್ನಿಯಲ್ಲಿ ಸುಡಬೇಕೆಂದು ತಂದಿದ್ದರು, ಆದರೆ ಜನರೆಲ್ಲರೂ ಕೂಡ ಈ ಮಳೆಯನ್ನು ಸಹಿಸಲಾರದೆ ಪಟ್ಟಣವನ್ನು ಬಿಟ್ಟು ಓಡಿ ಹೋದರು. ನಾವು ಇರುವರೇ ಇದ್ದೆವು, ಶಿವನ ಕರುಣೆಯಿಂದ ನನ್ನ ಪ್ರಾಣವನ್ನ ನಾನು ಪಡೆದಿದ್ದೇನೆ ಎಂಬುದಾಗಿ ನೋಡಿದಾಗ್ಗೆ, ಶಿವ ಶಿವ ನೀನು ಸಾಕ್ಷಾತ್ ಶಿವಸೇರಿನ ಚೆನ್ನಮ್ಮನಲ್ಲದೆ ಮತ್ತೆ ಬೇರೆ ಇಲ್ಲ ತಾಯಿ, ನೀನು ನನಗೆ ತಾಯಿಯಾದಂತೆ ಆದಿಯಮ್ಮ, ಪುನಃ ಜೀವದಾನವನ್ನು ಕೊಟ್ಟಿಯಮ್ಮ ಎಂಬುದಾಗಿ ರಾಜನು ನುಡಿದಾಗ್ಗೆ, ಶಿವ ಶಿವ ನೀವಾದರೂ ನನಗೆ ಪತಿ ದೇವರು ಸ್ವಾಮಿ, ನೀವೇ ಬರೆದು ದೇವರು ನಾನಲ್ಲ ಎಂಬುದಾಗಿ ಇರುವರು ಒಬ್ಬರ ಒಬ್ಬರ ಕೈಯನ್ನು ಹಿಡಿದು ಪಟ್ಟಣದ ಬೀದಿಯನ್ನು ಪಟ್ಟಣದ ಕಡೆ ಕರೆತರಬೇಕಾದರೆ, ಅಯ್ಯೋ ರಾತ್ರಿಯೆಲ್ಲ ಮಳೆ ಸುರಿಯಿತು, ಎಣ ಎತ್ತ ಕೊಚ್ಚಿಕೊಂಡು ಹೋಗಿತು, ಚೆನ್ನಮ್ಮ ಎತ್ತ ಓಡಿ ಹೋದಳು, ಏನು ಮಾಡಲಿ, ಬನ್ನಿ ಎಲ್ಲ ಹೋಗೋಳ ಬನ್ನಿ ಎಲ್ಲ ಸ್ಮಶಾನದ ಕಡೆ ಬರ್ತಾ ಇದ್ದಾರೆ. ನಗು ನಗುತ್ತಾ ಆನಂದದಿಂದ ಆ ಮಹಾರಾಜ ಮಹಾರಾಣಿಯರಾದರೂ ಬರುತ್ತಿರುವುದನ್ನು ಕಂಡು ಸಂತೋಷವಾಗಿತ್ತು. ಆಗ ಎಲ್ಲರನ್ನು ಕರೆದುಕೊಂಡು ಹೋಗಿ ಶುಭ ದಿವಸ ಶುಭ ತಾರೆಗಳಲ್ಲಿ ಅವರಿಗಾದರೂ ವಿವಾಹವನ್ನು ಮಾಡಿ ರಾಜ್ಯವನ್ನು ಪಟ್ಟು ಕಟ್ಟಿದ್ದಾರೆ. ಇಂದಿಲ್ಲಿಗೆ

ಇದುವರೆಗೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ ಗ್ರಾಮದ ಶಿವಣ್ಣ ಮತ್ತು ತಂಡದವರಿಂದ ಕರಪಾಲ ಮೇಳ ಮೂಡಿಬಂತು. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಯಿತು.

0: ನಾವು ನಾಗರಿಕರು,
1: ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
0: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.

0: ಕೇಳುಗರೆ, ಹಾಸನ ಆಕಾಶವಾಣಿಯಿಂದ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಮೂಡಿಬರಲಿದೆ ಆದಿಚುಂಚನಗಿರಿ ಆರೋಗ್ಯವಾಣಿ.
1: ನುರಿತ ವೈದ್ಯರು ಭಾಗವಹಿಸುವ ಈ ಕಾರ್ಯಕ್ರಮದಲ್ಲಿ ಉಪಯುಕ್ತವಾದ ಸಂಗತಿಗಳು ಬಿತ್ತರವಾಗಲಿವೆ. ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
2: ಸರಣಿ ರೂಪದಲ್ಲಿ ಪ್ರಸಾರವಾಗುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ.
3: ಶ್ರೋತೃಗಳೇ, ನಾಳೆ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ ಪ್ರಾಯೋಜಿತ ಕಾರ್ಯಕ್ರಮದ ವಿಷಯ ಗೌಟ್ ಸಂಧಿವಾತ. ಭಾಗವಹಿಸುತ್ತಾರೆ ಡಾಕ್ಟರ್ ನಮಿತಾ ಡಿ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಆದಿಚುಂಚನಗಿರಿ ಆಸ್ಪತ್ರೆ, ಬಿಜಿನಗರ, ನಾಗಮಂಗಲ ತಾಲೂಕು.

ಆಕಾಶವಾಣಿ ಹಾಸನ ಮಧುರ ಗಾನ ಆರಂಭದಲ್ಲಿ ಕೇಳಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆಯನ್ನು

0: dani sari ga ma pa ma ga ma ga ri sa ni dani dani sari ga ma ga ri sa ni sa ni da pa ma pa dani sari ga ri sa ni sa ni sa ni da pa ma pa.
1: ಚಿತ್ರ ಮತ್ತು ಸಂಗಡಿಗರು ಈ ಗೀತೆಯನ್ನ ಹಾಡಿದ್ದಾರೆ.
0: ಸರಿ ಗಮ ಪದ ನಿ ಸ ಸರಿ ಗಮ ಪದ ನಿ ಸ ಸಾ

0: அருகணிசோ ஹரியே.
1: ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರ ಅಪ್ರತಿಮ ರಚನೆಯನ್ನ ಶಾಸ್ತ್ರೀಯ ಕಂಠದಲ್ಲಿ ಹಾಡಿದವರು ಎಂ ಬಾಲಮುರಳಿ ಕೃಷ್ಣ. ಮುಂದಿನ ಗೀತೆ ಮಲಯಮಾರುತ ಚಿತ್ರದವು.

ಮಲೆಯ ಮಾರುತ ಚಿತ್ರದ ಗೀತೆಯನ್ನ ಕೇಳಿದಿರಿ. ಅಕ್ಕಮಹಾದೇವಿಯವರ ವಚನವನ್ನ ಚಿತ್ರ ಸಂಗೀತಕ್ಕೆ ಅಳವಡಿಸಿದವರು ವಿಜಯ ಭಾಸ್ಕರ್. ಇನ್ನು ಮುಂದೆ ಕೇಳಿ ಶ್ರೀ ದಾನಮ್ಮ ದೇವಿ ಚಿತ್ರದ ಗೀತೆಯನ್ನ. ಗೀತೆಯನ್ನ ಹಾಡಿದ್ದಾರೆ ಲತಾ ಹಂಸಲೇಖ. ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

ಡಾ ರಾಜ್ಕುಮಾರ್ ಅವರು ಹಾಡಿರುವ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯದು. ಜಿ ಉದಯಶಂಕರ್ ಅವರು ರಚಿಸಿರುವ ಈ ಗೀತೆಯನ್ನು ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

ಪಿವಿ ಶ್ರೀನಿವಾಸ್ ಅವರ ಸ್ವರದಲ್ಲಿರುವ ಶ್ರೀರಾಮಾಂಜನೇಯ ಯುದ್ಧ ಚಿತ್ರದ ಗೀತೆ ಇದು. ಗೀತಪ್ರಿಯ ಅವರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸತ್ಯಂ.

ಮಧುರ ಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪಿ ಜಯಚಂದ್ರನ್ ಅವರು ಹಾಡಿರುವ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ ಅವರದು.

ಭಕ್ತ ಪ್ರಹ್ಲಾದ ಚಿತ್ರದ ಈ ಗೀತೆಯೊಂದಿಗೆ ಇಂದಿನ ಮಧುರ ಗಾನ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಆಕಾಶವಾಣಿ ಹಾಸನ, ಸಮಯ 10:30 ಇದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಒಂದು ವರ್ಷದಲ್ಲಿ ನಾವು ಬೇರೆ ಬೇರೆ